ಶುಭೋದಯ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಇಂದು 1948 ಶಕವರ್ಷ, ವೈಶಾಖ ಮಾಸದ 16 ದಿನ, ಅಂದರೆ 2026 ಇಸ್ವಿ ಮೇ ತಿಂಗಳ 6 ತಾರೀಖು ಬುಧವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58. ಬುಧವಾರದ ಬೆಳಗಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು. ಬುಧವಾರದ ಇಂದಿನ ಎಲ್ಲ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ ಮತ್ತು ವಿವಿಧ ಭಾರತಿ ವತಿಯಿಂದ ನಿಮಗೆಲ್ಲ ನಮಸ್ಕಾರಗಳು.

ಶ್ರೋತೃಗಳಿಗೆ ನಮಸ್ಕಾರ, ಶುಭ ಮುಂಜಾನೆ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಾದ್ಯಂತ 19 ಜಿಲ್ಲೆಗಳನ್ನು ಒಳಗೊಂಡ 3 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಸಂಪುಟ ಅನುಮೋದನೆ ನೀಡಿದ್ದು, ಯೋಜನೆಗಳ ಒಟ್ಟು ಅಂದಾಜು ವೆಚ್ಚ 23,437 ಕೋಟಿಯಾಗಿದ್ದು 2030-31 ಪೂರ್ಣಗೊಳ್ಳಲಿದೆ ಎಂದು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನಿನ್ನೆ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯ ಬಳಿಕ ಈ ವಿಷಯ ತಿಳಿಸಿದ್ದಾರೆ. ಭಾರತೀಯ ಸೇನೆಗೆ ಕನಿಷ್ಠ 72% ಸ್ಥಳೀಯ ವಿಷಯವನ್ನು ಹೊಂದಿರುವ 5 ನೆಲ ಆಧಾರಿತ ಮೊಬೈಲ್ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳ ಖರೀದಿಗಾಗಿ ರಕ್ಷಣಾ ಸಚಿವಾಲಯ ಹೈದರಾಬಾದ್ನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ತಮಿಳುನಾಡಿನ ಚೆನ್ನೈನಲ್ಲಿ ನಡೆದ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಪಕ್ಷದ ಮುಖ್ಯಸ್ಥ ವಿಜಯ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಕರ್ನಾಟಕ ಸರ್ಕಾರವು ಸುಸ್ಥಿರ ಉದ್ಯೋಗ ಮತ್ತು ಅಭಿವೃದ್ದಿ ದತ್ತಿ ಸಂಸ್ಥೆಯ ಸಹಯೋಗದೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಐಎಸ್ಇಜಿ ಫೌಂಡೇಶನ್ನೊಂದಿಗೆ ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿದೆ. ಬೆಂಗಳೂರು ಮಹಾನಗರ ಪ್ರದೇಶಕ್ಕೆ ಸಮಗ್ರ ಆರ್ಥಿಕ ಮಾಸ್ಟರ್ ಪ್ಲಾನ್ ಅಭಿವೃದ್ದಿಪಡಿಸುವ ಉದ್ದೇಶ ಪತ್ರಕ್ಕೆ ನಗರಾಭಿವೃದ್ದಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಹಾಗೂ ಐಎಸ್ಇಜಿಯ ನಿರ್ದೇಶಕ ಡಾ ಶಿರೀಶ್ ಸಂಖ್ಯೆ ಪರಸ್ಪರ ಸಹಿ ಹಾಕಿ ಪತ್ರ ವಿನಿಮಯ ಮಾಡಿಕೊಂಡರು. ಮಳೆಗಾಲದ ವೇಳೆ ನೀರು ನಿಲ್ಲುವ ತಗ್ಗು ಪ್ರದೇಶಗಳು ಹಾಗೂ ಹಾನಿಗೊಳಗಾಗುವ ಪ್ರದೇಶಗಳನ್ನು ಗುರುತಿಸಿ ಸ್ಥಳೀಯ ನಿವಾಸಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕೆಂದು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಆಯುಕ್ತ ಡಾ ರಾಜೇಂದ್ರ ಕೆವಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಳೆಗಾಲ ಹಾಗೂ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು. ಬೇಸಿಗೆಯಲ್ಲಿ ಕುಡಿಯುವ ನೀರು ಸರಬರಾಜಿಗೆ ಅಡ್ಡಿಯನ್ನುಂಟು ಮಾಡುವವರ ವಿರುದ್ಧ ಅಧಿಕಾರಿಗಳು ಪ್ರಕರಣ ದಾಖಲಿಸುವಂತೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಭಿ ಖಂಡ್ರೆ ಸೂಚಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಯಾರು ಎಷ್ಟೇ ಪ್ರಭಾವಿಯಾಗಿದ್ದರೂ ಕುಡಿಯುವ ನೀರು ಸರಬರಾಜು ಮಾಡಲು ಅಡ್ಡಿಪಡಿಸಿದರೆ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಪ್ರಕರಣ ದಾಖಲಿಸುವಂತೆ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಇಂದು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿದೆ. ಅತ್ಯುನ್ನತ ಸಾಧನೆ ಮಾಡಿದ 55 ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಗುತ್ತಿದೆ ಎಂದು ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಅವರು ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮ

0: ಕರ್ನಾಟಕದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ ಭಾವಗೀತೆಗಳನ್ನು ಕೇಳುತ್ತೀರಿ. 9 ಗಂಟೆಯಿಂದ 10 ಗಂಟೆವರೆಗೆ ಇಂದಿನ ವಿಶೇಷ. ಈ ದಿನದ ವಿಶೇಷತೆಗಳನ್ನು ತಿಳಿಯುತ್ತಾ ಚಂದದ ಹಾಡುಗಳ ಜೊತೆಗಿನ ಪಯಣ. 10:02 ಓಲ್ಡ್ ಈಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 11:02 ಬ್ಯಾಕ್ ಟು ಬ್ಯಾಕ್ ಜನಪ್ರಿಯ ಹಾಡುಗಳು. 11:30 ಕಲಾಭಾರತಿ ಕಾರ್ಯಕ್ರಮ ಪ್ರಸಾರ. 12:05 ಕರೆಗೊಂದು ಹಾಡು. ನೀವು ಕರೆ ಮಾಡಿ ಕೇಳಿದ ಹಾಡುಗಳು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ. ಇನ್ನು ಇಂದು ಬುಧವಾರ ಮಧ್ಯಾಹ್ನ 1:20 ಪದಬಂಧ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಿಮ್ಮ ಉತ್ತರಗಳನ್ನು ಕಳುಹಿಸಿಕೊಡಬಹುದು. ಇನ್ನು 2:40 ಚಿತ್ರತಾಣ ಒಂದೇ ಚಿತ್ರದ ಹಾಡುಗಳನ್ನು ಕೇಳುತ್ತೀರಿ. 2:15 ಸ್ಪಂದನ ಕಾರ್ಯಕ್ರಮ ಪ್ರಸಾರವಾಗುವುದು. 4:00 to 5:00 ಮುಕ್ತ ವೇದಿಕೆ ಪರಿಮಳ ಕಾರ್ಯಕ್ರಮದಲ್ಲಿ. 5:05 ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 6:00 to 6:02 ಗಾನ ಭಜನಾ ಕಾರ್ಯಕ್ರಮ ಪ್ರಸಾರವಾಗುವುದು. 7:07 ಆಕಾಶವಾಣಿಗೆ 90 ವರ್ಷಗಳ ಸಂಭ್ರಮ. ಈ ಸಂದರ್ಭದಲ್ಲಿ ಆಕಾಶಬುಟ್ಟಿ ಕಾರ್ಯಕ್ರಮ. ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರೊಂದಿಗಿನ ಡಾಕ್ಟರ್ ನಾಗರಾಜ್ ರಾವ್ ಹವಾಲ್ದಾರ್ ಅವರು ನಡೆಸಿರುವ ಸಂದರ್ಶನವನ್ನು ಕೇಳಬಹುದು. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್. 8:02 ಬುಧವಾರದ ರಾತ್ರಿಯ ಪ್ರಸಾರದಲ್ಲಿ ಮಧುರ ಆಲಾಪ ಮಿಕ್ಸ್ಡ್ ಮೆಲೋಡಿಸ್ ಚಿತ್ರಗೀತೆಗಳು ಹಾಗೆ ಬೇರೆ ಬೇರೆ ರೀತಿಯ ಹಾಡುಗಳನ್ನು ನೀವು ಈ ಕಾರ್ಯಕ್ರಮದಲ್ಲಿ ಕೇಳಬಹುದು. 9:15 ಹಿಂದಿ ಹಾಡುಗಳನ್ನು ಕೇಳುತ್ತೀರಿ. 10:02 ಪ್ರೇಮ ನಿನಾದ ಪ್ರೇಮ ಗೀತೆಗಳ ಪ್ರಸಾರ. ಇಂದು ಸಂಜೆ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವನ್ನು ಕೇಳುತ್ತೀರಿ. ಹಾಗೆ 5:40 ಕಾನೂನು ಅರಿವಿನ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಗಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಇದಿಷ್ಟು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.
1: ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
2: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ ಮಳೆ ಬಿಸಿಲು ಮರಳುಗಾಡು ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

ಗುಡ್ ಮಾರ್ನಿಂಗ್, ನಮಸ್ಕಾರ. ಕೇಳ್ತಾ ಇದ್ರ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ನಾವೀಗ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನ ಆರಂಭ ಮಾಡೋಣ. ಮೊದಲಿಗೆ ಕೇಳಿ ಕನಕದಾಸರ ರಚನೆ. ಹೆಚ್ ಹನುಮಂತಾಚಾರ್ಯವರ ಸಂಗೀತ ಸಂಯೋಜನೆ. ದನಿಯಾಗಿದ್ದಾರೆ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ.

ಅಲ್ಲಮ್ಮ ಪ್ರಭುಗಳ ವಚನವನ್ನ ಚಂದನ ಬಾಲ ಅವರ ಧನಿಯಲ್ಲಿ ಆಲಿಸಿದ್ರಿ. ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವಿದು. ಕೇಳಿ ಪುರಂದರದಾಸರ ರಚನೆಗೆ ದಾನಿಯಾಗಿದ್ದಾರೆ ವಿದ್ವಾನ್ ಆರ್ ಕೆ ಶ್ರೀಕಂಠನ್.

ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಚನ್ನಬಸವಣ್ಣ ಅವರ ರಚನೆಯನ್ನ ರಾಧಾ ದೇಸಾಯಿ ಮತ್ತು ವಾಣಿಶ್ರೀ ಕುಲಕರ್ಣಿ ಅವರ ಧ್ವನಿಗಳಲ್ಲಿ ಆಲಿಸಿದ್ರಿ. ಸಂಗೀತ ಸಂಯೋಜನೆಯನ್ನ ಮಾಡಿದ್ರು ಶ್ರೀಕಾಂತ್ ಕುಲಕರ್ಣಿ ಅವರು. 6:25:40 ಸಮಯ ಆಗಿದೆ. ವಿವಿಧ ಭಾರತಿಯಲ್ಲಿ ನಾದೋಪಾಸನೆ ಭಕ್ತಿಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನೀಗ ಸರ್ವಜ್ಞ ಕವಿಯ ರಚನೆಯನ್ನ ವೃಂದಗಾನದಲ್ಲಿ ಕೇಳಿಯೇ.

0: ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವೋ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಅಷ್ಟೇ ಮುಖ್ಯ. ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಜೀವನ ಶೈಲಿ ಉತ್ತಮ ಆರೋಗ್ಯದ ಕೀಲಿ ಕೈ.
1: ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು.
2: ನಾನು ನಿಮ್ಮ ಸುಧಾಮೂರ್ತಿ. ನಾನು ಪ್ರತಿದಿನ ವಾಕಿಂಗ್ ಹೋದಾಗ ನಾವು ಒಂದೊಂದು ಸ್ಟೇಷನ್ ಕೇಳೇ ಕೇಳ್ತೀನಿ. ನನಗೆ ಎಲ್ಲರಿಗಿಂತ ಹೆಚ್ಚು ವಿವಿಧ ಭಾರತಿ ಇಷ್ಟ. ಹಾಡುಗಳು ಬಹಳ ಉತ್ತಮವಾಗಿರ್ತದೆ. ಕೇಳ್ತಾ ಕೇಳ್ತಾ ನಾನು ಎಷ್ಟು ದೂರ ಹೋಗ್ತೀನಿ ನನಗೆ ಗೊತ್ತೇ ಆಗುದಿಲ್ಲ. ಇಷ್ಟೇ ಡಿಸ್ಟೆನ್ಸ್ ಹೋಗ್ಬೇಕು ಅಂತ ನಾನು ಇಟ್ಕೊಳ್ಳೋದಿಲ್ಲ. ಎಂಜಾಯ್ ಮಾಡಿ, ಖುಷಿ ಪಡ್ರಿ. ನಾನು ಕೇಳ್ತೀನಿ, ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: 6:31:35 ಸಮಯಾಗಿದೆ. ಬುಧವಾರದ ನಾದೋಪಾಸನೆ ಭಕ್ತಿಗೀತೆಗಳ ಈ ಪ್ರಸಾರ ಮುಂದುವರಿತಾ ಇದೆ. ನುಡಿಮುತ್ತಿನೊಂದಿಗೆ ಭಕ್ತಿಯ ಗೀತೆಗಳು, ಚಿತ್ರಗೀತೆಗಳಿಂದ ಆರಿಸಿದ ಭಕ್ತಿಗೀತೆಗಳನ್ನ ಕೇಳ್ತಾ ಸಾಗೋಣ. ಡಾಕ್ಟರ್ ಶಿವರಾಮ್ ಕಾರಂತರ ಮಾತೊಂದು ಹೀಗಿದೆ, ಇಂದಿರುವವ ನಾಳೆ ಇಲ್ಲವಾಗುತ್ತಾನೆ ಎನ್ನುವ ಮಾತು ತೀರಾ ನಿಜ. ಇಂದು ಇರುವವ ನಾಳೆ ಇಲ್ಲವಾಗುತ್ತಾನೆ ಎನ್ನುವ ಮಾತು ನಿಜ. ಆದರೆ ಇರುವಷ್ಟು ದಿನ ಒಳ್ಳೆಯ ರೀತಿಯಲ್ಲಿ ಇದ್ದು ನಂತರ ತನ್ನ ಸುತ್ತಣ ಜನತೆಯ ನೆನಪಿನಲ್ಲಿ ಉಳಿದು ಎಂತಹ ಹಿರಿಯ ಬದುಕು ಅನಿಸುವ ಬಾಳ್ವೆ ನಮ್ಮದಾಗಬೇಕಲ್ಲವೇ? ನಿಜ. ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ ಮುಂದುವರಿಯುತ್ತೆ. ನಮ್ಮ ಬದುಕು ಚಿತ್ರದಿಂದ ಆರಿಸಿದ ಒಂದು ಹಾಡು. ಪಿಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ದಾರೆ, ಪ್ರಭು ಅವರ ಸಾಹಿತ್ಯ ಇದೆ, ಆರ್ ರತ್ನ ಅವರ ಸಂಗೀತ.

ಕಾಸಿದ್ರೆ ಕೈಲಾಸ ಚಿತ್ರದ ಹಾಡು ನೀವು ಕೇಳಿದ್ದು. ಆರೆಂಜ್ ಜಯಗೋಪಾಲ್ ಅವರು ಬರೆದಿದ್ರು, ಸತ್ಯಂ ಅವರು ಸಂಗೀತ ನೀಡಿದ್ರು, ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ರು. ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ 102.9 FM ವಿವಿಧ ಭಾರತಿಯಿಂದ ಕೇಳ್ತಾ ಇದ್ದೀರಾ. ನುಡಿಮುತ್ತಿನೊಂದಿಗೆ ನಾದೋಪಾಸನೆ. ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ, ಸೂರ್ಯನ ಕಿರಣಗಳು ಕೊಳಕು ಇರುವ ಜಾಗಕ್ಕೂ ಹೋಗುತ್ತವೆ, ಆದರೆ ಅದು ಕೊಳಕಾಗುವುದಿಲ್ಲ. ನಾವು ಬದುಕಿನಲ್ಲಿ ಸೂರ್ಯನ ಕಿರಣದಂತೆ ಆಗಬೇಕು. ಯಾವ ಜಾಗಕ್ಕೆ ಹೋದರೂ, ಯಾರ ಜೊತೆ ಇದ್ದರೂ ನಾವು ನಾವಾಗಿರಬೇಕು, ಕೊಳಕಾಗಬಾರದು. ಭಲೆ ಅದೃಷ್ಟವೋ ಅದೃಷ್ಟ ಚಿತ್ರದ ಹಾಡು ಕೇಳಿ. ಪುರಂದರದಾಸರ ರಚನೆಯನ್ನ ಸಂಗೀತಕ್ಕೆ ಅಳವಡಿಸಿದವರು ವಿಜಯ ಭಾಸ್ಕರ್, ದನಿ ನೀಡಿದವರು ಎಸ್ ಜಾನಕಿಯೇ.

ಕುವೆಂಪು ಅವರ ವಿಚಾರಧಾರೆ ಹೀಗಿದೆ. ವರ್ಣ ಜಾತಿ ವರ್ಗಗಳನ್ನ ಆ ದೇವರೇ ಸೃಷ್ಟಿ ಮಾಡಿದ್ದರು, ಅವನ್ನೆಲ್ಲ ಇಂದು ಸರ್ವೋದಯಕ್ಕಾಗಿ ನಾವು ಧ್ವಂಸ ಮಾಡಬೇಕಾಗುತ್ತದೆ. ಕಾಲರ ಪ್ಲೇಗು ಮಲೇರಿಯಾಗಳನ್ನ ದೇವರೇ ಸೃಷ್ಟಿ ಮಾಡಿದ್ದು ಅಂತ ಹೇಳಿ ನಾವು ಸುಮ್ಮನಿರುವುದಕ್ಕೆ ಆದೀತೆ? ಅನಾರೋಗ್ಯಕರವೂ ಮೃತ್ಯುಕರವೂ ಆಗಿರುವ ಅವನ್ನೆಲ್ಲ ನಾಶಪಡಿಸಿ ನಮ್ಮ ಆರೋಗ್ಯವನ್ನು ನಾವು ರಕ್ಷಿಸಿಕೊಳ್ಳುವಂತೆ ವರ್ಣ ಜಾತಿ ವರ್ಗ ಮೊದಲಾದ ದುರ್ಭಾವನೆಗಳನ್ನೆಲ್ಲ ಧ್ವಂಸ ಮಾಡಿ ಸಮಾಜದ ಕ್ಷೇಮವನ್ನು ಸಾಧಿಸಬೇಕು. ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕೇಳಿ, ಬಾಳಬಂಧನ ಚಿತ್ರದಲ್ಲಿ ವಿಜಯ ನಾರಸಿಂಹ ಅವರು ಬರೆದಿರುವ ಗೀತೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಕೆಜೆ ಯೇಸುದಾಸ್ ಅವರ ದನಿ.

ಸಿಗ್ನಲ್ ಮನ್ ಸಿದ್ದಪ್ಪ ಚಿತ್ರದ ಗೀತೆಯನ್ನ ಕೇಳಿದ್ರಿ. ತೆಕ್ಕಟ್ಟೆ ನಾಗರಾಜು ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ, ಬಿ ಕೆ ಸುಮಿತ್ರಾ ಅವರು ಈ ಗೀತೆಗೆ ಧ್ವನಿಯಾಗಿದ್ರು. ಏಕಾಗ್ರತೆಗೆ ಸಂಬಂಧಿಸಿದಂತೆ ವಿವೇಕಾನಂದರ ವಾಣಿಯೊಂದು ಹೀಗಿದೆ: ಹೆಚ್ಚು ಏಕಾಗ್ರತೆ ಇದ್ದಷ್ಟು ಹೆಚ್ಚು ಜ್ಞಾನಾರ್ಜನೆಯಾಗುವುದು. ಜ್ಞಾನಾರ್ಜನೆಗೆ ಇರುವ ಏಕಮಾತ್ರ ಮಾರ್ಗ ಏಕಾಗ್ರತೆ ಮಾತ್ರ. ಬೂಟಿಗೆ ಬಣ್ಣ ಹಾಕುವ ವ್ಯಕ್ತಿ ಕೂಡ ಹೆಚ್ಚು ಏಕಾಗ್ರತೆಯಿಂದ ಕೆಲಸ ಮಾಡಿದರೆ ಚೆನ್ನಾಗಿ ಬೂಟಿಗೆ ಬಣ್ಣ ಹಾಕಬಲ್ಲ. ಅಡಿಗೆ ಮಾಡುವವನಿಗೆ ಏಕಾಗ್ರತೆ ಹೆಚ್ಚು ಇದ್ದಷ್ಟು ಚೆನ್ನಾಗಿ ಅಡಿಗೆ ಮಾಡಬಲ್ಲ. ದ್ರವ್ಯಾರ್ಜನೆಯಾಗಲಿ, ದೇವರ ಪೂಜೆಯಾಗಲಿ, ಯಾವುದೇ ಕೆಲಸವಾಗಲಿ ಹೆಚ್ಚು ಏಕಾಗ್ರತೆ ಇದ್ದಷ್ಟು ಚೆನ್ನಾಗಿ ಅದನ್ನ ಮಾಡಬಹುದು. ಮುಕುಂದ ಚಂದ್ರ ಚಿತ್ರದ ಗೀತೆ ಕೇಳಿ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ.

0: ನಮ್ಮ ಮಾತೆ ನಮ್ಮ ಮಾತೆ, ಆಡುವ ಮಾತು ಒಳ್ಳೆಯ ಮಾತೇ ಆಗಿರಲಿ. ಮಾತಿನ ಮಹತ್ವದಿಂದಲೇ ಮಿತ್ರರು ಹಾಗೂ ಶತ್ರುಗಳು ಒದಗಿ ಬರುವುದು. ನಾಲಗೆಯ ತುದಿಯಲ್ಲಿ ಲಕ್ಷ್ಮೀ ನೆಲೆಸಿದ್ದಾಳೆ ಎನ್ನುತ್ತದೆ ಶಾಂಗ್ರದರ ಪದ್ಧತಿ. ಮಾತಿನಿಂದ ನಗೆ, ಮಾತಿನಿಂದ ಹಗೆ ಎಂದಿದ್ದಾನೆ ಕವಿ ಸರ್ವಜ್ಞ.
1: ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ ಇದುವರೆಗೆ ಕೇಳಿಬಂತು.

ನುಡಿಮುತ್ತಿನೊಂದಿಗೆ ನಾದೋಪಾಸನೆಯ ಭಕ್ತಿ ಗೀತೆಗಳ ಪ್ರಸಾರವನ್ನ ಇದುವರೆಗೆ ಕೇಳಿದ್ರಿ. 102.9 ಎಫ್ಎಂ ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7 ಗಂಟೆ, ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಅವರು ತಮ್ಮ ಮೊದಲ ಭಾರತ ಭೇಟಿಗಾಗಿ ನವದೆಹಲಿಗೆ ಆಗಮಿಸಿದ್ದು, ಇಂದು ರಾಷ್ಟ್ರಪತಿ ಟೋಲಾಮ್ ಅವರಿಗೆ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಔಪಚಾರಿಕ ಸ್ವಾಗತ ನೀಡಲಾಗುವುದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಧ್ಯಕ್ಷ ಟೋಲಾಮ್ ಅವರೊಂದಿಗೆ ಸಭೆ ನಡೆಸಲಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷದ ಹಿನ್ನೆಲೆಯಲ್ಲಿ ತುರ್ತು ಕ್ರೆಡಿಟ್ ಲೈನ್ ಖಾತರಿ ಯೋಜನೆಯನ್ನು ಸ್ಥಾಪಿಸಲಾಗಿದ್ದು, ನಿನ್ನೆ ನಡೆದ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗಿದೆ. ವಡಿನಾರ್ನಲ್ಲಿ 18,000 ಕೋಟಿ ರೂಪಾಯಿ ಮೊತ್ತದಲ್ಲಿ ಹಡಗು ದುರಸ್ತಿ ಸೌಲಭ್ಯ ಹಾಗೂ 1,500 ರೂಪಾಯಿ ಮೊತ್ತದಲ್ಲಿ 2 ಸೆಮಿಕಂಡಕ್ಟರ್ ಪಾರ್ಕ್ಗಳನ್ನು ಕ್ರಿಸ್ಟಲ್ ಮತ್ತು ಸುಚಿಯಲ್ಲಿ ಸ್ಥಾಪಿಸಲು ಅನುಮತಿಸಲಾಗಿದೆ ಎಂದು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಗಳಿಸಿದ ನಂತರ ರಾಜ್ಯದಲ್ಲಿ ನೂತನ ಸರ್ಕಾರ ರಚನೆ ಮತ್ತು ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ದತೆಗಳು ಭರದಿಂದ ಸಾಗಿವೆ. ಗುರುದೇವ್ ರವೀಂದ್ರನಾಥ ಠಾಗೋರ್ ಅವರ ಜನ್ಮ ದಿನಾಚರಣೆಯಾದ ಈ ತಿಂಗಳ 9ರಂದು ನೂತನ ಸಚಿವ ಸಂಪುಟ ಸದಸ್ಯರ ಪ್ರಮಾಣವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಪಶ್ಚಿಮ ಬಂಗಾಳದಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನು ಕೇಂದ್ರ ವೀಕ್ಷಕರನ್ನಾಗಿ ನೇಮಿಸಿದೆ. ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಝಿ ಅವರನ್ನು ರಾಜ್ಯದಲ್ಲಿ ಕೇಂದ್ರ ಸಹ ವೀಕ್ಷಕರಾಗಿ ನೇಮಿಸಲಾಗಿದೆ. ಕೆಎಸ್ಆರ್ ಬೆಂಗಳೂರು ಮೈಸೂರು ಒಡೆಯರ್ ಎಕ್ಸ್ಪ್ರೆಸ್ ರಾಮನಗರ ರೈಲು ನಿಲ್ದಾಣದಲ್ಲಿ ಹೆಚ್ಚುವರಿ ನಿಲುಗಡೆಗೆ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಈ ಹೆಚ್ಚುವರಿ ನಿಲುಗಡೆಯು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಸಂಪರ್ಕ ಕಲ್ಪಿಸಬೇಕೆಂಬ ಈ ಪ್ರದೇಶದ ಜನರ ಬಹುದಿನಗಳ ಬೇಡಿಕೆಯನ್ನು ಪೂರೈಸುವುದಲ್ಲದೆ ಅಲ್ಲಿನ ವ್ಯಾಪಾರ ಪ್ರವಾಸೋದ್ಯಮ ಹಾಗೂ ಸ್ಥಳೀಯ ಆರ್ಥಿಕತೆಯನ್ನು ಉತ್ತೇಜಿಸುವುದು ಎಂದು ಹೇಳಿದರು. ಚನ್ನಸಂದ್ರ ಮತ್ತು ಯಲಹಂಕ ರೈಲು ನಿಲ್ದಾಣಗಳ ನಡುವೆ ಸೇತುವೆ ಕಾಮಗಾರಿ ಹಿನ್ನೆಲೆಯಲ್ಲಿ ಕೆಲ ರೈಲುಗಳ ಸಂಚಾರದಲ್ಲಿ ಬದಲಾವಣೆ ಮಾಡಲಾಗಿದೆ. ಹಜೂರ್ ಸಾಹಿಬ್ ನಾಂದೇಡ್ ಕೆಎಸ್ಆರ್ ಬೆಂಗಳೂರು ಡೈಲಿ ಎಕ್ಸ್ಪ್ರೆಸ್ ರೈಲು ಮಾರ್ಗ ಮಧ್ಯೆ 60 ನಿಮಿಷಗಳ ಕಾಲ ನಿಯಂತ್ರಣಕ್ಕೊಳಪಡಲಿದೆ. ಐಸಿಸಿ ಪುರುಷರ ಟಿ20 ಶ್ರೇಯಾಂಕ ಪಟ್ಟಿಯಲ್ಲಿ ಭಾರತ ತನ್ನ ಅಗ್ರಸ್ಥಾನ ಉಳಿಸಿಕೊಂಡಿದೆ. ಭಾರತ 275 ರೇಟಿಂಗ್ ಅಂಕಗಳೊಂದಿಗೆ ಶ್ರೇಯಾಂಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಮುಂದುವರೆಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಿಗ್ಗೆ 8:00.

0: ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಮನುಷ್ಯನ ಬದುಕಿಗೆ ಅರ್ಥ ಮತ್ತು ಸವಿಯನ್ನು ಒದಗಿಸುವ ಶಕ್ತಿ ಇರುವುದು ಸಾಹಿತ್ಯ ಮತ್ತು ಸಂಗೀತಕ್ಕೆ. ಸ್ವತಂತ್ರ ನಡೆ, ಧೈರ್ಯ ಸ್ಥೈರ್ಯ, ನೈತಿಕತೆ, ಮಾನವ ಮನಸ್ಸಿನ ಸೂಕ್ಷ್ಮತೆ ಮತ್ತು ಮಾನವತೆ, ಸಾಹಿತ್ಯ ಹಾಗೂ ಸಂಗೀತ ಇವುಗಳನ್ನೆಲ್ಲ ನಮಗೆ ಧಾರೆ ಎರೆಯಬಲ್ಲುದು. ಕಾವ್ಯ, ನಾಟಕ, ಕಥೆ, ಕಾದಂಬರಿಗಳ ಓದು ಮತ್ತು ಸಂಗೀತದ ಸವಿ ನಮ್ಮ ಮನಸ್ಸು ಮತ್ತು ಹೃದಯವನ್ನು ಸಂಸ್ಕರಿಸಬಲ್ಲುದು. ಸಾಹಿತ್ಯ ದುಃಖಿಗೆ ಸಾಂತ್ವನ, ವಿಧಿಯ ತೊಳಲಲ್ಲಿ ಸಿಕ್ಕಿದ ಮನುಷ್ಯನಿಗೆ ಕಾರುಣ್ಯ. ಸಂಗೀತ ಬಾಳಿಗೆ ಅಮೃತಸತ್ವ, ನೊಂದ ಹೃದಯಕ್ಕೆ ಕರುಣೆಯ ಕಡಲು.
3: ಸಮಯ ಆಗಿದೆ 7:05. ಇನ್ನೀಗ ಕೇಳಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಸಾಂಪ್ರದಾಯಿಕ ಜ್ಞಾನ ಆಧುನಿಕ ವಿಜ್ಞಾನದೊಂದಿಗೆ ಸಂಯೋಜಿಸಿ ಸಂಶೋಧನೆಯಲ್ಲಿ ಹೊಸ ನೆಲೆ ಕಂಡುಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿದ್ಯಾರ್ಥಿಗಳಿಗೆ ಕರೆ. ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಸೂಕ್ತ ಕ್ರಮ, ಸಚಿವ ಪ್ರಿಯಾಂಕ್ ಖರ್ಗೆ. ರಸ್ತೆ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಸಚಿವ ಎನ್ಎಸ್ ಬೋಸರಾಜು ಅಧಿಕಾರಿಗಳಿಗೆ ಸೂಚನೆ. ನೋಂದಣಿ ಪ್ರಮಾಣ ಪತ್ರ ಪಡೆಯದ ಹೋಂಸ್ಟೇಗಳ ವಿರುದ್ದ ಪ್ರವಾಸೋದ್ಯಮ ಇಲಾಖೆ ಸೂಕ್ತ ಕ್ರಮ. ಈಗ ವಾರ್ತೆಗಳ ವಿವರ. ಸಾಂಪ್ರದಾಯಿಕ ಜ್ಞಾನವನ್ನು ಆಧುನಿಕ ವಿಜ್ಞಾನದೊಂದಿಗೆ ಸಂಯೋಜಿಸಿ ಸಂಶೋಧನೆಯಲ್ಲಿ ಹೊಸ ನೆಲೆಯನ್ನು ಕಂಡುಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ವಿಶ್ವ ಹೋಮಿಯೋಪತಿ ದಿನ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದವರು, ಹೋಮಿಯೋಪತಿ ನೈಸರ್ಗಿಕ ಸಂಪನ್ಮೂಲಗಳ ಸಮತೋಲಿತ ಬಳಕೆಯನ್ನು ಉತ್ತೇಜಿಸುತ್ತದೆ. ಇಂದು ಹೋಮಿಯೋಪತಿಯಲ್ಲಿ ವೈದ್ಯಕೀಯ ಸಂಶೋಧನೆಯನ್ನು ಉತ್ತೇಜಿಸುವ ಆಧುನಿಕ ತಂತ್ರಜ್ಞಾನಗಳನ್ನು ಡಿಜಿಟಲ್ ಆರೋಗ್ಯ ಮತ್ತು ಕೃತಕ ಬುದ್ದಿಮತ್ತೆ ಬಳಸಿಕೊಳ್ಳುವ ಹಾಗೂ ಅದರ ಫಲಿತಾಂಶಗಳನ್ನು ಜಾಗತಿಕ ವೇದಿಕೆಯಲ್ಲಿ ಪ್ರಸ್ತುತಪಡಿಸುವ ಅವಶ್ಯಕತೆ ಇದೆ. ಇದು ಅದರ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತದೆ ಮತ್ತು ಜಾಗತಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಹೆಚ್ಚು ಬಲವಾದ ಸ್ಥಾನವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಎಂದರು. ರಾಜ್ಯದ ಗ್ರಾಮೀಣ ಜನವಸತಿ ಪ್ರದೇಶಗಳಲ್ಲಿ ಎದುರಾಗಿರುವ ಕುಡಿಯುವ ನೀರಿನ ಅಭಾವವನ್ನು ತಗ್ಗಿಸಲು ಸರ್ಕಾರವು ಸಮರೋಪಾದಿಯಲ್ಲಿ ಕ್ರಮ ಕೈಗೊಂಡಿದ್ದು, ಕಳೆದ ಮಾರ್ಚ್ ತಿಂಗಳಿನಿಂದ ಇದುವರೆಗೆ ಒಟ್ಟು 208.67 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ತುರ್ತು ಕಾಮಗಾರಿಗಳಿಗಾಗಿ ಪುನಃ 72 ಕೋಟಿ ರೂಪಾಯಿ ಹೆಚ್ಚುವರಿ ಮೊತ್ತವನ್ನು ಬಿಡುಗಡೆ ಮಾಡಲಾಗಿದೆ. ಈ ಅನುದಾನವನ್ನು ಪ್ರಸಕ್ತ ಸಾಲಿನ ಹೊಸ ಕಾಮಗಾರಿಗಳ ಜೊತೆಗೆ ಈ ಹಿಂದೆ ಟಾಸ್ಕ್ಫೋರ್ಸ್ ಸಮಿತಿಯಿಂದ ಅನುಮೋದನೆ ಪಡೆದು ಪೂರ್ಣಗೊಂಡಿದ್ದ ಕಾಮಗಾರಿಗಳ ಬಾಕಿ ಪಾವತಿಗಾಗಿ ವಿನಿಯೋಗಿಸಲಾಗುವುದು ಎಂದಿದ್ದಾರೆ. ಬೇಸಿಗೆಯ ತೀವ್ರತೆಯಿಂದ ಅಂತರ್ಜಲ ಮಟ್ಟ ಕುಸಿದು ಕೊಳವೆ ಬಾವಿಗಳ ಇಳುವರಿ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತಗಳು ಲಭ್ಯವಿರುವ ಕೊಳವೆಬಾವಿಗಳ ಆಳ ಹೆಚ್ಚಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. ನೀರಿನ ಮೂಲಗಳಿಲ್ಲದ ಕಡೆಗಳಲ್ಲಿ ಖಾಸಗಿ ಕೊಳವೆಬಾವಿಗಳನ್ನು ಬಾಡಿಗೆಗೆ ಪಡೆಯಲು ಅಥವಾ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲು ಅನುಮತಿ ನೀಡಲಾಗಿದೆ. ಅನಿವಾರ್ಯ ಸಂದರ್ಭಗಳಲ್ಲಿ ಭೂವಿಜ್ಞಾನಿಗಳ ವರದಿ ಆಧರಿಸಿ ಹೊಸ ಕೊಳವೆ ಬಾವಿ ಕೊರೆಯಲು ಹಾಗೂ ಪಂಪಿಂಗ್ ಯಂತ್ರಗಳನ್ನು ಅಳವಡಿಸಲು ಸೂಚಿಸಲಾಗಿದೆ. ಈ ಎಲ್ಲ ಕಾಮಗಾರಿಗಳನ್ನು ಕೈಗೊಳ್ಳುವಾಗ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ ಮತ್ತು ಆರ್ಥಿಕ ಸಂಹಿತೆಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಕಾಮಗಾರಿಗಳ ಭೌತಿಕ ಪ್ರಗತಿಯನ್ನು ಆಧರಿಸಿ ಮಾತ್ರ ಬಿಲ್ಗಳನ್ನು ಪಾವತಿಸಲು ಹಾಗೂ ಜಿಲ್ಲಾ ಟಾಸ್ಕ್ಫೋರ್ಸ್ ಸಮಿತಿಯಿಂದ ಕಡ್ಡಾಯವಾಗಿ ಅನುಮೋದನೆ ಪಡೆಯಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಜೂನ್ ಮೊದಲ ವಾರದಲ್ಲಿ ಮುಂಗಾರು ಆರಂಭವಾಗುವ ಸಾಧ್ಯತೆ ಇದ್ದು, ರಸ್ತೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಡಿಕೇರಿಯಲ್ಲಿ ನಡೆದ ಕರ್ನಾಟಕ ಅಭಿವೃದ್ದಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಗಮನಹರಿಸಬೇಕು. ರಸ್ತೆ ನಿರ್ವಹಣೆಗಾಗಿ ಸರ್ಕಾರ ಸಾಕಷ್ಟು ಹಣ ನೀಡಿದ್ದರೂ ಅದರ ಸದ್ಬಳಕೆಯಾಗದಿರುವುದು ಬೇಸರದ ಸಂಗತಿ ಎಂದರು. ಕೊಡಗು ಜಿಲ್ಲೆಯಾದ್ಯಂತ ಲೋಕೋಪಯೋಗಿ ಪಂಚಾಯತ್ ರಾಜ್ ವ್ಯಾಪ್ತಿಯ ರಸ್ತೆಗಳ ಗುಂಡಿ ಮುಚ್ಚುವುದು ಸೇರಿದಂತೆ ಅಗತ್ಯ ಕಾಮಗಾರಿ ಕೈಗೊಳ್ಳಬೇಕು. ಕೊಡಗು ಜಿಲ್ಲೆಯ 2 ವಿಧಾನಸಭಾ ಕ್ಷೇತ್ರಕ್ಕೆ ತಲಾ 110 ಕೋಟಿ ರೂಪಾಯಿ ಸರ್ಕಾರ ಬಿಡುಗಡೆ ಮಾಡಿದೆ. ಮೂಲಸೌಕರ್ಯಗಳಲ್ಲಿ ಕುಡಿಯುವ ನೀರು, ರಸ್ತೆ ಮತ್ತು ವಿದ್ಯುತ್ ಅತಿ ಮುಖ್ಯವಾಗಿದ್ದು, ಆ ನಿಟ್ಟನಲ್ಲಿ ಸ್ಥಳೀಯರ ಸಲಹೆ ಮಾರ್ಗದರ್ಶನ ಪಡೆದು ಅಭಿವೃದ್ದಿಗೆ ಒತ್ತು ನೀಡಬೇಕು ಎಂದು ಸಚಿವರು ನಿರ್ದೇಶನ ನೀಡಿದರು. ಪ್ರವಾಸಿಗರ ಅನುಕೂಲಕ್ಕಾಗಿ ಹೋಮ್ಸ್ಟೇ ಪ್ರಾರಂಭಿಸಲು ಕೆಟಿಟಿಎಫ್ 2015 ಕಾಯ್ದೆಯಂತೆ ಪ್ರವಾಸೋದ್ಯಮ ಇಲಾಖೆಯಡಿ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ವಿಜಯನಗರ ಜಿಲ್ಲೆಯ ವಿಶ್ವ ಪಾರಂಪರಿಕ ತಾಣವಾದ ಹಂಪಿ, ಕಮಲಾಪುರ ವ್ಯಾಪ್ತಿಯಲ್ಲಿ ಹಾಗೂ ಜಿಲ್ಲೆಯ ಇತರೆ ಸ್ಥಳಗಳಲ್ಲಿ ಪ್ರವಾಸೋದ್ಯಮ ಇಲಾಖೆಯಡಿ ನೋಂದಣಿ ಮಾಡಿಕೊಳ್ಳದೆ ಹಲವು ಹೋಮ್ಸ್ಟೇಗಳು ಕಾರ್ಯನಿರ್ವಹಿಸುತ್ತಿರುವುದು ಗಮನಕ್ಕೆ ಬಂದ ಹಿನ್ನೆಲೆ ಪ್ರವಾಸೋದ್ಯಮ ಇಲಾಖೆಯಿಂದ ಯಾವುದೇ ಅಧಿಕೃತ ಅನುಮೋದನೆ ಅಥವಾ ನೋಂದಣಿ ಮಾಡಿಕೊಳ್ಳದೆ ಇರುವ ಹೋಮ್ಸ್ಟೇಗಳನ್ನು ಅನಧಿಕೃತ ಹೋಮ್ಸ್ಟೇಗಳೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಹೋಮ್ಸ್ಟೇಗಳನ್ನು ಕಾನೂನುಬದ್ದವಾಗಿ ಮುಂದುವರೆಸಲು ಆಸಕ್ತಿ ಇರುವ ಮಾಲೀಕರು ಅಗತ್ಯ ದಾಖಲೆಗಳೊಂದಿಗೆ ಹೋಮ್ಸ್ಟೇ ನೋಂದಣಿಗೆ ಅರ್ಜಿ ಸಲ್ಲಿಸಿ ನೋಂದಣಿ ಪ್ರಮಾಣ ಪತ್ರ ಪಡೆಯಲು ತಿಳಿಸಿದೆ. ನೋಂದಣಿ ಪ್ರಮಾಣ ಪತ್ರ ಪಡೆಯದೆ ಕಾರ್ಯಾಚರಣೆಯಲ್ಲಿರುವ ಹೋಮ್ಸ್ಟೇಗಳನ್ನು ಕೂಡಲೇ ಸ್ಥಗಿತಗೊಳಿಸಬೇಕು. ಈ ಆದೇಶವನ್ನು ಉಲ್ಲಂಘಿಸಿ ಯಾವುದೇ ಹೋಮ್ಸ್ಟೇ ಮಾಲೀಕರು ಪ್ರವಾಸಿಗರಿಗೆ ಉಳಿದುಕೊಳ್ಳಲು ಕೊಠಡಿಗಳನ್ನು ನೀಡಿರುವ

0: ಕಂಡುಬಂದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಇಲಾಖೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯಾದ್ಯಂತ ಮೇ ತಿಂಗಳಲ್ಲಿ ಬಿಸಿಲಿನ ಧಗೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ತೀವ್ರವಾದ ತಾಪಮಾನದಿಂದ ಜಾನುವಾರುಗಳ ಆರೋಗ್ಯ ಮತ್ತು ಹಾಲಿನ ಉತ್ಪಾದನೆಯ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ತಡೆಗಟ್ಟಲು ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಪಶುಪಾಲಕರಿಗೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವಂತೆ ಕೋರಿದ್ದಾರೆ. ಕಡು ಬಿಸಿಲಿರುವ ಮಧ್ಯಾಹ್ನದ ಸಮಯದಲ್ಲಿ ಜಾನುವಾರುಗಳ ಮೈಮೇಲೆ ನೀರನ್ನು ಸಿಂಪಡಿಸುವುದರ ಜೊತೆಗೆ ಒದ್ದೆಯಾದ ಗೋಣಿಚೀಲಗಳನ್ನು ಹೊದಿಸಬೇಕು. ಕೊಟ್ಟಿಗೆಯ ಮೇಲ್ಛಾವಣಿಗೆ ಸುಣ್ಣದ ಲೇಪನ ಮಾಡುವುದರಿಂದ ಅಥವಾ ತೆಂಗಿನ ಗರಿಗಳನ್ನು ಹೊದಿಸುವುದರಿಂದ ತಾಪಮಾನವನ್ನು ಕಡಿಮೆ ಮಾಡಬಹುದಾಗಿದೆ. ಜಾನುವಾರುಗಳಿಗೆ ಪೌಷ್ಟಿಕ ಆಹಾರ ಮತ್ತು ಅಗತ್ಯ ಪೋಷಕಾಂಶಗಳ ಪೂರಕಗಳನ್ನು ನೀಡಬೇಕು. ಸಾಧ್ಯವಾದಷ್ಟು ಮಧ್ಯಾಹ್ನದ ವೇಳೆ ಜಾನುವಾರುಗಳನ್ನು ಬಿಸಿಲಿಗೆ ಬಿಡದೆ ಮರಗಳ ಕೆಳಗೆ ತಂಪಾದ ನೆರಳಿನಲ್ಲಿ ಇರುವಂತೆ ನೋಡಿಕೊಳ್ಳಬೇಕು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ April 23 ದನಕರುಗಳಿಗೆ ಕಾಲುಬಾಯಿ ರೋಗದ ಲಸಿಕಾ ಕಾರ್ಯಕ್ರಮವನ್ನು ಆರಂಭಿಸಲಾಗಿದ್ದು May 22 ರಾಸುಗಳಿಗೆ ಲಸಿಕೆಯನ್ನು ಹಾಕಲಾಗುವುದು ಎಂದು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾ ಇಮ್ರಾನ್ ಎನ್ಕೆ ತಿಳಿಸಿದ್ದಾರೆ. ಈ ಕುರಿತು ಅವರು ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: 23/4/2026 ದಿನಾಂಕ 22/5/2026 ಒಂದು ತಿಂಗಳ ಕಾಲ ರಾಜ್ಯಾದ್ಯಂತ ಉಚಿತವಾಗಿ 9ನೆಯ ಸುತ್ತಿನ ಕಾಲುಬಾಯಿ ಜ್ವರ ಕಾಯಿಲೆ ವಿರುದ್ಧ ಲಸಿಕಾ ಅಭಿಯಾನವನ್ನು ನಡೆಸಲಾಗುವುದು. ಜಿಲ್ಲಾದ್ಯಂತ ಒಟ್ಟು 93 ಸಂಸ್ಥೆಗಳ ಪೈಕಿ 212 ಲಸಿಕೆದಾರರು ನಿಮ್ಮ ರಾಸುಗಳಿಗೆ ಅಂದರೆ ದನ ಮತ್ತು ಎಮ್ಮೆಗಳಿಗೆ ಉಚಿತವಾಗಿ ಬೆಳಿಗ್ಗೆ 6:00-10:30 ತಮ್ಮ ಮನೆ ಬಾಗಿಲಿಗೆ ಆಗಮಿಸುತ್ತಾರೆ. ಎಲ್ಲಾ ಹೈನು ಮಾಲೀಕರಿಗೆ ನನ್ನ ಕಳಕಳಿ ವಿನಂತಿ ಏನೆಂದರೆ ತಮ್ಮ ಹೈನು ರಾಸುಗಳಿಗೆ ತಪ್ಪದೇ ಲಸಿಕೆಯನ್ನು ಹಾಕಿಸಿ ಹಾಗೂ ನಮ್ಮ ಲಸಿಕೆದಾರರನ್ನು ಸ್ಪಂದಿಸಲು ನಾನು ಕೋರುತ್ತೇನೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ಯಾದಗಿರಿ ನಗರದ ಯಾದಗಿರಿ ಸೇಡಂ ರಾಜ್ಯ ಹೆದ್ದಾರಿಯ ಹತ್ತಿಕುಣಿ ಕ್ರಾಸ್ ಪ್ರದೇಶವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲಾಗುವುದು ಎಂದು ಯಾದಗಿರಿ ಮತಕ್ಷೇತ್ರದ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿ ವ್ಯಾಪ್ತಿಯಲ್ಲಿ ಖಾಸಗಿ ಕಂಪನಿಗೆ ಸೇರಿದ ಗೋಡನ್ವೊಂದರಲ್ಲಿ ರಾತ್ರಿ ಪಾಳಿಯಲ್ಲಿ ಬಾಲ ಹಾಗೂ ಕಿಶೋರ ಕಾರ್ಮಿಕರು ದುಡಿಮೆ ಮಾಡುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಕಾರ್ಮಿಕ ಇಲಾಖೆ ಮತ್ತು ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆ ಜಂಟಿ ಕಾರ್ಯಾಚರಣೆ ನಡೆಸಿ 11 ಮಕ್ಕಳನ್ನು ರಕ್ಷಿಸಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ಹರ್ಷವರ್ಧನ್ ತಿಳಿಸಿದ್ದಾರೆ. ಶಿಕ್ಷಣ, ಸಾಹಿತ್ಯ ಮತ್ತು ಮಾಧ್ಯಮ ಪರಸ್ಪರ ಸಹಕಾರದೊಂದಿಗೆ ಕಾರ್ಯನಿರ್ವಹಿಸಿದಲ್ಲಿ ಸಾಮಾಜಿಕ ನ್ಯಾಯವನ್ನು ಮತ್ತಷ್ಟು ಹೆಚ್ಚಿಸುವ ಮೂಲಕ ಸಮಾಜವನ್ನು ಸುಧಾರಿಸಲು ಅವಕಾಶವಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಾ ಕೋಡಿರಂಗಪ್ಪ ಹೇಳಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ 112ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನೋಂದಾಯಿತ ಪ್ರತಿಯೊಂದು ಕುಟುಂಬವು ವರ್ಷಕ್ಕೆ 100 ದಿನಗಳ ಕೂಲಿ ಕೆಲಸದ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ಒರಡಿಯಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಂಪ್ರದಾಯಿಕ ಜ್ಞಾನ ಆಧುನಿಕ ವಿಜ್ಞಾನದೊಂದಿಗೆ ಸಂಯೋಜಿಸಿ ಸಂಶೋಧನೆಯಲ್ಲಿ ಹೊಸ ನೆಲೆ ಕಂಡುಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿದ್ಯಾರ್ಥಿಗಳಿಗೆ ಕರೆ. ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಸೂಕ್ತ ಕ್ರಮ, ಸಚಿವ ಪ್ರಿಯಾಂಕ ಖರ್ಗೆ. ರಸ್ತೆ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಸಚಿವ ಎನ್ಎಸ್ ಭೂಸರಾಜು ಅಧಿಕಾರಿಗಳಿಗೆ ಸೂಚನೆ. ನೋಂದಣಿ ಪ್ರಮಾಣ ಪತ್ರ ಪಡೆಯದ ಹೋಂಸ್ಟೇಗಳ ವಿರುದ್ದ ಪ್ರವಾಸೋದ್ಯಮ ಇಲಾಖೆ ಸೂಕ್ತ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.

0: ಮೇ ತಿಂಗಳ 6ನೇ ತಾರೀಕು ಬುಧವಾರದ ಬೆಳಗಿನ ಪ್ರಸಾರ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಮಸ್ಕಾರ. 102.9 FM ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸದಾ ನಿಮ್ಮ ಸಂಗಡ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ನಿರಂತರವಾಗಿ ಮಾಹಿತಿ, ಶಿಕ್ಷಣ, ಮನರಂಜನೆಯನ್ನು ನೀಡುತ್ತಾ ಸದಾ ನಿಮ್ಮ ಜೊತೆಗಿದೆ ನಿಮ್ಮ ನಿತ್ಯದ ಸಂಗಾತಿ ಇದು ವಿವಿಧ ಭಾರತಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೇಳ್ತೀರಿ. ಅದಾದ ನಂತರ ಕೇಳಿ ಭಾವಗೀತೆಗಳು.
1: ಕನ್ನಡ ರತ್ನ ಭಂಡಾರ. ಸ್ವಾಗತ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ. ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ಅಂದ್ರೆ ಗೊತ್ತಾಗಲ್ಲ, ಅದರಿಂದ ಮುಂದಿನ ಹೆಸರನ್ನ ಹೇಳಿದರೆ ಗೊತ್ತಾಗತ್ತೆ. ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ನಿತ್ಯೋತ್ಸವ ಕವಿ. ಜೋಗದ ಸಿರಿ ಬೆಳಕಿನಲ್ಲಿ ಕನ್ನಡ ನಾಡನ್ನು ತೋರಿಸಿದವರು, ಪ್ರಾಧ್ಯಾಪಕರಾಗಿದ್ದರು. ಬಾಲ್ಯದಿಂದಲೇ ಸಾಹಿತ್ಯದ ಆಸಕ್ತಿ, ಅನುಭವದ ಕವಿ. ಮನಸ್ಸು ಗಾಂಧಿ ಬಜಾರು ಅಂದರು. ನಾವು ಕುರಿಗಳು ಸಾರ್ ಕುರಿಗಳು ಅಂತ ವಿಡಂಬನೆ ಮಾಡಿದ್ರು. ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅಂತ ಸೂಕ್ಷ್ಮವಾಗಿ ಬರೆದರು ಸಂವೇದನೆಯ ಕವಿ, ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್. ಅವರ ಅಂತರಂಗದ ಮಾತು.
2: ಆ ಕಾಲದಲ್ಲಿ ತಮಾಷೆ ಏನು ಅಂದರೆ, ನೋಡಿ, ಒಂದ್ಯಾವ್ದಾದ್ರು ಹಾಡು ಹಾಡ್ತಿರ್ಬೇಕು, ಅವರು ಎಲ್ಲ ಸಿದ್ಧವಾಗಿ ಮ್ಯೂಸಿಕ್ ಶುರು ಆಗಿ ಆಗಬೇಕಾದ್ರೆ ಎಲ್ಲೋ ಒಂದು ಸ್ವಲ್ಪ ಈ ವೀಣೆನೋ ಅಥವಾ ಈ ಪಿಟೀಲೋ ಸ್ವಲ್ಪ ಕುಂಗಿ ಅಂತ ಸ್ವಲ್ಪ ಅಪಸ್ವರ ಬಂದ್ಬಿಟ್ರೆ ಮತ್ತೆ ಮೊದಲಿನ ಶುರು. ಪಂಚಿಂಗ್ ಇರಲಿಲ್ಲ ಆಗ, ಬಹಳ ಕಷ್ಟ, ಬಹಳ ಹಿಂಸೆ. 3-4 ದಿವಸ ಹಿಂಸೆ ನನಗೆ. ನಾನು ಹೋಗ್ತೀನಿ ಬಿಡ್ತಿಲ್ಲ, ಇಲ್ರಿ ಸಾಹಿತ್ಯ ಸರ್ ಉಚ್ಚಾರ ಸರಿಯಾಗಿಲ್ಲದೆ ಹೇಳಬೇಕಾಗುತ್ತೆ, ಕೂತ್ಕೊಳ್ಳಿ. ನನಗೆ ತಲೆ ನೋವು ಬಂದ್ಬಿಡೋದು. ಆಮೇಲೆ ಎರಡನೇದಾಗಿ ಜನಗಳಿಗೆ ಅದು ಹೇಗೆ ತುಂಬ ಹಿಡಿಸ್ಬಿಡ್ತು, ಆಕರ್ಷಿತವಾಯಿತು ಅಂದರೆ, ಬಂದು ನನಗೆಲ್ಲ ಕಾಲೇಜ್ ಹತ್ರ ಬಂದ್ಬಿಡೋರು. ಸರ್, ಕಾಲೇಜ್ ಹತ್ರ ನಾನು ಲೆಕ್ಚರ್ ಮಾಡ್ಬೇಕಾದ್ರೆ ಯಾರು ನಿಂತಿರೋರು ಆಚೆ, ಏನು ಅಂದರೆ ಆ ಕ್ಯಾಸ್ಕೆಟ್ ಬೇಕು ಅನ್ನೋರು. ನಿತ್ಯೋತ್ಸವ ಅನ್ನೋಕೆ ಬರ್ತಿಲ್ಲ, ನಿತ್ಯೋತ್ಸವ ಅನ್ನೋರು ಕೆಲವು ಹಳ್ಳಿಯವ್ರು ಪಾಪ ಅಂಥವೆಲ್ಲ ಬಂದು ಅಂದರೆ ಹೇಗೆ ಜನಸಾಮಾನ್ಯರಿಗೂ ತಲುಪುತ್ತೆ ಈ ಮಾಧ್ಯಮ ಅಂತ. ಬಹಳ ಒಳ್ಳೆ ಮಾಧ್ಯಮ. ಆದ್ರೆ ಇವತ್ತೇನಾಗಿದೆ, ಕ್ಯಾಸೆಟ್ ಕವಿಗಳೇ ಬೆಳೀತಾರೆ. ಕ್ಯಾಸೆಟ್ಗೋಸ್ಕರನೇ ಹುಟ್ಕೊಂಡ್ಬಿಟ್ಟಿದ್ದಾರೆ ಕವಿಗಳು. ತುಂಬ ಎರಡೆರಡು ದ್ವಂದ್ವಾರ್ಥಗಳನ್ನ ಇಟ್ಕೊಂಡು ಬರೆಯೋದು. ಮೂರನೇದಾಗಿ ಬಹಳ ಮುಖ್ಯವಾಗಿ ಏನು ಅಂದರೆ, ಸಂಗೀತ ತುಂಬ ಭಾರವಾಗ್ತಿದೆ. ಒಂದು 10-15 ಇನ್ಸ್ಟ್ರೂಮೆಂಟ್ಸ್ ವಾದ್ಯಗಳನ್ನ ಇಟ್ಕೊಂಡು ಬಾರಿಸ್ಬಿಟ್ರೆ ಬಹಳ ದೊಡ್ಡದು ಅಂದ್ಕೊಂಡು, ಅದೆಲ್ಲ ರಾಗಕ್ಕೆ ತಕ್ಕ ಕೆಲವಕ್ಕೆ ಬರೀ ಏಕತಾರಿ ಸಾಕು, ಕೆಲವಕ್ಕೆ ಭರ್ಜರಿ. ಈ ಕುರಿಗಳು ಸಾರ್ ಕುರಿಗಳು ಅಂಥದಕ್ಕೆ ಬೇಕು, ಬೇಕಾ ಡ್ರಮ್ಸ್ ಬೇಕು, ಮತ್ತೊಂದು ವೆಸ್ಟರ್ನ್ ಇದೆಲ್ಲ ಬೇಕಾಗುತ್ತೆ. ಆದರೆ ನನಗನ್ಸೋ ಹಾಗೆ ಎಲ್ಲ ಜಾಗದಲ್ಲಿ ಆಗೋ ಹಾಗೆ ನೀವು ಬರೀ ಸತ್ಯಜಿತ್ರೇನೇ ಯಾವತ್ತೂ ಕೂಡ ನಿರೀಕ್ಷಿಸೋಕ್ಕಾಗೋಲ್ಲ. ಆದಷ್ಟು ಸಾಧಾರಣವಾದ ಇವರು ಇರ್ತಾರೆ. ನಮ್ಮ ಜನಗಳ ಅಭಿರುಚಿಯನ್ನು ತಿದ್ದು ಅಂತ
3: ಸಾಹಿತ್ಯ
2: ನಿರ್ಮಾಣ ಆಗಬೇಕು, ಮತ್ತು ಸಂಗೀತನೂ
3: ಸಂಗೀತ
2: ಅಪರೂಪ ಆಗಬೇಕು. ಇಷ್ಟೇ ನನ್ನ ವಿನಂತಿ. ಇದು ಬಹುಶಃ ಇದರಿಂದ ಕನ್ನಡದ ಉದ್ಧಾರನೂ ಸ್ವಲ್ಪ ಆಗ್ಬೋದು. ಯಾಕೆಂದರೆ ಈಗ ಜೈ ಭಾರತ ಜನನಿಯ ತನುಜಾತಿ ಆಗಲಿ, ಬೇಂದ್ರೆಯವರ ಬೆಳಗುವಂಥ ಪದ್ಯ ಆಗಲಿ, ಅಥವಾ ನರಸಿಂಹಸ್ವಾಮಿ ಅಡಿಗರ ಪದ್ಯಗಳಾಗಲಿ, ಯಾವನ ಮೋಹನ ಮುರಳಿ ನಮ್ಮ ಅಡಿಗರ ಪದ್ಯ, ಇವೆಲ್ಲ ಜನಗಳಿಗೆ ಎಲ್ಲ ಪುಸ್ತಕದಲ್ಲಿ ಕೆಲವು ಜನಗಳು ಮಾತ್ರ ಗೊತ್ತಿವೆ. ಅವು ಬೇರೆ ಬೇರೆಯವರು ಹಾಡ್ತಾರೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ, ಮದುವೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ವಿದ್ಯಾರ್ಥಿಗಳಿಗೆ ಇದೆಲ್ಲ ಸ್ಪರ್ಧೆಗಳಲ್ಲಿ ಹಾಡಿದಾಗ ಸಾಕಷ್ಟು ಜನಪ್ರಿಯ ಆಗುತ್ತೆ. ಈ ಕಾವ್ಯನೂ ಜನಪ್ರಿಯ ಆಗುತ್ತೆ, ಜೊತೆಯಲ್ಲೇ ಕನ್ನಡಾಭಿಮಾನನೂ ಬೆಳೆಯುತ್ತೆ. ನೋಡಿ, ಈಗ ಸರಸ್ವಾಣಿ ಆರ್ಕೆಸ್ಟ್ರಾ ಅಂತಲೂ ಯಾವುದೋ ಇತ್ತ ಕಾಲ, ನಾವು ಕಾಲೇಜಲ್ಲಿ ಓದುವಾಗ ಈ ಕಬ್ಬನ್ ಪಾರ್ಕಲ್ಲಿ ಹಾಡೋರವರು, ಭಾನುವಾರ ಒಂದು 60-70 ಒಂದು 100-200 ಜನ ಸೇರೋರು. ಸೇರಿಬಿಟ್ಟು ಅಷ್ಟೇ ಕನ್ನಡ, ಇನ್ನು ಉಳಿದಂತೆ 40 ವರ್ಷಗಳಿಗೆ ಬರೀ ಹಿಂದಿ, ತೆಲುಗು, ಕೆಲವು ಸಲ ತಮಿಳು ಹಾಡುಗಳೆಲ್ಲ. ಇವತ್ತು ಇಡೀ ಅದೃಷ್ಟವಶಾತ್ ಇಡೀ ಕರ್ನಾಟಕದಲ್ಲಿ ಇವತ್ತು ಕನ್ನಡ ವಿಜೃಂಭಿಸ್ತಿದೆ. ಆ ಕಾಲಕ್ಕೆ ನೀವು ಹೋಲಿಸಿದ್ರೆ ಕಾರಣ ಏನು ಅಂದರೆ, ಈ ಕ್ಯಾಸೆಟ್ಟು ಕೂಡ ಭಾಳ ಮುಖ್ಯ. ಬರೀ ಸಿನಿಮಾ ಅಷ್ಟೇ ಅಲ್ಲ, ಇವತ್ತೊಂದು ರೀತಿಯ ಒಳ್ಳೆ ಅಭಿರುಚಿ ಬರ್ತಿದೆ. ಈ ಅಭಿರುಚಿಯ ನಡುವೆ ಕೂಡ ಎಲ್ಲೋ ಒಂದು ರೀತಿಯ ಅಪಸ್ವರಗಳು ಕಾಣ್ತಿವೆ, ಇದು ನಿವಾರಿತವಾಗಬೇಕು ಅನ್ನೋದಷ್ಟೇ.
1: ಇಂದಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕವಿ ನಿಸಾರ್ ಅಹಮದ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
4: ಸರ್ವೋದಯವಾಗಲಿ ಸರ್ವರಲಿ.
0: ಕವಿ ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ಅವರ ಮಾತುಗಳನ್ನು ಈ ಸಂಜೆ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ

ಸಮಯ ಆಗಿದೆ 7:20:35. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ನನ್ನ ಕಾಲೆ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸ ಅಂದ್ರು ಬಸವಣ್ಣ ಅವರು. ಹಾಗೆ ನಮ್ಮ ಕನ್ನಡದ ಜ್ಞಾನಪೀಠ ಕವಿಗಳು ಕುವೆಂಪು ಅವರು ಕೂಡ ಅದನ್ನೇ ಹೇಳಿದ್ರು. ದರಾ ಬೇಂದ್ರೆ ಅವರು, ದೇಹ ಒಂದು ದೇವ ವೀಣೆ, ನರ ನರವು ತಂತಿತಾನೆ ಅಂತ ದೇಹವನ್ನ ದೇವ ವೀಣೆಗೆ ಹೋಲಿಸಿದ್ರು. ನಿರಂತರವಾಗಿ ನಡೆಯುವ ಉಸಿರಾಟವೇ ಸಂಗೀತ, ಹಗಲು ಇರುಳಿನ ಜೀವಿತ ಕಾಲ ನಾದ. ದೇವರಿಗೆ, ಪಂಚಭೂತಗಳಿಗೆ, ಪ್ರಕೃತಿಗೆ ದೇಹವನ್ನ ಸಮರ್ಪಿಸಿ ಜೀವನದ ಸಂಗೀತವನ್ನ ನುಡಿಸಲು ಕೇಳ್ತಾರೆ. ಭಕ್ತಿ ಶರಣಾಗತಿಯ ಭಾವದಿಂದ ಕವಿತೆಯನ್ನ ಬರೆದಿದ್ದಾರೆ. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳೋಣ. ಮೊದಲಿಗೆ ಕುವೆಂಪು ಅವರ ಕವಿತೆ, ಮದ್ದು ಮೋಹನ್ ಅವರ ಹಾಡುಗಾರಿಕೆ.

ದೇಹವನ್ನ ಕವಿಗಳು ಕಂಡ ಬಗೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಕುವೆಂಪು ಮತ್ತು ದರಾಬೇಂದ್ರೆ ಅವರ ರಚನೆಗಳನ್ನ ಮುದ್ದುಮೋಹನ ಹಾಗೂ ಮೇದಿನಿ ಎನ್ ದತ್ ಅವರ ದನಿಗಳಲ್ಲಿ ಆಲಿಸಿದ್ರಿ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಭಾವಗೀತೆಗಳ ಈ ಕಾರ್ಯಕ್ರಮ 7:45 ಮತ್ತೆ ಮುಂದುವರಿಯುತ್ತೆ. ಈಗ ಸಮಯ 7:35. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಮುಂಬರುವ ಸಕ್ಕರೆ ಹಂಗಾಮಿನಲ್ಲಿ ಪ್ರತಿ ಕ್ವಿಂಟಾಲ್ ಕಬ್ಬಿಗೆ 365 ರೂಪಾಯಿ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ನೀಡಲು ಕೇಂದ್ರ ಸಂಪುಟ ಅನುಮೋದನೆ. ಕರ್ನಾಟಕ ಸೇರಿ 6 ರಾಜ್ಯಗಳಲ್ಲಿ 3 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ. ತಮಿಳುನಾಡು, ಪಶ್ಚಿಮ ಬಂಗಾಳ, ಪುದುಚೇರಿ ಮತ್ತು ಕೇರಳದಲ್ಲಿ ಬಿರುಸುಗೊಂಡ ಸರ್ಕಾರ ರಚನೆ ಪ್ರಕ್ರಿಯೆ. ಕರ್ನಾಟಕದಲ್ಲಿ ಕನಿಷ್ಠ ಬೆಂಬಲ ಯೋಜನೆಯಡಿ 9,000 ಮೆಟ್ರಿಕ್ ಟನ್ಗೂ ಅಧಿಕ ಸೂರ್ಯಕಾಂತಿ ಖರೀದಿಗೆ ಕೇಂದ್ರ ಸಮ್ಮತಿ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ಗೆ 8 ವಿಕೆಟ್ಗಳ ಗೆಲುವು. ವಾರ್ತೆಗಳ ವಿವರ. ಭಾರತದ ಹತ್ತಿ ವಲಯದಲ್ಲಿನ ಅಡಚಣೆಗಳು, ಕ್ಷೀಣಿಸುತ್ತಿರುವ ಬೆಳವಣಿಗೆ ಮತ್ತು ಗುಣಮಟ್ಟದ ಆತಂಕಗಳನ್ನು ಪರಿಹರಿಸಲು 5,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಹತ್ತಿ ಉತ್ಪಾದನೆಗಾಗಿ ಮಿಷನ್ ಫಾರ್ ಕಪಾಸ್ ಕಾಂತಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಮಿಷನ್ ಸರ್ಕಾರದ 5F ಮಿಷನ್ ಫಾರ್ಮ್ ಟು ಫೈಬರ್ ಟು ಫ್ಯಾಕ್ಟರಿ ಟು ಫ್ಯಾಷನ್ ಟು ಫಾರಿನ್ಗೆ ಹೊಂದಿಕೆಯಾಗುತ್ತದೆ ಮತ್ತು ಹತ್ತಿ ಉತ್ಪಾದನೆ ಗಣನೀಯವಾಗಿ ಹೆಚ್ಚಳಕ್ಕೆ ಗಮನಹರಿಸುತ್ತದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು ರೋಗಗಳು ಮತ್ತು ಕೀಟಗಳಿಗೆ ನಿರೋಧಕವಾದ ಹೆಚ್ಚಿನ ಇಳುವರಿ ನೀಡುವ ವಿಧದ ಬೀಜಗಳನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಿದೆ. ಜೊತೆಗೆ ಆಧುನಿಕ ಬೆಳೆ ಉತ್ಪಾದನಾ ತಂತ್ರಜ್ಞಾನಗಳ ದೊಡ್ಡ ಪ್ರಮಾಣದ ಅಳವಡಿಕೆ ಉತ್ತೇಜಿಸುತ್ತದೆ. ಈ ಯೋಜನೆಯು ಸುಮಾರು 32 ಲಕ್ಷ ಹತ್ತಿ ಬೆಳೆಯುವ ರೈತರಿಗೆ ಪ್ರಯೋಜನ ನೀಡುತ್ತದೆ ಮತ್ತು 2030-31 ವೇಳೆಗೆ ಹತ್ತಿ ಉತ್ಪಾದನೆಯನ್ನು 498 ಲಕ್ಷ ಬೇಲ್ಗಳಿಗೆ ಹೆಚ್ಚಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಅಲ್ಲದೆ ಕೇಂದ್ರ ಸಚಿವ ಸಂಪುಟವು ತುರ್ತು ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ 5.0 ಅನ್ನು ಸಹ ಅನುಮೋದಿಸಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದ ಉಂಟಾಗಿರುವ ಅಸಮತೋಲನಗಳನ್ನು ನಿರ್ವಹಿಸಲು ವ್ಯವಹಾರಗಳಿಗೆ ಸಹಾಯ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಡಿಯಲ್ಲಿ ಎಂಎಸ್ಎಂಇಗಳಿಗೆ 100% ಸಾಲ ಖಾತ್ರಿ ನೀಡಲಾಗುವುದು ಮತ್ತು ಎಂಎಸ್ಎಂಇ ಹೊರತುಪಡಿಸಿ ಮತ್ತು ವಿಮಾನಯಾನ ವಲಯಕ್ಕೆ 90% ಗ್ಯಾರಂಟಿಯನ್ನು ವಿಸ್ತರಿಸಲಾಗುವುದು. ಅರ್ಹ ಸಾಲಗಾರರಿಗೆ ವಿಸ್ತರಿಸಲಾದ ಹೆಚ್ಚುವರಿ ಸಾಲ ಸೌಲಭ್ಯದ ಅಡಿಯಲ್ಲಿ ಡಿಫಾಲ್ಟ್ ಆಗಿರುವ ಮೊತ್ತಕ್ಕೆ ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಕಂಪನಿ ಲಿಮಿಟೆಡ್ ಸದಸ್ಯ ಸಾಲ ನೀಡುವ ಸಂಸ್ಥೆಗಳಿಗೆ ಗ್ಯಾರಂಟಿ ವ್ಯಾಪ್ತಿಯನ್ನು ನೀಡುತ್ತದೆ. ಜೊತೆಗೆ ಕೇಂದ್ರ ಸಚಿವ ಸಂಪುಟ 2026-27 ಸಕ್ಕರೆ ಹಂಗಾಮಿನಲ್ಲಿ ಕಬ್ಬಿಗೆ ಕ್ವಿಂಟಾಲ್ಗೆ 365 ರೂಪಾಯಿಗಳ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆಯನ್ನು ಅನುಮೋದಿಸಿದೆ. ಇದು 10.25% ಮೂಲ ರಿಕವರಿ ದರವನ್ನು ಆಧರಿಸಿದೆ. ಈ ನಿರ್ಧಾರವು ಸುಮಾರು 5 ಕೋಟಿ ಕಬ್ಬು ರೈತರಿಗೆ ಸಕ್ಕರೆ ಗಿರಣಿಗಳಲ್ಲಿ ಮತ್ತು ಸಂಬಂಧಿತ ಪೂರಕ ಚಟುವಟಿಕೆಗಳಲ್ಲಿ ಕೆಲಸ ಮಾಡುವ ಸುಮಾರು 5 ಲಕ್ಷ ಕಾರ್ಮಿಕರಿಗೆ ಪ್ರಯೋಜನ ನೀಡುತ್ತದೆ ಎಂದು ವೈಷ್ಣವ್ ಹೇಳಿದ್ದಾರೆ. ಭಾರತ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಇನ್ನು 2 ಸೆಮಿಕಂಡಕ್ಟರ್ ಯೋಜನೆಗಳನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಅವುಗಳಲ್ಲಿ ಗ್ಯಾಲಿಯಂ ನೈಟ್ರೇಟ್ ತಂತ್ರಜ್ಞಾನವನ್ನು ಆಧರಿಸಿದ ದೇಶದ ಮೊದಲ ವಾಣಿಜ್ಯ ಮಿನಿ ಮೈಕ್ರೋ ಎಲ್ಇಡಿ ಪ್ರದರ್ಶನ ಸೌಲಭ್ಯ ಮತ್ತು ಸೆಮಿಕಂಡಕ್ಟರ್ ಪ್ಯಾಕೇಜಿಂಗ್ ಸೌಲಭ್ಯ ಸೇರಿವೆ ಎಂದು ವೈಷ್ಣವ್ ಹೇಳಿದ್ದಾರೆ. ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ 19 ಜಿಲ್ಲೆಗಳನ್ನೊಳಗೊಂಡ 3 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಕುರಿತಾದ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ. ಈ ಯೋಜನೆಗಳ ಒಟ್ಟು ಅಂದಾಜು ವೆಚ್ಚ 23,437 ಕೋಟಿ ರೂಪಾಯಿಗಳಾಗಿದ್ದು ಇದರಿಂದ ಹಾಲಿ ಇರುವ ರೈಲ್ವೆ ಜಾಲಕ್ಕೆ ಹೊಸದಾಗಿ 901 ಕಿಲೋಮೀಟರ್ ಸೇರ್ಪಡೆಯಾಗಲಿದೆ. ಈ ಕಾಮಗಾರಿ 2030-31 ವೇಳೆಗೆ ಪೂರ್ಣಗೊಳ್ಳುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಇದರಿಂದ ಸರಕು ಸಾಗಣೆ ಹಾಗೂ ಪ್ರಯಾಣಿಕರ ಸಂಚಾರಕ್ಕೆ ಅನುಕೂಲವಾಗಲಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಪುದುಚೇರಿ ಮತ್ತು ಕೇರಳದಲ್ಲಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಘೋಷಣೆಯಾದ ನಂತರ ಸರ್ಕಾರ ರಚನೆಗೆ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಂಡಿವೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಗಳಿಸಿದ ನಂತರ ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆ ಮತ್ತು ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ದತೆಗಳು ಭರದಿಂದ ಸಾಗಿವೆ. ಗುರುದೇವ್ ರವೀಂದ್ರನಾಥ ಟ್ಯಾಗೋರ್ ಜನ್ಮದಿನವಾದ ಇದೇ 9 ಹೊಸ ಸಚಿವ ಸಂಪುಟ ಸದಸ್ಯರು ಪ್ರಮಾಣವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮಾರಂಭದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ತಮಿಳುನಾಡಿನಲ್ಲಿ ನಟ ರಾಜಕಾರಣಿ ಸಿ ಜೋಸೆಫ್ ವಿಜಯ್ ಅವರ ತಮಿಳಿಗ ವೆಕ್ಟ್ರಿ ಕಳಗಂ ಟಿವಿಕೆ 108 ಸ್ಥಾನಗಳನ್ನು ಗೆದ್ದು ರಾಜ್ಯದಲ್ಲಿ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ.
ಹೊಸದಾಗಿ ಆಯ್ಕೆಯಾದ ಟಿವಿಕೆ ಶಾಸಕರು ಚೆನ್ನೈ ಬಳಿಯ ಪನೈಯೂರ್ನಲ್ಲಿರುವ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ವಿಜಯ್ ಅವರನ್ನು ತಮ್ಮ ನಾಯಕನನ್ನಾಗಿ ಅಧಿಕೃತವಾಗಿ ಆಯ್ಕೆ ಮಾಡಿದ್ದಾರೆ. ಈ ಮಧ್ಯೆ ನಿರ್ಗಮಿತ ಮುಖ್ಯಮಂತ್ರಿ ಎಂಕೆ

0: ಸ್ಟಾಲಿನ್ ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆ ಸಲ್ಲಿಸಿದ್ದು ಅವರು ಅದನ್ನು ಅಂಗೀಕರಿಸಿದ್ದಾರೆ. ಪುದುಚೇರಿ ವಿಧಾನಸಭಾ ಚುನಾವಣೆಯಲ್ಲಿ ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎಸ್ ಹೊಸ ಸರ್ಕಾರ ರಚನೆಯ ಕುರಿತು ಬಿರುಸಿನ ಸಮಾಲೋಚನೆ ಆರಂಭಿಸಿದೆ. ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ರಚನೆಗಾಗಿ ಚರ್ಚೆ ಮುಂದುವರೆಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಭವಾನಿಪುರ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಸಂಬಂಧ ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಾಡಿರುವ ಆರೋಪಗಳನ್ನು ಆಧಾರರಹಿತ ಮತ್ತು ಸುಳ್ಳು ಎಂದು ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟವಾಗಿ ತಳ್ಳಿಹಾಕಿದೆ. ದಕ್ಷಿಣ ಕೋಲ್ಕತ್ತಾದ ಜಿಲ್ಲಾ ಚುನಾವಣಾಧಿಕಾರಿ ಬಿಡುಗಡೆ ಮಾಡಿರುವ ಹೇಳಿಕೆಯಲ್ಲಿ ಸಂಪೂರ್ಣ ಎಣಿಕೆ ಪ್ರಕ್ರಿಯೆ ಆಯೋಗದ ನಿಯಮಗಳಿಗೆ ಅನುಸಾರವಾಗಿ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಲಾಗಿದೆ. ಇಡೀ ಪ್ರಕ್ರಿಯೆಯು ಮುಕ್ತ, ನ್ಯಾಯಯುತ ಮತ್ತು ಪಾರದರ್ಶಕವಾಗಿತ್ತು. ಪ್ರತಿಯೊಂದು ಹಂತವನ್ನು ಕಾನೂನಿನ ಕಟ್ಟುನಿಟ್ಟಿನ ಅನುಸರಣೆಯ ಅಡಿಯಲ್ಲಿ ನಡೆಸಲಾಗಿದೆ. ಎಣಿಕೆಯ ಸಮಯದಲ್ಲಿ ಸಿಸಿಟಿವಿ ಕ್ಯಾಮರಾಗಳನ್ನು ಆಫ್ ಮಾಡಲಾಗಿದೆ ಎಂಬ ಆರೋಪ ಸ್ಪಷ್ಟವಾಗಿ ನಿರಾಕರಿಸಲಾಗಿದ್ದು, ಕ್ಯಾಮರಾಗಳು ಉದ್ದಕ್ಕೂ ಕಾರ್ಯನಿರ್ವಹಿಸುತ್ತಿದ್ದವು ಎಂದು ಅಧಿಕಾರಿಗಳು ದೃಢಪಡಿಸಿದ್ದಾರೆ. ರೈತರ ಹಿತಾಸಕ್ತಿ ಕಾಯಲು ಕೇಂದ್ರ ಸರ್ಕಾರವು ನಿರ್ಣಾಯಕ ಹೆಜ್ಜೆ ಇಟ್ಟಿದ್ದು, ರೈತರಿಗೆ 4,800 ಕೋಟಿ ರೂಪಾಯಿಗಳಿಗೂ ಅಧಿಕ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ದರವನ್ನು ನೀಡಿದೆ. ಈ ವರ್ಷದ ಹಿಂಗಾರು ಬೆಳೆ ಋತುವಿನಲ್ಲಿ ಕರ್ನಾಟಕದಲ್ಲಿ ಎಂಎಸ್ಪಿ ಅಡಿ 9,000 ಮೆಟ್ರಿಕ್ ಟನ್ಗಳಿಗೂ ಅಧಿಕ ಸೂರ್ಯಕಾಂತಿ ಖರೀದಿಗೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅನುಮೋದನೆ ನೀಡಿದ್ದಾರೆ. ಈ ಅನುಮೋದನೆಯ ಒಟ್ಟು ಎಂಎಸ್ಪಿ ಮೌಲ್ಯವು 69 ಕೋಟಿ ರೂಪಾಯಿಗಳಿಗಿಂತ ಅಧಿಕ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಕರ್ನಾಟಕದ ಸೂರ್ಯಕಾಂತಿ ರೈತರು ತಮ್ಮ ಉತ್ಪನ್ನಗಳಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಪಡೆಯುವುದು ಖಾತ್ರಿಯಾಗಿದೆ. 2025-26 ಹಿಂಗಾರು ಋತುವಿನಲ್ಲಿ ಮಹಾರಾಷ್ಟದಲ್ಲಿ ಬೆಳೆಯ ಗರಿಷ್ಠ ಖರೀದಿ ಮಿತಿಯನ್ನು ಸರ್ಕಾರ 8,00,000 ಮೆಟ್ರಿಕ್ ಟನ್ಗಳಿಗೆ ಹೆಚ್ಚಿಸಿದೆ. ಸರ್ಕಾರವು ಮಹಾರಾಷ್ಟದಲ್ಲಿ ಬೆಳೆಯ ಖರೀದಿ ಅವಧಿಯನ್ನು 30 ದಿನಗಳವರೆಗೆ ವಿಸ್ತರಿಸಿದೆ. ಮೇ 29ರವರೆಗೆ ಖರೀದಿಗಳನ್ನು ಮುಂದುವರೆಸಲು ಅವಕಾಶ ನೀಡಿದೆ. ಬೆಲೆ ಖಾತರಿಯನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಮಾರುಕಟ್ಟೆಯ ಏರಿಳಿತ ತಗ್ಗಿಸುವ ಮೂಲಕ ಕೃಷಿ ಆರ್ಥಿಕತೆಯನ್ನು ಬಲಪಡಿಸುವ ಗುರಿಯನ್ನು ಈ ಕ್ರಮಗಳು ಹೊಂದಿವೆ ಎಂದು ಸಚಿವಾಲಯ ತಿಳಿಸಿದೆ. ರೈತರಿಗೆ ಲಾಭದಾಯಕ ಬೆಳೆಗಳನ್ನು ಖಚಿತಪಡಿಸುವುದು ಪ್ರಮುಖ ಆದ್ಯತೆಯಾಗಿದೆ ಉಳಿದಿದೆ ಎಂದು ಸರ್ಕಾರ ಹೇಳಿದೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಹೆಚ್ಚಳ ತಿದ್ದುಪಡಿ ಮಸೂದೆ 2026ನ್ನು ಸಂಸತ್ತಿನಲ್ಲಿ ಮಂಡಿಸುವ ಪ್ರಸ್ತಾಪವನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಕಾಯ್ದೆ 1956ನ್ನು ತಿದ್ದುಪಡಿ ಮಾಡುವ ಮೂಲಕ ಸುಪ್ರೀಂಕೋರ್ಟ್ನಲ್ಲಿ ಅನುಮೋದಿತ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಪ್ರಸ್ತುತ ಇರುವ 33ರಿಂದ 37ಕ್ಕೆ ಹೆಚ್ಚಿಸಲಾಗುವುದು ಎಂದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ 8 ವಿಕೆಟ್ಗಳ ಗೆಲುವು ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 155 ರನ್ ಗಳಿಸಿತ್ತು. ಗೆಲುವಿನ ಗುರಿ ಬೆನ್ನತ್ತಿದ ಚೆನ್ನೈ ಸೂಪರ್ ಕಿಂಗ್ಸ್ ಇನ್ನು 15 ಎಸೆತ ಬಾಕಿ ಇರುವಂತೆಯೇ ಕೇವಲ 2 ವಿಕೆಟ್ನಷ್ಟಕ್ಕೆ 159 ರನ್ ಗಳಿಸಿ ಗೆಲುವು ಸಾಧಿಸಿತು. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂಬರುವ ಸಕ್ಕರೆ ಹಂಗಾಮಿನಲ್ಲಿ ಪ್ರತಿ ಕ್ವಿಂಟಾಲ್ ಕಬ್ಬಿಗೆ 365 ರೂಪಾಯಿ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ನೀಡಲು ಕೇಂದ್ರ ಸಂಪುಟ ಅನುಮೋದನೆ. ಕರ್ನಾಟಕ ಸೇರಿ 6 ರಾಜ್ಯಗಳಲ್ಲಿ 3 ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ. ತಮಿಳುನಾಡು, ಪಶ್ಚಿಮ ಬಂಗಾಳ, ಪುದುಚೇರಿ ಮತ್ತು ಕೇರಳದಲ್ಲಿ ಬಿರುಸುಗೊಂಡ ಸರ್ಕಾರ ರಚನೆ ಪ್ರಕ್ರಿಯೆ. ಕರ್ನಾಟಕದಲ್ಲಿ ಕನಿಷ್ಠ ಬೆಂಬಲ ಬೆಲೆಯಡಿ 9,000 ಮೆಟ್ರಿಕ್ ಟನ್ಗೂ ಅಧಿಕ ಸೂರ್ಯಕಾಂತಿ ಖರೀದಿಗೆ ಕೇಂದ್ರ ಸಮ್ಮತಿ. ಐಪಿಎಲ್ ಟಿ20 ಕ್ರಿಕೆಟ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ಗೆ 8 ವಿಕೆಟ್ಗಳ ಗೆಲುವು.

ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. 7:36:36 102.9 FM ವಿವಿಧ ಭಾರತಿ. ಇದು ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಮುಂದುವರಿಸೋಣ. ಇದೊಂದು ಪ್ರಕಟಣೆಯ ನಂತರ

ಬೆಳಗಿನಿಂದನೂ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ, ಕೇಳ್ತಾ ಕೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದೀರಾ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಚೆನ್ನಾಗಿತ್ತು, ಭಾವಗೀತೆಗಳು ಚೆನ್ನಾಗಿತ್ತು. ನಿಮ್ಮ ಜೊತೆಗೆ ನಾವಿದ್ದೇವೆ ವಿವಿಧ ಭಾರತಿ 102.9 FM. ಗುಡ್ ಮಾರ್ನಿಂಗ್, ಶುಭೋದಯ, ಬೇರೆ ಬೇರೆ ರೀತಿಯ ಹಾಡುಗಳು ಇಷ್ಟ ಆಯಿತು ಅಂತೆಲ್ಲ ನೀವು ಕಳಿಸಿರುವಂತಹ ಸಂದೇಶಗಳು ಬಂದಿದೆ. ಇನ್ನು ದೇಹವನ್ನು ಕಂಡ ಬಗೆಯನ್ನ ಕೇಳಿದ್ರಿ, ಕುವೆಂಪು ದರಾಬೇಂದ್ರೆ ಅವರ ಕವಿತೆಗಳನ್ನ ಕೇಳಿದ್ರಿ. ಇನ್ನೀಗ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿ ಮತ್ತೊಬ್ಬರು ಚಂದ್ರಶೇಖರ ಕಂಬಾರ ಅವರ ಕವಿತೆಯನ್ನ ಆಲಿಸಿ. ಧನಿಯಾಗಿದ್ದಾರೆ ಬೆಂಗಳೂರು ಲತಾ.

0: ಭಾವಗೀತೆಗಳನ್ನ ಇದುವರೆಗೆ ಕೇಳಿದ್ರಿ. ದೇಹವನ್ನ ಮನಸ್ಸನ್ನ ಆರೋಗ್ಯವಾಗಿ ಇಟ್ಕೊಳ್ಳೋದ್ರ ಕಡೆಗೆ ನಮ್ಮ ಗಮನ ಸದಾ ಇರಲಿ ಅಂತ ಹೇಳ್ತಾ, ಈಗ ಬೆಳಗಿನಿಂದಲೂ ಕೂಡ ಯಾರೆಲ್ಲ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಏನೇನ್ ಹೇಳ್ತಾ ಇದ್ರೆ ಅಂತ ನೋಡುವಂತ ಸಮಯ. ಹೊನ್ನೂರು ಅಲ್ಲಿ ಹನುಮಂತಪುರದಿಂದ ಸಂದೇಶ ಕಳಿಸಿದ್ದಾರೆ, ಗುಡ್ ಮಾರ್ನಿಂಗ್ ಅಂತ. ಹಾಗೆ ಬೀದರ್ ಗಣೇಶ್ ನಗರದ ಮುದ್ದ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ, ಕೌಸಲ್ಯ ಅವರು ಬನಶಂಕರಿಂದ ಶುಭೋದಯ ವಿವಿಧ ಭಾರತಿ ಅಂತ ಹೇಳಿದ್ರೆ, ಪೂರ್ಣಿಮಾ ಮೇಸ್ರಿ ಜಯನಗರ ಧಾರವಾಡದಿಂದ ಬಂಧು ಬೆಳಗಿನ ವಂದನೆಗಳು ಅಂತ ಹೇಳ್ತಾರೆ. ಗೋಕಾಕ್ ತಾಲೂಕು ಬೈರನಟ್ಟಿ ಗ್ರಾಮದ ದೇವರಾಜ್, ಧನುಷ್, ಶ್ರೀಮತಿ ರಾಜಶ್ರೀ ಖಿಲಾರಿ ಮನೆಯವರು ಶುಭೋದಯ ಕರ್ನಾಟಕಕ್ಕೆ ನಮಸ್ಕಾರ ಅಂತ ಹೇಳ್ತಾರೆ. ಕವಿತಾ ಶ್ರೀನಿವಾಸರು ವಯಸ್ ಕಾಲನಿ ಧಾರವಾಡದಿಂದ, ನಾದೋಪಾಸನೆ ಬೆಳಗಿನ ಕಾರ್ಯಕ್ರಮಗಳು ಸೊಗಸಾಗಿದೆ, ನಮಸ್ಕಾರ ಸ್ವಾಗತ ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್ ಅಂತ ನಳಿನ ಲಂಕೇಶ್ ವಿಜಯನಗರದಿಂದ, ಉಮೇಶ್ ಸಿರಿಗೆರೆ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳಿದರೆ, ಶುಭೋದಯ ನಮ್ಮ ಮೆಚ್ಚಿನ ಆಕಾಶವಾಣಿ FM ರೇಡಿಯೋಗೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಹೇಳ್ತಾರೆ. ಹನುಮಂತಪ್ಪ ಹೊಲ್ಗಮ್ಮನವರು ಅಕ್ಷಯ ಪಾರ್ಕ್ ಗೋಕುಲ್ ಹುಬ್ಳಿಯಿಂದ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾದೋಪಾಸನೆ ಸೂಪರ್ ಆಗಿತ್ತು ಅಂತ ಹೇಳಿದ್ದಾರೆ. ಶುಭೋದಯ ಆಕಾಶವಾಣಿ, ನಾದೋಪಾಸನೆಯ ಭಕ್ತಿ ಸುದೆಯನ್ನು ಸವಿತಾ ಇದ್ದೇವೆ ಅಂತ ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿ ಬೆಂಗಳೂರಿನಿಂದ ಹೇಳ್ತಾರೆ. ಬೊಪ್ಪ ವೆಂಕಟೇಶ್ ಅವರು ಬೋಧನ ಹೊಸ ಹಳ್ಳಿಯಿಂದ, ಇಂದಿನ ವಿಶೇಷ ರಾಷ್ಟ್ರೀಯ ಪಾನೀಯ ದಿನಕ್ಕೆ ನಮನಗಳು ಅಂತ ಪಾನೀಯಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಧನ್ಯವಾದಗಳು ನಿಮಗೆ. NR ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಶುಭೋದಯ, ಬುಧವಾರದ ಬೆಳಗಿನ ಈ ಸಮಯದಲ್ಲಿ ಭಕ್ತಿಯ ಆರಾಧನೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಚನ್ನಪ್ಪ JP ನಗರದಿಂದ, ನಾದೋಪಾಸನೆಯಲ್ಲಿ ಹಾಡುಗಳು ತುಂಬಾ ಚೆನ್ನಾಗಿತ್ತು, ಧನ್ಯವಾದ ಅಂತ ಹೇಳಿದ್ರೆ, ಚಂದ್ರಮತಿ ಪ್ರಕಾಶ್ ಅವರು ರಾಜಾಜಿ ನಗರದಿಂದ, ಕಾಸಿದ್ರೆ ಕೈಲಾಸ ಚಿತ್ರದ ಹಾಡು ಇಷ್ಟ ಆಯಿತು ಅಂತಾರೆ. ನಾಗರಾಜ್ ಕುಡೇಕಲ್ ಗಂಗಾವತಿಯಿಂದ, ದಣಿದು ವಿಶ್ರಾಂತಿ ಪಡೆದ ಮಸ್ತಕಕ್ಕೆ ಪಂಚಾಮೃತದ ಅಭಿಷೇಕ ಕೊಡುವ ನಾದೋಪಾಸನೆ ಶುಭೋದಯ ಅಂತ ಹೇಳಿದ್ರೆ, ಹರೀಶ್ ಅವರು ಮಲ್ಲೇಶ್ವರಂಯಿಂದ, ಹಾಡುಗಳು ತುಂಬಾ ಚೆನ್ನಾಗಿತ್ತು ನಾದೋಪಾಸನೆಯಲ್ಲಿ. ಸಿಗ್ನಲ್ ಮ್ಯಾನ್ ಸಿದ್ದಪ್ಪ ಚಿತ್ರದ ಹಾಡು ನನಗೆ ಇಷ್ಟ ಆಯಿತು ಅಂತಾರೆ. ಚಂದ್ರಲಾಲ್ ಅವರು ಕಲಬುರಗಿಯಿಂದ, ಶ್ರದತ್ ಮುಳೆ ನೇತಾಜಿ ರಸ್ತೆ ನ್ಯಾಮತಿ, ಇವತ್ತಿನ ಎಲ್ಲ ಕಾರ್ಯಕ್ರಮಗಳ ಜೊತೆಯಾಗಿ ನಾವಿರ್ತೇವೆ ಶುಭೋದಯ ಅಂತಾರೆ. ಬಸಯ್ಯ ಸ್ವಾಮಿ ಇಮಾಮಾಬಾದ್ ಅವರು ಹೇಳ್ತಾರೆ, ಈ ದಿನದ ನಾದೋಪಾಸನೆ ಸರ್ವಜ್ಞನ ವಚನ ಪುರಂದ್ರದಾಸರ ರಚನೆ ಭಕ್ತಿಗೀತೆ ಎಲ್ಲವೂ ಚೆನ್ನಾಗಿತ್ತು ಅಂತ. ಹಾಯ್ ಗುಡ್ ಮಾರ್ನಿಂಗ್ ಅಂತ ನೆಲೆ ಪ್ರಸಾದ್ ಬಸವನಗುಡಿಯಿಂದ, ಕನ್ನಡ ರತ್ನ ಭಂಡಾರ ಸೂಪರ್ ಆಗಿತ್ತು. KS ನಿಸಾರ್ ಅಹಮದ್ ಅವರು, ನನ್ನ ಫ್ರೆಂಡ್ ಅವರ ತಂದೆ, ನಾನು ಅವ್ರನ್ನ ಸಾಕಷ್ಟು ಸಲ ಭೇಟಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ವಾಣಿಶ್ರೀ ಧಾರವಾಡದಿಂದ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ, ನಾಗರಾಜ್ ಶರ್ಮಾ ಅವರು ಬುಧವಾರದ ಬೆಳಗಿನ ಪ್ರಸಾರದಲ್ಲಿ ನಮ್ಮ ಜೊತೆಯಾಗಿ ಇದ್ದೀರಾ, ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ ನಮಸ್ಕಾರ ಅಂತಾರೆ. ಇನ್ನು ಮಹಾಲಿಂಗಪ್ಪ ಜಾಲ್ವಾದಿ ಅವರು, ಮಾತಿನ ಮಹತ್ವ, ಮಾತು ಸಹಾನುಭೂತಿ, ಒಂದು ಕ್ರಿಯೆ ಮಾನವೀಯತೆ, ಒಂದು ನಗು ದಾನ, ಒಂದು ಸಿಹಿಯ ನಮಸ್ಕಾರ, ಯಾರದ್ದೋ ಒಬ್ಬರ ಒಳ್ಳೆಯ ಮನಸ್ಥಿತಿ ಮತ್ತು ಜೀವನವನ್ನು ಬದಲಾಯಿಸುತ್ತೆ ಅಂತ ಹೇಳ್ತಾರೆ. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದ ಕುವೆಂಪು ಅವರ ಕವಿತೆ ಅದ್ಭುತವಾದ ಸಂಯೋಜನೆ ಅಂತ ಹೇಳಿದ್ರೆ, ಅರುಣಾ ಮೈತ್ರಿ JC ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ ಗುಡ್ ಮಾರ್ನಿಂಗ್ ಅಂತಾರೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯ ಅಂಕುಶ್ ದೀಪ ಮಹಾದೇವ್ ಗುಮಟಿ, ಶುಭೋದಯ ನಮಸ್ಕಾರಗಳು, ನಮ್ಮ ಅನುದಿನದ ಸಂಗಾತಿ, ವಿವಿಧ ಭಾರತಿ ಜೊತೆಯಾಗಿದ್ದೇವೆ, ನಾದೋಪಾಸನೆ ಭಕ್ತಿಗೀತೆ ನುಡಿಮುತ್ತುಗಳು, ಕನ್ನಡ ರತ್ನ ಭಂಡಾರದಲ್ಲಿ KS ನಿಸಾರ್ ಅಹಮದ್ ಅವರ ಮಾತುಗಳು, ಎಲ್ಲವೂ ಕೂಡ ಭಗವದ್ಗೀತೆಗಳು ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸುಮಧುರ ನಾದಮಯ ಭಕ್ತಿಗೀತೆಗಳು ಚೆನ್ನಾಗಿತ್ತು ಅಂತ ರೇಖಾ ರವಿಕುಮಾರ್ ಗಂಗಾನಗರದಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣದಲ್ಲಿ ನಿತ್ಯೋತ್ಸವದ ಕವಿ ಡಾಕ್ಟರ್ KS ನಿಸಾರ್ ಅಹಮದ್ ಅವರ ಸಾಹಿತ್ಯ ಸಾಂಸ್ಕೃತಿಕ ವಿಚಾರಗಳ ಬಗ್ಗೆ ತಿಳ್ಕೊಂಡ್ವಿ, ಧನ್ಯವಾದ ಅಂತ ಹೇಳ್ತಾರೆ. ಅರಸೀಕೆರೆಯಿಂದ ಜ್ಯೋತಿ ಸಂಗಮ್, ನಮಸ್ತೆ, ಕನ್ನಡ ರತ್ನ ಭಂಡಾರದಲ್ಲಿ ನಿತ್ಯೋತ್ಸವ ಕವಿಯ ಧ್ವನಿ ಕೇಳಿ ತುಂಬಾ ಖುಷಿಯಾಗೋಯಿತು ಅಂತ ಹೇಳ್ತಾರೆ. ಹಾಗೆ ಆಕಾಶವಾಣಿ ವಿವಿಧ ಭಾರತಿಗೆ ಮುಂಜಾನೆಯ ಶುಭೋದಯಗಳು ಅಂತ ವೀರಣ್ಣ ಅಕ್ಕ ಆಳಂದ ತಾಲೂಕು ನಿಂಬಾಳ ಇಲ್ಲಿಂದ, ಮತ್ತು ನಾಗರತ್ನ ಅವರು ರಾಜಾಜಿನಗರದಿಂದ, ಬೆಳಗ್ಗೆ ನಾದೋಪಾಸನೆಯಲ್ಲಿ ಒಂದು ಸ್ವಲ್ಪನೂ ಗಲಾಟೆ ಮಾಡಿದಂತಹ ಭಕ್ತಿಯ ಹಾಡುಗಳು ಮನಸ್ಸಿಗೆ ತುಂಬ ಹಿಡಿಸ್ತು. ದೇವರು ಕರೆ ತಕ್ಷಣ ಬಂದರೆ ಖುಷಿ, ಇಲ್ಲ ಅಂದರೆ ಸಿಕ್ಕಾಪಟ್ಟೆ ನೋವಾಗುತ್ತೆ ಮನಸ್ಸಿಗೆ. ಮನದ ಗೀತೆ, ಭಾವಗೀತೆ, ಒಳ್ಳೆಯ ಸಾಹಿತ್ಯಗಳು ಅಂತ ಹೇಳ್ತಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರು, ಮುಂಜಾನೆ ಎಲ್ಲ ಕಾರ್ಯಕ್ರಮಗಳು ಇಷ್ಟ ಆಯಿತು ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್ ಅಂತ ದೀಕ್ಷಿತ್ ಅವರು ಶಿವಮೊಗ್ಗದಿಂದ, ಓಹೋ ನಾನು ಕೂಡ ವಿವಿಧ ಭಾರತಿ ಕೇಳ್ತಾ ಇದ್ದೀನಿ ಅಂತ ಗೀತಾ ಜೋಶಿ ಅವರು ಕಲಬುರಗಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಲಕ್ಷ್ಮೀ ವೆಂಕಟೇಶ್ ಫ್ಯಾಮಿಲಿ APMC ಸಾಗರದಿಂದ ಸಂದೇಶ ಕಳಿಸಿ, ಗುಡ್ ಮಾರ್ನಿಂಗ್ ವಿವಿಧ ಭಾರತಿ, ನಾವು ಯಾವಾಗಲೂ ವಿವಿಧ ಭಾರತಿಯನ್ನು ಕೇಳ್ತಾ ಇರ್ತೇವೆ ಅಂತ ಹೇಳಿ ಸಂದೇಶ ರವಾನೆ ಮಾಡಿದ್ದೀರಾ. ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ವತಿಯಿಂದ 102.9 FM ಕೇಳ್ತಾನೆ ಇರಿ, ಯಾವಾಗಲೂ ವಿವಿಧ ಭಾರತಿ ಜೊತೆಯಾಗಿರಿ. ವಿವಿಧ ಭಾರತಿ ಅಂದರೆ ಅದು ನಿಮ್ಮ ನಿತ್ಯದ ಸಂಗಾತಿ.
1: ಮುಂದೆ ಸಾಗುನಿ ಒಟ್ಟಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
2: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
1: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
2: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಮೈಸೂರು ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದು, ಅವರು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ 2026 ಹಾಗೂ 2025-26 ಸಾಲಿನ ಕಾಯಕಯೋಗಿ ಶ್ರೀ ಸಿದ್ದರಾಮೇಶ್ವರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಬೆಳಿಗ್ಗೆ ಅವರು ಬೆಂಗಳೂರಿಗೆ ಹಿಂತಿರುಗಲಿದ್ದಾರೆ. ಕರ್ನಾಟಕದ ಸೂರ್ಯಕಾಂತಿ ಬೆಳೆಗಾರರ ಬೆಂಬಲಕ್ಕೆ ನಿಂತ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಇದೀಗ ಕಬ್ಬು ಬೆಳೆಗಾರರಿಗೂ ಬೆಂಬಲ ಬೆಲೆ ಹೆಚ್ಚಿಸಿ ನೆರವಿಗೆ ಬಂದಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ 19 ಜಿಲ್ಲೆಗಳನ್ನೊಳಗೊಂಡ 3 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಕುರಿತಾದ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ. ಈ ಯೋಜನೆಗಳ ಒಟ್ಟು ಅಂದಾಜು ವೆಚ್ಚ 23,437 ಕೋಟಿ ರೂಪಾಯಿಗಳಾಗಿದ್ದು, ಇದರಿಂದ ಹಾಲಿ ಇರುವ ರೈಲ್ವೆ ಜಾಲಕ್ಕೆ ಹೊಸದಾಗಿ 901 ಕಿಲೋಮೀಟರ್ ಸೇರ್ಪಡೆಯಾಗಲಿದೆ. ತೋಟಗಾರಿಕೆ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ನಿಗಮದ ಸಹಯೋಗದಲ್ಲಿ ಇದೇ 8-17 ನಗರದ ಕಬ್ಬನ್ ಪಾರ್ಕ್ನಲ್ಲಿ ಮಾವು ಮತ್ತು ಹಲಸಿನ ಮೇಳ ನಡೆಯಲಿದೆ. ಇದರಲ್ಲಿ ಹಲವು ಬಗೆಯ ಮಾವು ಮತ್ತು ಹಲಸಿನ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟವಿರಲಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರಸಕ್ತ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಬರೆದಿರುವ ವಿದ್ಯಾರ್ಥಿಗಳ ಮೂಲ ದಾಖಲೆಗಳನ್ನು ಇದೇ 11-22 ಪರಿಶೀಲನೆ ನಡೆಸಲಿದೆ ಎಂದು ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ತಿಳಿಸಿದ್ದಾರೆ. ಭಾರತದ ಹತ್ತಿ ವಲಯದಲ್ಲಿನ ಅಡಚಣೆಗಳು, ಕ್ಷೀಣಿಸುತ್ತಿರುವ ಬೆಳವಣಿಗೆ ಮತ್ತು ಗುಣಮಟ್ಟದ ಆತಂಕಗಳನ್ನು ಪರಿಹರಿಸಲು 5,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಹತ್ತಿ ಉತ್ಪಾದನೆಗಾಗಿ ಮಿಷನ್ ಫಾರ್ ಕಪಾಸ್ ಕ್ರಾಂತಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ 8 ವಿಕೆಟ್ಗಳ ಗೆಲುವು ಸಾಧಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಾ. 8:04 ಸಮಯ ಆಗಿದೆ. ಈಗ ಒಂದೆರಡು ಚಿತ್ರಗೀತೆಗಳನ್ನ ಕೇಳಿ. ಮೊದಲಿಗೆ ಪ್ರೀತಿ ಕಿತಾಬು ಚಿತ್ರದ ಹಾಡು. ರಾಜೇಶ್ ಕೃಷ್ಣನ್, ಅನುರಾಧಾ ಭಟ್ ಮತ್ತು ಸಂಗಡಿಗರು ಹಾಡಿದ್ದಾರೆ. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ವಿ ಮನೋಹರ್. ಅದಾದ ನಂತರ ಭುಜಂಗ ಚಿತ್ರದ ಹಾಡು, ಸೋನು ನಿಗಮ್ ಹಾಗೂ ಶ್ರೀದೇವಿ ಕುಲ್ಲೆನೂರ್ ಅವರ ಹಾಡಿರುವ ಗೀತೆ, ಜಯಂತ್ ಕಾಯ್ಕಿಣಿಯವರ ರಚನೆ, ಎಸ್ ವಿ ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತ ಸಂಯೋಜನೆ.

ಚಂದದ ಹಾಡುಗಳ ಜೊತೆಗಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುತ್ತೆ. 7:30 ನಂತರ 9 ಗಂಟೆಯಿಂದ ದಿನ ವಿಶೇಷಗಳ ಜೊತೆಗೆ ಮಾತು ಮಾಹಿತಿ ಹಾಡುಗಳ ರಸದೌತಣ ಕೇಳ್ತಾ ಇರಬಹುದು. ಟ್ಯೂನ್ ಮಾಡಿರಿ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇದು ಯಾವಾಗಲೂ ನಿಮ್ಮ ಸಂಗಡ. ಈಗ ಸಮಯ 7:15 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರವನ್ನ ಕೇಳಿ ಮತ್ತೆ 8:30 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಜೊತೆಯಾಗೋಣ.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 2:15 ಸ್ಪಂದನ ನಮ್ಮ ನಿಮ್ಮ ಮಾತು ಇಮೇಲ್ ಹಾಗೂ ಪತ್ರಗಳನ್ನು ಆಧರಿಸಿದ ಕಾರ್ಯಕ್ರಮ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕನ್ನಡ ವಿವಿಧ ಭಾರತಿ @gmail.com ಈ ವಿಳಾಸಕ್ಕೆ ಕಳುಹಿಸಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:20 ಕೇಳುಗರ ಇಮೇಲ್ ಹಾಗೂ ಪತ್ರಗಳನ್ನು ಆಧರಿಸಿದ ಕೋರಿಕೆಯ ಚಿತ್ರಗೀತೆ. ನಿಮ್ಮ ಕೋರಿಕೆಗಳನ್ನು vbnimmahadu@gmail.com ಈ ಮೇಲ್ಗೆ ಕಳುಹಿಸಿಕೊಡಬಹುದು. ಹಾಗೆ ಪ್ರತಿ ಗುರುವಾರ ಮಧ್ಯಾಹ್ನ 1:20 ನಾಡು ನುಡಿಗೆ ಸಂಬಂಧಿಸಿದ ನೇರ ಫೋನಿನ್ ಕಾರ್ಯಕ್ರಮ ನಮ್ಮ ನಾಡು. ಪ್ರತಿ ಶುಕ್ರವಾರ ಮಧ್ಯಾಹ್ನ 1:20 ನಾವು ನೀವು ಸಿನಿಮಾ ಸಿನಿ ಕ್ವಿಜ್. ಹಾಗೆ ಪ್ರತಿ ಭಾನುವಾರ ಮಧ್ಯಾಹ್ನ 12:05 ವಿಶೇಷ ಕರೆಗೊಂದು ಹಾಡು, ಮಕ್ಕಳ ಮಾತು ನಗು ಹರಟೆಯ ಜೊತೆಗೆ ಅವರದ್ದೇ ಹಾಡು. ಈ ಎಲ್ಲ ಬದಲಾದ ಕಾರ್ಯಕ್ರಮಗಳ ಸಮಯವನ್ನು ಗಮನಿಸಿ ಆಲಿಸಿ ಪ್ರತಿಕ್ರಿಯಿಸಿ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಮೇ 6 ಇಂದಿನ ದಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಂಟರ್ನ್ಯಾಷನಲ್ ನೋ ಡಯಟ್ ಡೇ, ಅಂದರೆ ಡಯಟ್ ರಹಿತ ದಿನ, ಹಾಗೆ ವರ್ಲ್ಡ್ ಅಸ್ತಮಾ ಡೇ ಅಂತ ಕೂಡ ಆಚರಣೆ ಮಾಡಲಾಗುತ್ತೆ. ಮತ್ತು ಮನೋವೈದ್ಯಕೀಯ ಪಿತಾಮಹ ಅಂತಲೇ ಹೆಸರಾಗಿರುವಂಥವರು, ಮನೋವಿಜ್ಞಾನದ ಹರಿಕಾರ ಸಿಗ್ಮಂಡ್ ಫ್ರಾಯ್ಡ್ ಅವರ ಜನ್ಮದಿನ ಕೂಡ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ಸಾಗೋಣ, ಚಿತ್ರಗೀತೆಗಳನ್ನು ಕೇಳ್ತಾ ಇರೋಣ 9 ಗಂಟೆಯಿಂದ 10 ಗಂಟೆವರೆಗೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ. ಈಗ ಚಿತ್ರಗೀತೆಗಳನ್ನು ಕೇಳಿ. ಹಾಫ್ ಮೆಂಟ್ಲು ಚಿತ್ರದ ಒಂದು ಹಾಡು, ಲಕ್ಷ್ಮೀ ದಿನೇಶ್ ಅವರು ಬರೆದಿರುವ ಈ ಗೀತೆ, ಬಿಜೆ ಭರತ್ ಅವರ ಸಂಗೀತ ಇದೆ, ಶ್ರೇಯ ಘೋಷಾಲ್ ಅವರು ಧ್ವನಿಯಾಗಿದ್ದಾರೆ, ಹಾಗೆ ಎಮಿಲ್ ಅವರು ಅಪ್ಸರೆ ಚಿತ್ರಕ್ಕಾಗಿ ಹಾಡಿದ್ದಾರೆ. ಸಾಯಿ ಸರ್ವೇಶ್ ಅವರ ರಚನೆ, ಎಮಿಲ್ ಅವರೇ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

0: 8:47:35 ಈ ಸಮಯದಲ್ಲಿ ನೀವು ಕೇಳಿದ ಹಾಡು ಒನ್ ಟೈಮ್ ಚಿತ್ರದ್ದು. ರಾಜೇಶ್ ಕೃಷ್ಣನ್, ತನುಷಾ ಶ್ರೀನಿಧಿ ಅವರು ಹಾಡಿದ್ರು. ಅಭಿಮಾನ್ ಜಿ ರಾಯ್ ಅವರು ಸಾಹಿತ್ಯ ಮತ್ತು ಸಂಗೀತವನ್ನ ನೀಡಿದ್ರು.
1: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
2: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
1: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
2: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
1: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಕೇಳ್ತಾ ಇದ್ರೆ 9 ಗಂಟೆಯಿಂದ 10 ಗಂಟೆವರೆಗೆ ಇಂದಿನ ವಿಶೇಷ. 10 ಗಂಟೆ 2 ನಿಮಿಷಕ್ಕೆ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳು, 11 ಗಂಟೆ 2 ನಿಮಿಷಕ್ಕೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಸ್, 11:30ಕ್ಕೆ ಕಲಾಭಾರತಿ, 12:05ಕ್ಕೆ ಕರಗೊಂದು ಹಾಡು, 1:20ಕ್ಕೆ ಬುಧವಾರದ ವಿಶೇಷ ಕಾರ್ಯಕ್ರಮ ಪದಬಂಧ, 2:15ಕ್ಕೆ ಸ್ಪಂದನ, 2:40ಕ್ಕೆ ಚಿತ್ರತಾನ, 4:00ರಿಂದ 5:00ವರೆಗೆ ಪರಿಮಳ. ಈ ಸಂಜೆಯ 5:40ಕ್ಕೆ ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು. ಹಾಗೆ 7:07ಕ್ಕೆ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕರು ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಇವರೊಂದಿಗೆ ನಾಗರಾಜ್ ರಾವ್ ಹವಾಲ್ದಾರ್ ಅವರು ನಡೆಸಿರುವ ಸಂದರ್ಶನ ಮೂಡಿಬರುವುದು. 7:22ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಟೈಸನ್ ಚಿತ್ರದ ಒಂದು ಹಾಡು, ವಿಜಯಪ್ರಕಾಶ್ ಮತ್ತು ಅಪೂರ್ವ ಶ್ರೀಧರ್ ಅವರ ಧ್ವನಿಗಳು, ಯೋಗರಾಜ್ ಭಟ್ ಅವರು ಬರೆದಿರುವ ಗೀತೆಗೆ ಆರ್ ಎಸ್ ಗಣೇಶ್ ಸಂಗೀತ ನೀಡಿದ್ದಾರೆ.

0: ನಗುವುದು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತಾ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಇದು ಡಿವಿಜಿಯವರ ನುಡಿ.
1: ಎಂದೆಂದು ನಗುತ್ತಿರು ನೀ ಕಣ್ತುಂಬಿದ ಮಲ್ಲಿಗೆ.
2: ಎಲ್ಲ ಕಷ್ಟ ಕಾರ್ಪಣ್ಯಗಳ ನಡುವೆಯೂ ನಗುವನ್ನು ಉಳಿಸಿಕೊಳ್ಳೋಣ. ನಗು ಅಮೃತ, ನಿರಾಶೆ ಸೋಲಿಗೆ ಸಾಧನ, ಕೋಪ ಅನರ್ಥ ಪರಂಪರೆಗಳಿಗೆ ಕಾರಣ.
1: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
2: ಕವಿ ಬೇಂದ್ರೆ ಹೀಗೆಂದಿದ್ದಾರೆ: ಹುಸಿ ನಗುತ ಬಂದೇವ, ನಸು ನಗುತ ಬಾಳೋಣ, ತುಸು ನಗುತ ತೆರಳೋಣ, ಬಡನೂರು ವರುಷಾನ ಹರುಷಾದಿ ಕಳೆಯೋಣ, ಯಾಕಾರೆ ಕೆರಳೋಣ. ಅಳು ನಿರಾಶೆ, ನಗು ಬಾಳಿಗೆ ಭರವಸೆ.

ಬೊಂಬೆ ಬೊಂಬೆ ಈ ಹಾಡು ಶಿವಲಿಂಗ ಚಿತ್ರದ ಗೀತೆ. ಕಾರ್ತಿಕ್ ಹಾಗೂ ವಾಣಿ ಹರಿಕೃಷ್ಣ ಅವರು ಧ್ವನಿಯಾಗಿದ್ದರು. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇತ್ತು. 107.9 ಎಫ್ಎಂ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಇಷ್ಟು ಹೊತ್ತು ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಒಂದಷ್ಟು ಚಿತ್ರಗೀತೆಗಳನ್ನು ಕೇಳಿದ್ರಿ. ಸಮಯ ಆಗಿದೆ 9 ಗಂಟೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವಿವಿಧ ಭಾರತಿ ಟ್ಯೂನ್ ಮಾಡಿದ್ದೀರಾ 102.9 FM. ಇದು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಇದನ್ನ ನಾವು ಮೂರು ವಿಷಯಗಳನ್ನು ತಿಳ್ಕೊಳ್ತಾ ಸಾಗೋಣ. May 6 ಈ ದಿನದ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ನೋ ಡಯಟ್ ಡೇ, ಹಾಗೆ ವರ್ಲ್ಡ್ ಅಸ್ತಮಾ ಡೇ, ಮತ್ತೆ ಸಿಗ್ಮಂಡ್ ಫ್ರಾಯ್ಡ್ ಅವರ ಜನ್ಮದಿನ ಕೂಡ ಹೌದು. ಈ ಮೂರು ವಿಚಾರಗಳ ಬಗ್ಗೆ ಮಾತಾಡ್ತಾ ಒಂದಷ್ಟು ಚಂದದ ಹಾಡುಗಳ ಜೊತೆಗೆ ನಮ್ಮ ಈ ಒಂದು ಗಂಟೆಯ ಪಯಣ ಸಾಗುತ್ತೆ. ಕೇಳ್ತಾನೆ ಇರಿ ವಿವಿಧ ಭಾರತಿ, ನಿಮ್ಮ ರೇಡಿಯೋ ಆಕಾಶವಾಣಿ ಕನ್ನಡ.

ಅಮೃತ ವರ್ಷಿಣಿ ಚಿತ್ರಕ್ಕಾಗಿ ಕೆ ಕಲ್ಯಾಣ್ ಅವರು ಬರೆದ ಗೀತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ರು. ದೇವ ಅವರ ಸಂಗೀತ ಇತ್ತು. ಮನಸ್ಸಿನ ಅನೇಕ ಗಾಯಗಳಿಗೆ ಮದ್ದನ್ನು ಅರೆದವರು ಸಿಗ್ಮಂಡ್ ಫ್ರಾಯ್ಡ್. ಮೇ 6 ಅವರ ಜನ್ಮದಿನ. ಶರೀರದ ಹಾಗೆ ಮನಸ್ಸಿಗೂ ಕೂಡ ಕಷ್ಟಗಳಿವೆ, ಮನಸ್ಸಿಗೂ ಕೂಡ ಚಿಕಿತ್ಸೆ ಬೇಕು ಅಂತ ಸಾರಿ ಸಾರಿ ಹೇಳಿದ್ರು. ಮನಸ್ಸಿಗೆ ಕಷ್ಟವಾದರೆ ಚಿಕಿತ್ಸೆಯನ್ನು ಪಡೆಯಿರಿ, ಮನಸ್ಸಿನ ಆರೋಗ್ಯ ಬಹಳ ಮುಖ್ಯ ಅಂತ ಹೇಳಿದವರು. ಮನೋವೈದ್ಯಕೀಯ ಪಿತಾಮಹ ಅಂತಲೇ ಕರೆಸ್ಕೊಂಡವರು. ಆಧುನಿಕ ವಿಜ್ಞಾನದ ಹರಿಕಾರ ಸಿಗ್ಮಂಡ್ ಫ್ರಾಯ್ಡ್ ಅವರ ಜನ್ಮದಿನ. ಸಿಗ್ಮಂಡ್ ಫ್ರಾಯ್ಡ್ ಅವರು ನರರೋಗ ಶಾಸ್ತ್ರಜ್ಞರಾಗಿರ್ತಾರೆ. ಅವರು ಶರೀರದ ಒಂದಷ್ಟು ರೋಗಗಳಿಗೆ ಯಾವ್ಯಾವ ಔಷಧಿಯನ್ನು ಕೊಡಬೇಕು, ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳು ಕೂಡ ಜಗತ್ತಿನಲ್ಲಿ ನಡೀತಾ ಇದ್ದಂಥ ಕಾಲದಲ್ಲಿ ಮನಸ್ಸು ಮಾನಸಿಕ ಕಾಯಿಲೆಗಳು ಬಂದಾಗ, ಅಂದರೆ ಗಾಬರಿ, ತಲ್ಲಣ, ಭಯ, ಉದ್ವೇಗ, ಆತಂಕ ಇಂತಹ ಸಮಸ್ಯೆಗಳು ಬಂದಾಗ ಏನು ಮಾಡಬೇಕು, ನರವ್ಯೂಹ, ಶರೀರದ ಬೇರೆ ಬೇರೆ ಅಂಗಗಳೆಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇದ್ರು ಕೂಡ ಮನುಷ್ಯ ಮಾತ್ರ ವಿಚಿತ್ರವಾಗಿ ಅಸಹಜವಾಗಿ ವರ್ತಿಸುವುದಕ್ಕೆ ಕಾರಣ ಏನು ಅನ್ನುವ ಪ್ರಶ್ನೆಗೆ ಉತ್ತರ ಹುಡುಕಿದ್ರು ಸಿಗ್ಮಂಡ್ ಫ್ರಾಯ್ಡ್ ಅವರು.

ಸಿದ್ಲಿಂಗು ಚಿತ್ರಕ್ಕಾಗಿ ಅರಸು ಅಂತಾರೆ ಅವರು ಬರೆದ ಗೀತೆಗೆ ಅನೂಪ್ ಸೀಲಿನ್ ಅವರು ಸಂಗೀತ ನೀಡಿದ್ರು, ಅನುರಾಧ ಭಟ್ ಅವರು ಧ್ವನಿಯಾಗಿದ್ರು. 9:12:45 ಸಮಯ ಬುಧವಾರದ ಈ ಪ್ರಸಾರ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವೈದ್ಯರಾದಂಥ ಸಿಗ್ಮಂಡ್ ಫ್ರಾಯ್ಡ್, ಅದರಲ್ಲೂ ವಿಶೇಷವಾಗಿ ಮನೋವೈದ್ಯರಾಗಿದ್ದರು, ಮನೋ ರೋಗಗಳಿಗೆ ಮನಸ್ಸಿನ ಕಾಯಿಲೆಗಳಿಗೆ ಪರಿಹಾರಗಳನ್ನು ಕಂಡುಹಿಡುವಂಥ ದಿಕ್ಕಿನಲ್ಲಿ ಸಾಗಿದಂಥವರು ಸಿಗ್ಮಂಡ್ ಫ್ರಾಯ್ಡ್. ಅವರ ಜನ್ಮದಿನ ಇಂದು. ಇವತ್ತು ಯಾಕೋ ನನಗೆ ಮನಸ್ಸಿಲ್ಲ, ಎಲ್ಲೂ ಬರಲ್ಲ, ಏನೂ ಮಾಡಲ್ಲ ಅಂತೇವಲ್ಲ, ಅದಕ್ಕೆ ಕಾರಣ ಏನು, ಹೇಗೆ ಮನಸ್ಸನ್ನು ಆರೋಗ್ಯವಾಗಿ ಇಟ್ಕೊಳ್ಬೇಕು ಅನ್ನುವ ಬಗ್ಗೆ ಸಂಶೋಧನೆಯನ್ನು ಮಾಡಿದರು ಸಿಗ್ಮಂಡ್ ಫ್ರಾಯ್ಡ್. ಅವರು ವೈದ್ಯರಾಗಿ ಗಮನಿಸಿದ್ದು ಏನು ಅಂತ ಹೇಳಿದ್ರೆ, ಅವರ ಚಿಕಿತ್ಸೆಯ ಕಾಲದಲ್ಲಿ ರೋಗಿಗಳು ಮನಸ್ಸಿಗೆ ಬಂದಂಥ ಅಂದರೆ ಅವರ ಹತ್ರ ಬರ್ತಾ ಇದ್ದಂಥ ಒಂದಷ್ಟು ರೋಗಿಗಳು ಅವರ ಮನಸ್ಸಿಗೆ ಬಂದ ಯಾವುದೋ ಒಂದಷ್ಟು ವಿಷಯಗಳನ್ನು ಅವರ ಜೊತೆ ಆಗಾಗ ಮಾತಾಡ್ತಾ ಇದ್ದಾಗ ಅವರ ಅಂದರೆ ರೋಗಿಗಳ ಚಿಂತೆಗಳು, ನೆನಪುಗಳು, ತಮಾಷೆಗಳು, ಕನಸುಗಳು ಇವೆಲ್ಲವೂ ಕೂಡ ಮೊದಲಿಗಿಂತಲೂ ಕೂಡ ಅವರ ಮನಸ್ಥಿತಿ ಉತ್ತಮವಾಗಿರೋದನ್ನು ಅವರು ಗಮನಿಸ್ತಾ ಇದ್ದರು. ತಮ್ಮ ಹತ್ರ ಬರುವಂಥ ರೋಗಿಗಳು ಅವರ ಮನಸ್ಸಿಗೆ ಬಂದಂಥ ಯಾವುದೋ ಒಂದು ವಿಷಯವನ್ನು ಆಗಾಗ ಮೇಲಿಂದ ಮೇಲೆ ಮಾತಾಡ್ತಾ ಇದ್ದಾಗ ಒಂದಷ್ಟು ಚಿಂತೆಗಳು ಕಡಿಮೆ ಆಯಿತು, ಒಂದಷ್ಟು ನೆನಪುಗಳನ್ನು, ತಮಾಷೆಗಳನ್ನು, ಅವರ ಕನಸುಗಳೆಲ್ಲವನ್ನು ಕೂಡ ಈ ಸಿಗ್ಮಂಡ್ ಫ್ರಾಯ್ಡ್ ಡಾಕ್ಟರ್ ಜೊತೆಗೆ ಹಂಚಿಕೊಳ್ತಾ ಹೋದ ಹಾಗೆ ಅವರ ಮನಸ್ಸಿನ ಪರಿಸ್ಥಿತಿ ಸುಧಾರಿಸ್ತಾ ಬಂತು. ಅವ್ರು ಹೇಳ್ತಾರೆ, ಇದು ಹೇಗಾಯಿತು ಅಂತ ಹೇಳಿದ್ರೆ, ಉಸಿರು ಕಟ್ಟಿಸುವಂತಹ ಕೋಣೆಯಲ್ಲಿ ಕಿಟಕಿಯನ್ನು ತೆಗೆದು ತಾಜಾ ಗಾಳಿ ಒಳಗೆ ಬಂದ ಭಾವ. ಇದನ್ನು ಅವರು ಹೇಗೆ ಹೇಳ್ತಾರೆ ಅಂದರೆ, ಒಂದು ಮಾತಾಡುವ ಚಿಕಿತ್ಸೆ ಅಂತ ಕರೀತಾರೆ. ಈ ರೀತಿಯಾಗಿ ಬಹಳಷ್ಟು ದಿನಗಳಿಂದ ಮನಸ್ಸಿನಲ್ಲಿ ಅವಿತುಕೊಂಡಿರುವಂತಹ ಒಂದಷ್ಟು ಭಾವನೆಗಳಿಗೆ ಒಂದು ರೂಪವನ್ನು ಕೊಡಬೇಕು ಅಂದರೆ ಮಾತಾಡುವಂಥ ಚಿಕಿತ್ಸೆಯನ್ನು ಕೊಡಬೇಕು. ನಮ್ಮ ಮನಸ್ಸುಗಳಿಗೆ ಬಹಳಷ್ಟು ಕೋಣೆಗಳು ಇರುತ್ತವೆ. ದೊಡ್ಡ ದೊಡ್ಡ ಮನೆಯ ಹಾಗೆ ಮನಸ್ಸಿಗೂ ಕೂಡ ಬೇರೆ ಬೇರೆ ಕೋಣೆಗಳು ಇರುತ್ತವೆ. ಒಂದಷ್ಟು ಕೋಣೆಗಳು ನೆಲಮಾಳಿಗೆಯಲ್ಲಿರುತ್ತವೆ. ನಾವು ಮಾತಾಡೋದ್ರಿಂದ ಅಲ್ಲಿ ಅಡಗಿರುವ ಕೋಣೆಗಳ ಕೀಲಿಯನ್ನು ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನಮ್ಮನ್ನು ನಾವು ಹುಡುಕಿಕೊಳ್ಳೋದಕ್ಕೆ, ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಮತ್ತೊಬ್ಬರ ಜೊತೆಗೆ, ಅದರಲ್ಲೂ ಸೂಕ್ತವಾದ ವ್ಯಕ್ತಿಗಳ ಜೊತೆಗೆ ಮಾತಾಡುವುದು ಬಹಳ ಮುಖ್ಯ. ಮನಸ್ಸಿನ ಆರೋಗ್ಯಕ್ಕೆ ನಾವು ಮತ್ತೊಬ್ಬರ ಜೊತೆಗೆ, ನಮಗೆ ಹೇಳ್ಕೋಬಹುದು ಅನಿಸುವಂಥವ್ರ ಜೊತೆಗೆ ಒಂದಷ್ಟು ಮಾತಾಡೋದ್ರಿಂದ, ನಮ್ಮ ಮನಸ್ಸಿನ ಭಾವನೆಗಳನ್ನು ಅವ್ರ ಜೊತೆಗೆ ಹಂಚಿಕೊಳ್ಳೋದ್ರಿಂದ ನಮ್ಮ ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ಅಂತ ಹೇಳ್ತಾರೆ ಸಿಗ್ಮಂಡ್ ಫ್ರಾಯ್ಡ್. ಸಿಂಪಲ್ಲಾಗಿ ಇನ್ನೊಂದು ಲವ್ ಸ್ಟೋರಿ ಚಿತ್ರದ ಹಾಡು ಇದು. ಚೇತನ್ ಗಂಧರ್ವ ಅವರು ಹಾಡಿದ್ದಾರೆ, ಸುನಿಯವರ ಸಾಹಿತ್ಯ, ಬಿಜೆ ಭರತ್ ಸಂಗೀತ ನೀಡಿದ್ದಾರೆ.

0: ಮನೋವೈದ್ಯಕೀಯದ ಪಿತಾಮಹ ಮನೋವಿಜ್ಞಾನದ ಹರಿಕಾರ ಸಿಗ್ಮಂಡ್ ಫ್ರಾಯ್ಡ್ ಅವರು 1856 ಮೇ 6ರಂದು ಜನಿಸಿದರು. 1938 ಸೆಪ್ಟೆಂಬರ್ 23ರಂದು ಅವರು ನಿಧನರಾಗಿದ್ದು. ಸಿಗ್ಮಂಡ್ ಫ್ರಾಯ್ಡ್ ಅವರು ಆ ಕಾಲಕ್ಕೆ ಏನು ಮನೋರೋಗಿಗಳಿದ್ದರು ಅವರನ್ನೆಲ್ಲ ವಾಸಿ ಮಾಡ್ತೀವಿ, ಅವ್ರ ಕಾಯಿಲೆಯನ್ನು ಕಡಿಮೆ ಮಾಡ್ತೀವಿ ಅಂತ ಒಂದಷ್ಟು ಜನ ಮಾಂತ್ರಿಕರು ಅವ್ರಿಗೆ ಹಿಂಸೆಯನ್ನು ಕೊಡ್ತಾ ಇದ್ರಂತೆ. ಅಂಥ ಕಾಲದಲ್ಲಿ ಇವರು ಸಿಗ್ಮಂಡ್ ಅವರು ತಮ್ಮ ಮನುಷ್ಯ ಮಾನಸಿಕ ವೇದನೆಗಳಿದ್ದಾಗ ಮನಸ್ಸಿನ ವೇದನೆಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಅವನ್ನೆಲ್ಲ ಅಧ್ಯಯನ ಮಾಡಿ ಕನಸುಗಳ ವ್ಯಾಖ್ಯಾನ ಅನ್ನುವಂಥ ಒಂದು ಪುಸ್ತಕವನ್ನು ಬರೀತಾರೆ. ಇದು ಮೊದಮೊದಲು ಜನರಿಗೆ ಅರ್ಥ ಆಗಲಿಲ್ಲ, ಆದರೆ ಅವರು ನಮ್ಮ ಭಾವನೆಗಳ ಬಗ್ಗೆ ಮಾತಾಡೋದು ಮುಖ್ಯ, ಮನಸ್ಸಿನ ವೇದನೆಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಸೂಕ್ತ ವ್ಯಕ್ತಿಯ ಜೊತೆಗೆ ಮಾತಾಡಿ ನಿಮ್ಮ ಮನಸ್ಸಿನ ಮನೆಯ ಕೊಠಡಿಗಳಲ್ಲಿ ತಾಜಾ ಗಾಳಿ ಬರೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸಾರಿ ಸಾರಿ ಹೇಳಿದರು ಸಿಗ್ಮಂಡ್ ಫ್ರಾಯ್ಡ್. ಅವರ ಈ ಒಂದು ಕನಸುಗಳನ್ನು ಕುರಿತ ಒಂದು ಸಂಶೋಧನೆ ಮನೋವಿಜ್ಞಾನಕ್ಕೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡ್ತು. ಮನಸ್ಸಿನ ಸುಪ್ತವಾದ ಆಸೆಗಳು ಜಾಗೃತ ಮನಸ್ಸಿನಲ್ಲಿ ಅಂದರೆ ನಿದ್ರೆಯಲ್ಲಿ ಕನಸಿನ ರೂಪದಲ್ಲಿ ಅಭಿವ್ಯಕ್ತಿ ಆಗುತ್ತೆ ಅನ್ನುವುದನ್ನು ಕೂಡ ಅವರು ಗಮನಿಸಿ ಹೇಳಿದರು. ಹಸಿವು ನಿದ್ರೆ ನೇರಡಿಕೆಯ ಹಾಗೆ ಮನುಷ್ಯನ ಅಗತ್ಯಗಳು ಹಲವಾರು ಇರುತ್ತವೆ. ಅವುಗಳ ಪೂರೈಕೆ ಆಗದೆ ಹೋದಾಗ ಮನುಷ್ಯನಿಗೆ ಕಾರಣವಿಲ್ಲದೆ ಸಮಸ್ಯೆಗಳ ಆರಂಭ ಆಗುತ್ತೆ. ಕಾರಣ ಇಲ್ಲದೆ ಹೊಟ್ಟೆ ನೋವು, ತಲೆನೋವು, ಕೈಕಾಲು ನೋವು ಇಂತಹ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರಬಹುದು. ಆದರೆ ಕಾರಣವನ್ನು ಹುಡುಕಿದಾಗ ಸಮಸ್ಯೆ ಇರೋದು ಮನಸ್ಸಿನಲ್ಲಿ. ಅಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ, ಅಲ್ಲಿ ಸರಿಯಾದಂಥ ಮನಸ್ಸಿಗೆ ಚಿಕಿತ್ಸೆಯನ್ನು ಕೊಟ್ಟಾಗ ಶರೀರದ ನೋವು ತನ್ನಷ್ಟಕ್ಕೆ ತಾನೇ ಮಾಯ ಆಗುತ್ತೆ ಅಂತಾರೆ ಸಿಗ್ಮಂಡ್ ಫ್ರಾಯ್ಡ್. ಇತ್ತೀಚೆಗಂತೂ ಮನುಷ್ಯರಿಗಿಂತ ಹೆಚ್ಚಾಗಿ ಎಲ್ಲರೂ ಮೊಬೈಲ್, ಲ್ಯಾಪ್ಟಾಪ್ ಹೀಗೆ ಬೇರೆ ಬೇರೆ ಅವರದ್ದೇ ಆದಂಥ ಸಾಧನಗಳಲ್ಲಿ ಕಳೆದು ಹೋಗಿ ಸದಾ ಬ್ಯುಸಿಯಾಗಿರುವಂಥ ದಿನಗಳಲ್ಲಿ ಮನೋವ್ಯಾಧಿಗಳು ಹೆಚ್ಚಾಗಿ ಕಾಣ್ತಾನೆ ಇದೆ. ಎಲ್ಲ ಕಡೆಗಳಲ್ಲಿ ಕೌನ್ಸಿಲಿಂಗ್ ಸೆಂಟರ್ಗಳು ತಲೆ ಎತ್ತುತ್ತಾ ಇವೆ. ಮಾತಾಡಿ, ಮನೆಯಲ್ಲಿ ಮಾತಾಡಿ, ನೆರೆಹೊರೆಯಲ್ಲಿ ಮಾತಾಡಿ, ಸ್ನೇಹಿತರು ಬಂಧು ಬಳಗದ ಜೊತೆಗೆ ಅಲ್ಪ ಸ್ವಲ್ಪ ಮಾತಾಡಿ, ಮನಸ್ಸನ್ನು ಹಗುರ ಮಾಡಿಕೊಳ್ಳಿ, ಮನಸ್ಸನ್ನು ಫ್ರೀಯಾಗಿಟ್ಕೊಳ್ಳಿ.
1: ನಗು ಮನುಷ್ಯನ ಬದುಕನ್ನು ಅರಳಿಸುವ ದಿವ್ಯೌಷಧ. ನಗು ಜೀವರಸವನ್ನು ಉದ್ದೀಪಿಸುವ ಸಂಜೀವಿನಿ. ಮನುಷ್ಯನಿಗೆ ನಿಸರ್ಗ ನೀಡಿರುವ ವರ.

0: ಹೃದಯವನ್ನ ಅರಳಿಸುವುದು ನಗು, ಮನಸ್ಸನ್ನ ಬೆಸೆಯುವುದೂ ನಗು. 108 ಒತ್ತಡಗಳ ಸುಳಿಯಲ್ಲಿ ನಲಗುತ್ತ ಬಾಳನ್ನ ಯಾಂತ್ರಿಕಗೊಳಿಸಿರುವ ಮನುಷ್ಯನಿಗೆ ಕಲ್ಮಶವಿಲ್ಲದ ನಗು ಬದುಕನ್ನ ಹಗುರಾಗಿಸಬಲ್ಲದು.
1: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
0: ನಮ್ಮೆಲ್ಲ ಅಹಂ ಒತ್ತಡ ಜಂಜಡಗಳನ್ನ ಬದಿಗಿಟ್ಟು ನಗುವುದನ್ನು ಕಲಿಯೋಣ, ಇನ್ನೊಬ್ಬರ ನಗುವಿಗೂ ಕಾರಣರಾಗೋಣ.

9:23 55 ಸೆಕೆಂಡುಗಳ ಸಮಯ ಆಗಿದೆ. 102.9 FM ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಅವರ ಜನ್ಮದಿನದ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಕೊಂಡ್ವಿ ನಾವು. ಹಾಗೆಯೇ ಈ ದಿನ ಇಂಟರ್ನ್ಯಾಷನಲ್ ನೋ ಡಯಟ್ ಡೇ, ನೋ ಡಯಟ್ ಅಂದರೆ ಡಯಟ್ ರಹಿತ ದಿನ ಈ ದಿನ ಅಂತ ಹೇಳಿ ಆಚರಣೆ ಮಾಡಲಾಗ್ತಾ ಇದೆ. ಅಂದರೆ ನೋ ಡಯಟ್ ಅಂದರೆ ಈಗ ನಮ್ಮ ಸುತ್ತ ಬರೀ ಅದೇ ನಡೀತಾ ಇದೆ, ಆರೋಗ್ಯ, ಡಯೆಟ್ಟು, ತೂಕ, ಎತ್ತರ, ಹೀಗೆ ಶರೀರದ ಬಗ್ಗೆ ಹೆಚ್ಚು ಹೆಚ್ಚು ಗಮನ ಹರಿಸುವ ಒಂದಷ್ಟು ಜನ, ಆದರೆ ಯಾವುದೇ ರೀತಿಯ ಗಮನ ಹರಿಸದೇ ಇರೋರು ಕೂಡ ಒಂದಷ್ಟು ಜನ ಇದ್ದೇ ಇದ್ದಾರೆ ಈ ಭೂಮಿ ಮೇಲೆ. ನೋ ಡಯೆಟ್ ಅಂದ ತಕ್ಷಣ ಏನು ಸಿಕ್ಕ ಸಿಕ್ಕಿದ್ದನ್ನೆಲ್ಲ ತಿಂದ್ಬಿಡ್ಬೇಕು ಅಂತನಾ? ಖಂಡಿತವಾಗ್ಲೂ ಅಲ್ಲ. ನೋ ಡಯೆಟ್ ಅಂತ ಹೇಳಿದ್ರೆ ನಮ್ಮ ದೇಹದ ಬಗ್ಗೆ ಒಂದಷ್ಟು ಕೀಳರಿಮೆಯನ್ನು, ಅಂದರೆ ನಾವು ಹೇಗಿದ್ದೀವೋ ಹಾಗೆ, ನಾವು ದಪ್ಪ ಇರಬಹುದು, ಉದ್ದ ಇರಬಹುದು, ಕುಳ್ಳ ಇರಬಹುದು, ಹೇಗಿದ್ದೀವೋ ಹಾಗೆ ನಮ್ಮ ದೇಹದ ಬಗೆಗೆ ಇರುವಂಥ ಭಾವನೆಯನ್ನು ಬಿಟ್ಟು ಪಾಸಿಟಿವ್ ಆಗಿ ನಮ್ಮ ಶರೀರವನ್ನು ನೋಡೋದು, ಅದರಲ್ಲೇ ಸೌಂದರ್ಯವನ್ನು ಕಾಣುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ May 6 ಡಯಟ್ ಡೇ, ನೋ ಡಯಟ್ ಡೇ ಅಂಥೇಳಿ ಆಚರಣೆ ಮಾಡಲಾಗ್ತಾ ಇದೆ. ಅಂದರೆ ಇದು ಶುರುವಾಗಿದ್ದು ಬ್ರಿಟನ್ನಲ್ಲಿ 1992 ಅಲ್ಲಿ ಮೇರಿ ಇವಾನ್ಸ್ ಯಂಗ್ ಅವರು ಇಂಥ ಒಂದು ಉದ್ದೇಶದಿಂದ ನೋ ಡಯಟ್ ಡೇ ಆಚರಣೆ ಮಾಡಬೇಕು ಅಂಥೇಳಿ ಜಾರಿಗೆ ತರ್ತಾರೆ. ತಮ್ಮ ದೇಹ ಹೇಗಿದೆಯೋ ಹಾಗೆ ಇರೋದನ್ನು ಒಪ್ಕೊಳ್ಳೋಕ್ಕಾಗದೆ ಬೇರೆ ಬೇರೆ ರೀತಿಯ ಆಹಾರ ಕ್ರಮವನ್ನು ಒಪ್ಪಿಕೊಂಡು ಅದನ್ನು ಅನುಸರಿಸಿ ಅದರಿಂದ ಆರೋಗ್ಯದ ತೊಂದರೆಗಳು ಕೂಡ ಬಂದಿರುತ್ತೆ. ಇದರಿಂದಾಗಿ ಓಹೋ ಈ ರೀತಿಯೆಲ್ಲ ನಾವು ಡಯೆಟ್ ಅದು ಇದು ಅಂತ ಹೇಳಿ ನಮ್ಮ ಶರೀರಕ್ಕೆ ನಾವು ಮತ್ತಷ್ಟು ಕಷ್ಟ ಕೊಡೋದು ಬೇಡ, ನಮ್ಮ ಶರೀರ ಹೇಗಿದೆಯೋ ಹಾಗೆ ಅದನ್ನು ಒಪ್ಪಿಕೊಂಡು ಅನುಸರಿಸ್ಕೊಂಡು ಹೋಗೋಣ, ವೈಜ್ಞಾನಿಕವಾದಂಥ ಡಯೆಟ್ಗಳನ್ನು ಪಾಲಿಸುವುದು ಬೇಡ, ಸಾಧ್ಯವಾದಷ್ಟು ಸರಿಯಾದ ಕ್ರಮದಲ್ಲಿ ನಮ್ಮ ಶರೀರವನ್ನು ಪ್ರೀತಿಸ್ತಾ ಹೇಗಿದ್ದೀವೋ ಹಾಗೆ ಮುಂದಕ್ಕೆ ತಗೊಂಡು ಹೋಗೋಣ ಅಂತ ಹೇಳಿ ಲಂಡನ್ನಲ್ಲಿ ಒಂದು ಪಾರ್ಕ್ನಲ್ಲಿ ಒಂದು 10-20 ಜನ ಹೆಣ್ಮಕ್ಕಳೆಲ್ಲ ಸೇರಿಕೊಂಡು ಒಂದು ಡಯೆಟ್ ಅಂದರೆ ಏನು, ಯಾವುದು ಸರಿ ಯಾವುದು ತಪ್ಪು, ಇಂಥ ವಿಚಾರಗಳ ಬಗ್ಗೆ ಒಂದಷ್ಟು ಮಾತಾಡ್ತಾ ಅವರು 1992 ಬ್ರಿಟನ್ನಲ್ಲಿ ನೋ ಡಯಟ್ ಡೇ ಅಂತ ಹೇಳಿ ನಾವು ಆಚರಿಸೋಣ ಅಂತ ಹೇಳಿ ಮೇ 6ನೇ ತಾರೀಕಿಗೆ ಈ ದಿನವನ್ನಾಗಿ ಜಾರಿಗೆ ತರ್ತಾರೆ.

ಲೀಲಾ ಚಿತ್ರದ ಗೀತೆ ನೀವು ಕೇಳಿದ್ದು. ಮಾನಸ ಹೊಳ್ಳ ಮತ್ತೆ ಹರ್ಷ ಕೌಶಿಕ್ ಅವರು ಧ್ವನಿಯಾಗಿದ್ರು. ಶ್ರೀತೇಜ ಹಾಡನ್ನ ಬರೆದಿದ್ರು, ಹರ್ಷ ಕೋಗೋಡ್ ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. 9:31 ದಿನ ವಿಶೇಷಗಳ ಜೊತೆಗೆ ಮತ್ತೊಂದು ದಿನ ವಿಶೇಷ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ನೋ ಡಯಟ್ ಡೇ. ಡಯಟ್ ಏನು ಮಾಡೋದು ಬೇಡ. ಈಗಂತೂ ಯಾರನ್ನೇ ಕೇಳಿದ್ರು ನಾನು ತುಪ್ಪ ತಿನ್ನಲ್ಲ, ಸಕ್ಕರೆ ಬೇಡ, ಮೈದಾ ಹಾಕಿದ್ಯಾ, ಅದು ಬೇಡ ಇದು ಬೇಡ, ತೂಕ

ಆಸ್ತಿ ಆಗುತ್ತೆ ಅನ್ನುವವರನ್ನ ನಾವು ನೋಡ್ತಾ ಇರ್ತೇವೆ, ಕೇಳ್ತಾ ಇರ್ತೇವೆ. ಶರೀರ ತೆಳ್ಳಗಿದ್ರೂ ಕೂಡ ಆರೋಗ್ಯ ಹೇಗಿದೆ, ಅಥವಾ ಒಂದಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯನಾ, ಈ ರೀತಿಯ ಡಯಟ್ಗಳನ್ನು ಮಾಡಿ ಅಂತಂದರೆ ಒಂದಷ್ಟು ಜನಕ್ಕೆ ಆಗೋದಿಲ್ಲ. ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಅಂದರೆ ತಲೆ ಕೂದಲು ಉದುರೋದು, ಸುಸ್ತು, ಕೈಕಾಲು ನೋವು, ಹೀಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕೂಡ ತುಂಬ ತುಂಬ ತುಂಬ ಡಯಟ್ ಮಾಡೋದ್ರಿಂದ ನಾವು ಗಮನಿಸಿರ್ತೀವಿ ನಮ್ಮ ಕುಟುಂಬಗಳಲ್ಲಿ ಕೂಡ. ಅಂದರೆ ತೂಕದ ವಿಷಯಕ್ಕೆ ಹೆಚ್ಚಾಗಿ ಮಹತ್ವ ಕೊಡೋದು, ಯಾವುದೋ ಒಂದು ಅಳತೆಯ ಊಟವನ್ನು ಮಾತ್ರ ಮಾಡುವಂಥದ್ದು, ಅಂದರೆ ಕೆಲವನ್ನ ಬೇಡವೇ ಬೇಡ ಅಂಥೇಳಿ ಬಿಟ್ಟು ಬಿಡೋದು ಕೂಡ ಶರೀರದ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಆಹಾರದ ಜೊತೆಗೆ ಒಂದು ಆರೋಗ್ಯಕರವಾದ ನಂಟನ್ನು ಬೆಳೆಸ್ಕೊಳ್ಬೇಕು ಅಂತಲೇ ಒಂದು ಶರೀರದ ಶಾಸ್ತ್ರ ಹೇಳುತ್ತೆ. ಡಯಟ್ ಮಾಡಬಾರ್ದು ಅಥವಾ ಮಾಡಬೇಕು ಅಂದರೆ ತಪ್ಪು ಕಲ್ಪನೆಗಳಿಲ್ಲದೆ ಸರಿಯಾದ ರೀತಿಯಲ್ಲಿ ಡಯಟನ್ನು ಮಾಡಬೇಕು. ಮನಸ್ಸಿಗೆ ಬಂದಿದ್ದನ್ನೆಲ್ಲ ತಿನ್ನುವಂತಹ ಪ್ರಚಾರ ಮಾಡೋದ್ರ ಬದಲಾಗಿ ಆರೋಗ್ಯಕರವಾದ ಆಹಾರ ಕ್ರಮವನ್ನು ರೂಢಿ ಮಾಡಿಕೊಳ್ಬೇಕು. ದೇಹ ಮನಸ್ಸಿಗೆ ಚೈತನ್ಯವನ್ನು ಕೊಡುವಂಥ ಒಂದಿಷ್ಟು ಸಮತೋಲನ ಆಹಾರವನ್ನು ಸೇವನೆ ಮಾಡೋದ್ರಿಂದ ದೇಹದ ತೂಕ ತೆಳ್ಳಗೆ ಕಾಣೋದು ಇವೆಲ್ಲವನ್ನು ಕೂಡ ನಾವು ಸುಧಾರಿಸ್ಕೊಳ್ಬಹುದು. ಒಂದಷ್ಟು ಆಹಾರದ ಹಾಗೆ ಔಷಧಿಗಳನ್ನು ತಗೊಳ್ಳುವಂಥವ್ರನ್ನು ಕೂಡ ನಾವು ನೋಡ್ತೇವೆ. ಅದರ ಅಡ್ಡ ಪರಿಣಾಮಗಳನ್ನು ಕೂಡ ನಾವು ಪತ್ರಿಕೆಗಳಲ್ಲಿ, ರೇಡಿಯೋಗಳಲ್ಲಿ, ಟಿವಿಗಳಲ್ಲಿ ನೋಡ್ತಾ ಇರ್ತೇವೆ. ಹಾಗಾಗಿ ಡಯಟ್ ಡಯಟ್ ಅಂತ ಹೇಳ್ತಾ ದೇಹಕ್ಕೆ ಹೆಚ್ಚು ಕಷ್ಟ ಕೊಡದೆ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದ್ರ ಕಡೆ ಕೂಡ ಒಂದು ಪ್ರಚಾರ, ಅರಿವನ್ನು ಮೂಡಿಸುವುದು ಕೂಡ ಇಂಟರ್ನ್ಯಾಷನಲ್ ನೋ ಡಯಟ್ ಡೇ ಒಂದು ದಿನದ ಉದ್ದೇಶ. ಹಾಗಾಗಿ ವಿಶೇಷವಾಗಿ ಹೆಣ್ಮಕ್ಳಾಗಿರಲಿ, ಗಂಡ್ಮಕ್ಳಾಗಿರಲಿ, ಚಿಕ್ಕವರು ದೊಡ್ಡವರು ಯಾರೇ ಆದರೂ ಕೂಡ ತೀರಾ ಡಯಟ್ ಡಯಟ್ ಅಂತ ಹೇಳದೆ ಆರೋಗ್ಯಕರವಾದ ಶರೀರವನ್ನು ಹೊಂದುವುದಕ್ಕೆ ಮನಸ್ಸು ಮಾಡುವುದ್ರ ಕಡೆಗೆ ನಮ್ಮ ವಿಚಾರ ಇರಬೇಕೇ ಹೊರತು ಶರೀರಕ್ಕೆ ಏನು ದೇಹ ಅನ್ನುವ ಈ ದೇವ ವೀಣೆಯನ್ನು ಗಮನಿಸಿ ಸಿಕ್ಕಿದ್ದನ್ನೆಲ್ಲ ತಿನ್ನೋದ್ರು ಅಂತ ಅಲ್ಲ, ಬೇಕಾದಂಥದ್ದನ್ನೆಲ್ಲ ಮುಕ್ತವಾಗಿ ತಿನ್ನುವಂಥ ಒಂದು ಪ್ರಯತ್ನ ಸಾಗಲಿ ಅನ್ನೋದೇ ನೋ ಡಯಟ್ ಡೇ ದಿನದ ವಿಶೇಷತೆ.

0: ಎರಡು ಹಾಡುಗಳನ್ನ ನೀವು ಕೇಳಿದ್ರಿ. ಜಗ್ಗುದಾದ ಚಿತ್ರದ ಗೀತೆ ವಾಲೆ ಝುಮ್ಕಿ ಅಂತ, ಟಿಪ್ಪು ಮತ್ತೆ ಪ್ರಿಯಾ ಹಿಮೇಶ್ ಅವರು ಹಾಡಿದ್ದು, ಕವಿರಾಜ್ ಅವರು ಬರೆದಿದ್ದು, ವಿ ಹರಿಕೃಷ್ಣ ಅವರ ಸಂಗೀತ ಇತ್ತು. ಒಲವೇ ಒಲವೇ ಇದು ನನ್ನ ಲವ್ ಟ್ರ್ಯಾಕ್ ಚಿತ್ರದ ಗೀತೆ. ಹರಿಚರಣ್ ಅವರು ದನಿಯಾಗಿದ್ರು. ಡಾಕ್ಟರ್ ಮಮತಾಜಿ ಸಾಗರ್ ಅವರ ಸಾಹಿತ್ಯ ಇತ್ತು. ಶ್ಯಾಮ್ ಪ್ರಸನ್ನ ಮತ್ತೆ ಪ್ರವೀಣ್ ಇವರಿಬ್ರು ಈ ಹಾಡಿಗೆ ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮೇ 6ನೇ ತಾರೀಕು ಸಿಗ್ಮಂಡ್ ಫ್ರಾಯ್ಡ್ ಅವರ ಜನ್ಮದಿನ, ಹಾಗೆ ನೋ ಡಯಟ್ ಡೇ ಅಂತ ಹೇಳಿ ತಿಳ್ಕೊಂಡ್ವಿ. ಹಾಗೆ ಈ ಸಾರಿ ಮೇ 6 ವಿಶ್ವ ಅಸ್ತಮಾ ದಿನ ಅಂತ ಕೂಡ ಆಚರಣೆ ಮಾಡಲಾಗ್ತಾ ಇದೆ. ಅಸ್ತಮಾ ಅಂದ ತಕ್ಷಣ ನಮಗೆಲ್ಲ ಗೊತ್ತೇ ಇದೆ, ಅಸ್ತಮಾ ಕಾಯಿಲೆ ಸಾಮಾನ್ಯವಾಗಿ ಅದು ಒಂದು ಕಲುಷಿತವಾದಂಥ ವಾತಾವರಣದಿಂದ, ಗಾಳಿಯಿಂದನೂ ಕೂಡ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ. ಒಂದು ವರದಿಯ ಪ್ರಕಾರ ಪ್ರತಿದಿನವೂ ಕೂಡ ಸುಮಾರು 40 ರೋಗಿಗಳು ಅಸ್ತಮಾ ಅಥವಾ ಉಸಿರಾಟದ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಹೆಚ್ಚಾಗಿ ಅಂದರೆ ಒಂದಷ್ಟು ಶೇಕಡ 60% ಹೆಚ್ಚು ಇದು ಪುರುಷರಲ್ಲಿ, ಗಂಡಸರಲ್ಲಿ ಕಂಡು ಬರ್ತಾ ಇದೆ. ಈ ಅಸ್ತಮಾ ಕಾಯಿಲೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಇದೆ. 25-30 ವರ್ಷದ ಮಕ್ಕಳಿಗೂ ಕೂಡ ಅಸ್ತಮಾ ಬರೋದನ್ನು ಡಾಕ್ಟ್ರು ಗಮನಿಸಿ ಹೇಳ್ತಾ ಇದ್ದಾರೆ. ಹೋದ ಸಲಕ್ಕೆ ಅಂದರೆ ಹೋಲಿಸಿದಾಗ ಈ ಸಲ ಹೆಚ್ಚು ಜನ ಅಸ್ತಮಾ ಕಾಯಿಲೆಗೆ ಗುರಿ ಆಗ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ವಾಯುಮಾಲಿನ್ಯ, ಧೂಮಪಾನ ಮತ್ತು ಕೆಲವೊಂದ್ಸಲ ಸರಿಯಾದಂಥ ಚಿಕಿತ್ಸೆ ತಡೆದುಕೊಳ್ಳದೇ ಇರೋದ್ರಿಂದನೂ ಕೂಡ ಈ ಒಂದು ಅಸ್ತಮಾ ಕಾಯಿಲೆ ಬರುತ್ತೆ. ಹವಾಮಾನ ವೈಪರೀತ್ಯದಿಂದ ಬರುವಂಥ ಜ್ವರ, ವಿಪರೀತ ಕೆಮ್ಮು, ಉಸಿರಾಟದಲ್ಲಿ ತೊಂದರೆ, ಆಯಾಸ ಅಥವಾ ಶರೀರದಲ್ಲಿ ದೌರ್ಬಲ್ಯ ಇದ್ದಾಗ, ಈ ಎಲ್ಲ ಅಂದರೆ ಅಲರ್ಜಿ, ಸೀನೋದು, ಕೆಮ್ಮು, ಮೂಗು ಕಟ್ಕೊಳ್ಳೋದು, ಇಂತಹ ಸಮಸ್ಯೆಗಳು ಮೇಲಿಂದ ಮೇಲೆ ಬರ್ತಾ ಇದ್ದಾಗ ಕೂಡ ಅಸ್ತಮಾದಂತಹ ಸಮಸ್ಯೆಗಳನ್ನು ನಾವು ಗಮನಿಸಬಹುದು. ಅಸ್ತಮಾದ ನಿಯಂತ್ರಣಕ್ಕೆ ಇನ್ಹಲೇಷನ್ ಚಿಕಿತ್ಸೆ ಪರಿಣಾಮಕಾರಿ ಅಂತ ಡಾಕ್ಟರ್ಸ್ ಹೇಳ್ತಾರೆ.
1: ಜೀವನದ ಯಶಸ್ಸಿನ ಗುಟ್ಟುಗಳಲ್ಲಿ ನಾವು ತಿನ್ನುವ ಆಹಾರವೂ ಒಂದು. ಊಟ ಬಲ್ಲವನಿಗೆ ರೋಗವಿಲ್ಲ ಎಂದಿದ್ದಾರೆ ಹಿರಿಯರು.
2: ಅಸುರಕ್ಷಿತ ಆಹಾರ ಮತ್ತು ಅಶುದ್ಧ ನೀರಿನ ಸೇವನೆ ಅಪಾಯಕಾರಿ. ಹೆಚ್ಚು ಹೆಚ್ಚು ತರಕಾರಿ ಹಣ್ಣು ಹಂಪಲುಗಳನ್ನು ಬಳಸಿ ಸಾಕಷ್ಟು ನೀರನ್ನೂ ಕುಡಿಯಿರಿ. ಆಹಾರ ಪದಾರ್ಥಗಳನ್ನು ವ್ಯರ್ಥ ಪೋಲು ಮಾಡದೆ ಪುನರ್ಬಳಕೆಯ ವಿಧಾನಗಳನ್ನು ತಿಳಿದುಕೊಳ್ಳಿ.
1: ಆಹಾರ ಪದಾರ್ಥಗಳನ್ನು ಗೌರವಿಸಿ, ಅದು ನಿಮ್ಮ ಗೌರವ ಉಳಿಸುತ್ತದೆ. ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅನುಸರಿಸಿ ರೋಗಗಳಿಂದ ದೂರವಿರೋಣ.
0: ಈ ಸಲ ಮೇ 6ನೇ ತಾರೀಕು ವಿಶ್ವ ಅಸ್ತಮಾ ದಿನ ಅಂತ ಹೇಳಿ ಆಚರಿಸಲಾಗ್ತಾ ಇದೆ. ಅಸ್ತಮಾ ಬರೋದಕ್ಕೆ ಮುಂಚೆನೇ ಎಚ್ಚರಿಕೆ ತಗೊಳ್ಳೋದು ಮುಖ್ಯ. ಸಾಧ್ಯವಾದಷ್ಟು ಮುಖಕ್ಕೆ ಮಾಸ್ಕನ್ನು ಹಾಕ್ಕೊಂಡು ಓಡಾಡುವಂಥದ್ದು, ವಾಯುಮಾಲಿನ್ಯ ಇರುವಂಥ ಪ್ರದೇಶಗಳ ಕಡೆಗೆ ಹೋಗದೆ ಸಾಧ್ಯವಾದಷ್ಟು ನಿರ್ಮಲವಾದ ಪರಿಶುದ್ಧವಾದ ಗಾಳಿಯ ಸೇವನೆ, ಬೇರೆ ಬೇರೆ ರೀತಿಯ ತಂಬಾಕಿರಬಹುದು, ಧೂಮಪಾನ ಮಾಡದೇ ಇರುವಂಥದ್ದು, ಒಳ್ಳೆಯ ಆಹಾರ ಕ್ರಮ, ಇವನ್ನೆಲ್ಲ ಮಾಡೋದ್ರಿಂದ ಅಸ್ತಮಾ ಬರುವುದನ್ನು ತಡೆಗಟ್ಟಬಹುದು. ಒಂದಷ್ಟು ಜನರಿಗೆ ಅಸ್ತಮಾ ಬಂದು ಅದು ಎಷ್ಟೇ ಸಮಸ್ಯೆ ಕೊಡ್ತಾ ಇದ್ರು ಕೂಡ ಕೆಲವರು ಡಾಕ್ಟರ್ ಹತ್ರ ಹೋಗದೇ ಇರೋದನ್ನು ಕೂಡ ನಾವು ನೋಡ್ತೀವಿ. ಆದರೆ ಹೀಗೆ ಮಾಡೋದ್ರ ಬದಲಾಗಿ ಸಾಧ್ಯವಾದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದ ಕೂಡಲೇ ಡಾಕ್ಟರ್ ಹತ್ರ ಹೋಗಿ ಚಿಕಿತ್ಸೆ ಪಡ್ಕೊಳ್ಳೋದು ನಿಜವಾಗ್ಲೂ ಬಹಳ ಒಳ್ಳೆಯದು.

ಮಿಸ್ಟರ್ ಪ್ರೇಮಿ ಚಿತ್ರದ ಗೀತೆ ಕೇಳಿದ್ರಿ. ರಾಜೇಶ್ ಕೃಷ್ಣನ್, ಅನುರಾಧ ಭಟ್ ಅವರು ಜೊತೆಯಾಗಿ ಹಾಡಿದ್ರು. ಜಯಂತ್ ಕಾಕಿಣಿಯವರ ರಚನೆಯಾಗಿತ್ತು. ಎಸ್ ಪಿ ಚಂದ್ರಕಾಂತ್ ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಈ ಸಲ ಮೇ 6ನೇ ತಾರೀಕು ವಿಶ್ವ ಅಸ್ತಮಾ ದಿನ ಅಂತ ಹೇಳಿ ಆಚರಣೆ ಮಾಡಲಾಗ್ತಾ ಇದೆ. ಡಾಕ್ಟರ್ ಹೇಳ್ತಾರೆ, ಅಸ್ತಮಾ ಚಿಕಿತ್ಸೆ ಪಡೆಯುವಂಥ ಒಂದಷ್ಟು ಜನ ಒಂದು ಸ್ವಲ್ಪ ದಿನಗಳಲ್ಲಿ ಲಕ್ಷಣ ಕಡಿಮೆ ಆದ ಕೂಡಲೇ ಚಿಕಿತ್ಸೆ ಪಡ್ಕೊಳ್ಳೋದನ್ನು ನಿಲ್ಲಿಸಿಬಿಡ್ತಾರೆ. ಆದರೆ ಲಕ್ಷಣ ಅಸ್ತಮಾದ ಲಕ್ಷಣ ಇಲ್ಲ ಅಂದ ಮಾತ್ರಕ್ಕೆ ಅಸ್ತಮಾದಿಂದ ಪೂರ್ತಿ ಗುಣಮುಖ ಆಗಿದ್ದೇವೆ ಅಂತ ಅಲ್ಲ, ಗುಣಲಕ್ಷಣಗಳು ಕಡಿಮೆ ಆಗಿರಬಹುದು ಅಂತ. ಔಷಧಿ ತೆಗೆದುಕೊಳ್ಳೋದನ್ನು ಕಡಿಮೆ ಮಾಡಿದರೆ ಮತ್ತೆ ಅಸ್ತಮಾ ಬಂದಾಗ ಅದರ ನಿಯಂತ್ರಣ ಬಹಳ ಕಷ್ಟ ಆಗುತ್ತೆ. ಇಂತಹ ಒಂದು ಕ್ರಮ ತಗೊಳ್ಳೋದಕ್ಕೆ ಮೊದಲು ವೈದ್ಯರ ಸಲಹೆಯನ್ನು ಪಡ್ಕೊಳ್ಬೇಕು. ಅಸ್ತಮಾ ಕಾಯಿಲೆಗೆ ದೀರ್ಘಾವಧಿಯ ಚಿಕಿತ್ಸೆ ಅಗತ್ಯ ಆಗಿದೆ. ಬಹಳಷ್ಟು ಜನ ರೋಗಿಗಳು ನಾವು ಚೆನ್ನಾಗಿದ್ದೇವೆ ಅಂತ ಅನಿಸಿದರೆ ಸಾಕು, ಇನ್ಹೇಲರ್ ನಿಲ್ಲಿಸಿಬಿಡ್ತಾರೆ. ಇದು ಬಹಳ ಅಪಾಯಕಾರಿಯಾದದ್ದು. ಇಂತಹ ಎಲ್ಲ ರೋಗಿಗಳು ಎಲ್ಲದಕ್ಕೂ ವೈದ್ಯರ ಸಲಹೆ ಪಡ್ಕೊಂಡೇ ಆಮೇಲೆ ಚಿಕಿತ್ಸೆಯನ್ನು ಅಥವಾ ನಿರ್ಧಾರವನ್ನು ತಗೊಳ್ಬೇಕಾಗತ್ತೆ ಅಂತ ಹೇಳ್ತಾರೆ. ಅಂದರೆ ಒಂದಷ್ಟು ಅಸ್ತಮಾದಂತಹ ಸಮಸ್ಯೆಗಳು ಬರದೇ ಇರೋ ಹಾಗೆ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಬಹುದು ಅಂತ ಕೂಡ ಹೇಳಿದ್ವಿ.

0: 9:56 ಸಮಯ ಆಗಿದೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮೂರು ವಿಷಯಗಳನ್ನು ನಾವು ಮಾತಾಡಿದ್ವಿ. ಇಂಟರ್ನ್ಯಾಷನಲ್ ನೋ ಡಯಟ್ ಡೇ, ವರ್ಲ್ಡ್ ಅಸ್ತಮಾ ಡೇ, ಹಾಗೆ ಸಿಗ್ಮಂಡ್ ಫ್ರಾಯ್ಡ್ ಅವರ ಜನ್ಮದಿನ. ಅಂದರೆ ಮನಸ್ಸು ಮತ್ತು ಶರೀರದ ಆರೋಗ್ಯವನ್ನು ಕಾಪಾಡುವುದಕ್ಕೆ ನಮ್ಮ ಭಾರತೀಯ ಆಹಾರ ಪದ್ಧತಿ ಬಹಳ ಸೂಕ್ತವಾಗಿದೆ ಅಂತ ಹೇಳ್ತಾರೆ. ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಜೀವಸತ್ವಗಳು, ಖನಿಜಗಳು, ರಾಗಿ, ಅಕ್ಕಿ, ಗೋಧಿ, ದ್ವಿದಳ ಧಾನ್ಯ, ಹಣ್ಣು, ತರಕಾರಿಗಳ ಸರಳವಾದ ಸಹಜ ವಿಧಾನಗಳ ಆಹಾರ ಪದ್ಧತಿಯಿಂದ ಬದುಕನ್ನು ಹಸನ್ ಮಾಡಿಕೊಳ್ಬಹುದು. ಇದರ ಜೊತೆಗೆ ಧ್ಯಾನ, ಯೋಗ, ನಡಿಗೆ ಕೂಡ ಬಹಳ ಮುಖ್ಯ. ಹಣ್ಣು, ತರಕಾರಿ, ಧಾನ್ಯಗಳು, ಹಾಗೆ ತೆಳುವಾದ ಒಂದಿಷ್ಟು ಮಾಂಸಾಹಾರಿಗಳಿಗೆ ಮಾಂಸ, ಆರೋಗ್ಯಕರವಾದಂಥ ಆಹಾರ ಪದಾರ್ಥವನ್ನು ಬಳಸಿ ನಮ್ಮನ್ನು ನಾವು ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ. ಅದರ ಹೊರತಾಗಿ ಬೇರೆ ಬೇರೆ ಪದ್ಧತಿಗಳ ಹಿಂದೆ ಹೋದಾಗ ಒಂದಷ್ಟು ಅನಾರೋಗ್ಯ ನಮ್ಮನ್ನು ಕಾಡುತ್ತೆ. ಇಂದಿನ ವಿಶೇಷ ಕಾರ್ಯಕ್ರಮವನ್ನು ನಾವಿಲ್ಲಿಗೆ ಮುಕ್ತಾಯ ಮಾಡೋಣ. ನಮಗೆ ಕಾರ್ಯಕ್ರಮಕ್ಕೆ ಯಾರ್ಯಾರು ಏನೇನು ಸಂದೇಶವನ್ನು ಕಳಿಸಿದರೆ ಅಂತ ನೋಡ್ತಾ ಹೋಗೋಣ. ಸುಜಾತ ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್, ರಾಜಾಜಿ ನಗರದಿಂದ, ಹರೀಶ್ ಅವರು ಮಲ್ಲೇಶ್ವರಮಿಂದ, ಹರಿಪ್ರಕಾಶ್ ಮಲ್ಲೇಶ್ವರಮಿಂದ ಹೇಳ್ತಾ ಇದ್ದಾರೆ. ಮನಸ್ಸಿನ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಹೇಳ್ತಾ ಇದ್ದಾರೆ. ನನ್ನ ಮಗ ಅವನ ಪರ್ಸನ್ನ ಕಳ್ಕೊಂಡ, ಅದರಲ್ಲಿ 6 ಕಾರ್ಡ್ಗಳಿತ್ತು. ಆದರೂ ಕೂಡ ಅವನು ತನ್ನ ಮನಸ್ಸನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಂಡು ಯಾವುದಕ್ಕೂ ಕೂಡ ಪ್ರೆಷರ್ಗೆ ಒಳಗಾಗದೆ ಇಲ್ಲಿವರೆಗೂ ನಾವು ಅದನ್ನು ಹುಡುಕುವಂಥ ಪ್ರಯತ್ನದಲ್ಲಿದ್ದೇವೆ. ಹೇಳ್ತಾ ಇರುವಂಥ ಮಾಹಿತಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಗೀತಾ ಜೋಶಿಯವರು, ಮಾಹಿತಿ ಚೆನ್ನಾಗಿದೆ, ಅದಕ್ಕೆ ನಾನು ಇವತ್ತು ಚೀಸ್ ಸಮೋಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದರೆ, ಹೌದು, ನೀವು ಮಾಡಿದಂಥ ಚೀಸ್ ಸಮೋಸ ವಾಸನೆ ನಮಗೆ ಇಲ್ಲಿವರೆಗೂ ಬರ್ತಾ ಇದೆ, ಪಾರ್ಸೆಲ್ ಕೂಡ ಬಂದಿದೆ, ಧನ್ಯವಾದಗಳು. ಆಮೇಲೆ ಶ್ರೀನಿವಾಸ್ ಅವರು ಪದ್ಮನಾಭನಗರದಿಂದ ಹೇಳ್ತಾ ಇದ್ದರೆ, ವಿವಿಧ ಭಾರತಿಗೆ ವಂದನೆಗಳು. ಈಗಿನ ಆಧುನಿಕ ಜಗತ್ತಿನ ಜಂಜಾಟದ ತಿಕ್ಕಾಟದಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಅವರ ಮಾತುಗಳು ಬಹಳ ಮುಖ್ಯ, ಇದನ್ನು ತಿಳ್ಕೊಂಡ್ರೆ ಜೀವನ ಸುಗಮವಾಗಿ ಆಗತ್ತೆ ಅಂತ ಹೇಳ್ತಾರೆ. ಚಂದ್ರಕಾಂತ್ ತಾಂಬತ್ ಅವರು ಹೇಳ್ತಾ ಇದ್ರೆ, ಒಳ್ಳೆಯ ವಿಚಾರವನ್ನು ಹೇಳ್ತಾ ಇದ್ರ, ಜೀವನದಲ್ಲಿ ಎಲ್ಲವನ್ನು ಕೂಡ ಸಮತೋಲನ ಬ್ಯಾಲೆನ್ಸ್ ಮಾಡಬೇಕು. ಆಗಲೇ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಶರೀರ ಮನಸ್ಸನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ರ, ಒಳ್ಳೆಯ ಮಾಹಿತಿ ಅಂತ ಹೇಳ್ತಾರೆ. ಶ್ರೀಶೈಲ ವೀರಣ್ಣ ಅಕ್ಕ, ಶುಭೋದಯ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಳ್ಳೆಯ ಮಾಹಿತಿ ಅಂತ ನಾಗಶ್ರೀ 6ನೇ ತರಗತಿ ಅಂತ ಹೇಳ್ತಾ ಇದ್ರೆ, ಶಾರ್ವಿ ಇವರು ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಚಂದನ ಜಿ ಎಸ್ ಚಿತ್ರದುರ್ಗದಿಂದ, ಶುಭೋದಯ, ಬೆಳಗ್ಗೆಯಿಂದ ಪ್ರಸಾರವಾದ ನಾದೋಪಾಸನೆ, ಕನ್ನಡ ರತ್ನ ಭಂಡಾರ, ಸಮತೋಲನ ಆಹಾರ, ಅಸ್ತಮಾದ ಬಗ್ಗೆ ಮಾಹಿತಿ ಎಲ್ಲವೂ ಕೂಡ ಇಷ್ಟ ಆಯಿತು ಅಂತ ಹೇಳಿದ್ರೆ, ಮಧುಸೂದನ್ ಅವರು ಬೆಂಗಳೂರಿನಿಂದ, ನಮಸ್ಕಾರ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರೆ, ಹೀಗೆ ಬಹಳಷ್ಟು ಸಂದೇಶಗಳು ಬಂದಿದೆ.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: کاشر زبان ہند پروگرام تو خبری تھی نیوز آن AIR ایپ پر دستیاب
4: آکاشوانی انیت تمل نگلچی نیوز آن AIR ایپل کڑکم

0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 10 ಗಂಟೆ. ಇನ್ನೀಗ ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಿಗೆ ಚುನಾವಣಾ ದಿನಾಂಕ ನಿಗದಿಪಡಿಸುವ ಸಂಬಂಧ ರಾಜ್ಯ ಚುನಾವಣಾ ಆಯೋಗ ನಾಳೆ ಬೆಂಗಳೂರಿನಲ್ಲಿ ಮಹತ್ವದ ಸಭೆ ಕರೆದಿದೆ. ವಿಧಾನಸೌಧದಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಜಿಬಿಎ ಸದಸ್ಯರು ಭಾಗವಹಿಸಲಿದ್ದಾರೆ. ಬೆಂಗಳೂರು ನಗರವನ್ನು ವಿಶ್ವದರ್ಜೆಯ ಪ್ರಗತಿಯ ತಾಣವಾಗಿ ಪರಿವರ್ತಿಸಲು ಮುಂದಾಗಿರುವ ರಾಜ್ಯ ಸರ್ಕಾರ ಅದಕ್ಕಾಗಿ ಆರ್ಥಿಕ ಮಾಸ್ಟರ್ ಪ್ಲಾನ್ ರೂಪಿಸಲು ಸುಸ್ಥಿರ ಉದ್ಯೋಗ ಮತ್ತು ಅಭಿವೃದ್ದಿ ದತ್ತಿ ಸಂಸ್ಥೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್

ಸಮಕ್ಷಮದಲ್ಲಿ ನಿನ್ನೆ ಅಧಿಕಾರಿಗಳು ಒಪ್ಪಂದಕ್ಕೆ ಪರಸ್ಪರ ಸಹಿ ಹಾಕಿ ವಿನಿಮಯ ಮಾಡಿಕೊಂಡರು. ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಹೊಸದಾಗಿ ನಿರ್ಮಿಸಿರುವ ಉಪಶಮನ ಆರೈಕೆ ಕೇಂದ್ರವು ಚಿಕಿತ್ಸೆಗೆ ಸ್ಪಂದಿಸದೇ ಇರುವ ರೋಗಿಗಳು ಮತ್ತು ಅವರನ್ನು ಆರೈಕೆ ಮಾಡುವ ಕುಟುಂಬದವರಿಗೆ ವರದಾನವಾಗಲಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ರಾಜ್ಯದ ಗ್ರಾಮೀಣ ಜನವಸತಿ ಪ್ರದೇಶಗಳಲ್ಲಿ ಎದುರಾಗಿರುವ ಕುಡಿಯುವ ನೀರಿನ ಅಭಾವವನ್ನು ತಗ್ಗಿಸಲು ಸರ್ಕಾರವು ಸಮರೋಪಾದಿಯಲ್ಲಿ ಕ್ರಮ ಕೈಗೊಂಡಿದ್ದು, ಕಳೆದ ಮಾರ್ಚ್ ತಿಂಗಳಿನಿಂದ ಇದುವರೆಗೆ ಒಟ್ಟು 208.67 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವ ಸಂಪುಟ ಸಭೆಯು 2026-27 ಹಂಗಾಮಿಗೆ ಕಬ್ಬಿಗೆ ಶೇಕಡ 10.25 ಮೂಲ ರಿಕವರಿ ದರದ ಮೇಲೆ ಪ್ರತಿ ಕ್ವಿಂಟಾಲ್ಗೆ 365 ರೂಪಾಯಿ ನ್ಯಾಯೋಚಿತ ಮತ್ತು ಲಾಭದಾಯಕ ಬೆಲೆಯನ್ನು ಅನುಮೋದಿಸಿದೆ. ಇದರಿಂದ ಕರ್ನಾಟಕದ ಸರಿಸುಮಾರು 8-10 ಲಕ್ಷ ರೈತರಿಗೆ ಪ್ರಯೋಜನವಾಗಲಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಹೆಚ್ಚಳ ತಿದ್ದುಪಡಿ ಮಸೂದೆ 2026 ಸಂಸತ್ತಿನಲ್ಲಿ ಮಂಡಿಸುವ ಪ್ರಸ್ತಾಪವನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಕಾಯ್ದೆ 1956 ತಿದ್ದುಪಡಿ ಮಾಡುವ ಮೂಲಕ ಸುಪ್ರೀಂಕೋರ್ಟ್ನಲ್ಲಿ ಅನುಮೋದಿತ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಪ್ರಸ್ತುತ ಇರುವ 33-37 ಹೆಚ್ಚಿಸಲಾಗುವುದು ಎಂದು ಹೇಳಿದರು. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂದಿನ 5 ದಿನಗಳ ಕಾಲ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನ ಹಲವು ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀನಕ್ಕ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು,
2: ಹಳೆಯ ಬಂಗಾರದ ಗೀತೆಗಳು.
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್.
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್,
0: ಹಾಗೂ ಸಂಜೆ 5:02
3: ಹೌದು, ಹಾಗೆ ಬಿಡ್ತು. ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ ಹಾಡುಗಳನ್ನ ಕೇಳುವಂತಹ ಸಮಯ 10:36 ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ, ಶುಭ ದಿನ. ಬುಧವಾರದ ಬೆಳಗಿನ ಈ ಪ್ರಸಾರದಲ್ಲಿ 10:05 ಈ ಸಮಯದಲ್ಲಿ ತುಂಬಾ ಅಪರೂಪದ ಹಳೆಯ ಹಾಡುಗಳು ನಿಮಗಾಗಿ ಕಾಯ್ತಾ ಇದೆ. ಬನ್ನಿ, ಈ 1 ಗಂಟೆಯ ಹಳೆಯ ಹಾಡುಗಳ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿ ಆನಂದಿಸಿ. 102.9 FM ವಿವಿಧ ಭಾರತಿ, ಇದು ನಿಮ್ಮ ನಿತ್ಯದ ಸಂಗಾತಿ. ಬುಧವಾರದ ಈ ಬೆಳಗಿನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೇನೆ ಬಾನುಲಿ ಬಂಧು ಚಂದು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮೊದಲ 2 ಹಾಡುಗಳು ಅತ್ಯಂತ ಸುಂದರವಾಗಿದೆ. ಕಲ್ಯಾಣಿ ಚಿತ್ರದ ಹಾಡು ಪಿ ಸುಶೀಲ್ ಅವರು ಹಾಡಿದ್ದಾರೆ, ಗೀತಪ್ರಿಯ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ. ಇದರ ಜೊತೆಗೆ ಮತ್ತೊಂದು ಹಾಡು ಬರ್ತಾ ಇದೆ, ಮುಕ್ತಿ ಚಿತ್ರದ್ದು, ಪಿ ಬಿ ಶ್ರೀನಿವಾಸ್ ಅವರ ಧ್ವನಿ, ಡಾಕ್ಟರ್ ಎಂ ಗೋಪಾಲಕೃಷ್ಣ ಅಡಿಗ ಅವರ ಕವಿತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ. ಇದು ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳು.

0: ಕೀಳು ಅಭಿರುಚಿಯ ಪುಸ್ತಕ, ಹಾಡು, ಪೋಸ್ಟರ್ಗಳು, ಚಲನಚಿತ್ರ ಇಲ್ಲವೇ ಟಿವಿ ಜಾಹೀರಾತುಗಳಿಂದ ಮಕ್ಕಳನ್ನ ದೂರವಿರಿಸೋಣ. ಮಕ್ಕಳಲ್ಲಿ ಮಾನವೀಯ ಉದಾತ್ತ ಚಾರಿತ್ರ್ಯವನ್ನ ಬೆಳೆಸೋಣ.
1: ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಕನ್ಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ

0: ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಟಿ ಕಾರುಣ್ಯ ರಾಮ್. ನನ್ನ ಫೇವ್ರೆಟ್ ಎಫ್ ಎಂ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ, ವಿವಿಧ್ ಭಾರತಿ ಎಫ್ ಎಂ ನ. ತುಂಬಾ ಬ್ಯೂಟಿಫುಲ್ ಪ್ರೋಗ್ರಾಮ್, ತುಂಬಾ ಒಳ್ಳೊಳ್ಳೆ ಆರ್ಜೆಗಳಿಲ್ಲಿ ತುಂಬಾ ಅದ್ಭುತವಾಗಿ ಪ್ರೋಗ್ರಾಮ್ ನ ನಡೆಸ್ಕೊಡ್ತಾರೆ. ನೀವು ಕೂಡ ತಪ್ಪದೆ ಕೇಳಿ, ಮನರಂಜನೆಗಾಗಿ ಕೇಳಿ ವಿವಿಧ ಭಾರತಿ ಎಫ್ ಎಂ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ ನಾದ ಮಕರಂದ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಹಳೆಯ ಮಧುರವಾದ ಹಾಡುಗಳ ಈ ಪ್ರಯಾಣ ಮುಂದುವರಿತಾ ಇದೆ. ಮತ್ತೆರಡು ಹಾಡುಗಳು ನನ್ನ ತಮ್ಮ ಚಿತ್ರದ ಗೀತೆ, ಪಿ ವಿ ಶ್ರೀನಿವಾಸ್ ಎಲ್ಲಾರೀಶ್ವರಿ ಅವರ ಧ್ವನಿ, ವಿಜಯ ನರಸಿಂಹ ಅವರ ರಚನೆ, ಘಂಟಸಾಲ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಇದರ ಜೊತೆಗಿನ ಮತ್ತೊಂದು ಗೀತೆ ಮೃತ್ಯು ಪಂಜರದಲ್ಲಿ ಗೂಢಾಚಾರಿ 555. ಇದು ಪಿ ವಿ ಶ್ರೀನಿವಾಸ್ ಹಾಗೂ ಬೆಂಗಳೂರು ಲತಾ ಅವರ ಇವುಗಳ ಹಾಡುಗಾರಿಕೆಯಲ್ಲಿದೆ. ವಿಜಯ ನರಸಿಂಹ ಅವರ ರಚನೆ, ಸತ್ಯಂ ಅವರ ಸಂಗೀತ. ಓಲ್ಡ್ ಇಸ್ ಗೋಲ್ಡ್ ಕೇಳಿ, ಬ್ಯಾಕ್ ಟು ಬ್ಯಾಕ್ ಟೂ ಸಾಂಗ್ಸ್.

0: ರೀ ಸ್ವಾಮಿ, ನಿಮ್ ಕೈಯಲ್ಲಿರೋ ಸಿಗರೇಟ್ ಅನ್ನ ಸ್ವಲ್ಪ ಆಚೆಸಿದ್ದೀರಾ? ಹೆಂಗಸರು ಮಕ್ಕಳು ಇದಾರೆ ಅನ್ನೋ ಯೋಚನೆ ಬೇಡ್ವಾ?
1: ಯಾ ಹೋಗಮ್ಮ, ನನ್ ದುಡ್ಡು ನನ್ ಸೀಟು, ನೀನ್ ಏನ್ ಕಳಕ್ಕೆ?
2: ಈ ಹುಂಬತನ ಖಂಡಿತ ಬೇಡ. ಧೂಮಪಾನ ನಿಮ್ಮ ಆಯಸ್ಸನ್ನು ಕಡಿಮೆ ಮಾಡಬಹುದು, ಭಯಾನಕ ಕ್ಯಾನ್ಸರ್ ರೋಗ ನಿಮ್ಮನ್ನು ಪೀಡಿಸಬಹುದು. ನಿಮ್ಮ ಧೂಮಪಾನದಿಂದಾಗಿ ನಿಮ್ಮ ಅಕ್ಕಪಕ್ಕದವರಿಗೂ ನಿಮಗಿರುವಷ್ಟೇ ಅಪಾಯವಿದೆ. ಎಚ್ಚರ, ಈಗಲೇ ಆ ಸಿಗರೇಟ್ ಅನ್ನು ಹೊಸಕ್ಕೆ ಹಾಕಿ.
3: ಬೇಸಿಗೆಯಲ್ಲಿ ತಂಪಾದ ಇಂಪಾದ ಅಪರೂಪದ ಅಬ್ಬರ ರಹಿತ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಅನಂತ ಅನಂತ ಅಧಿಪಂಜರದಲ್ಲಿ ಗೂಢಾಚಾರಿ ಚಿತ್ರದ ಗೀತೆ. ಭಲೆ ಭಾಸ್ಕರ ಚಿತ್ರದ ಹಾಡನ್ನ ಕೇಳಿ ಚಿವುದಯ ಶಂಕರ್ ಅವರು ಬರೆದಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ. ಸತ್ಯಮ್ಮ ಅವರ ಸಂಗೀತ ಈ ಹಾಡಿಗಿದೆ.

0: ನಾನು ಕವಿತಾ ಲಂಕೇಶ್ ಮಾತಾಡ್ತಾ ಇದ್ದೀನಿ. ನಾನು ಚಿಕ್ಕವಳದಾಗಿಂದ ವಿವಿಧ ಭಾರತಿ ಆಕಾಶವಾಣಿ ಕೇಳ್ಕೊಂಡು ಬಂದವಳು. ಮನೆಯಲ್ಲಿ ಹಿಂದೆ ಅಮ್ಮ ಅಡುಗೆ ಮಾಡ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ಕೇಳಿಸ್ತಾ ಇತ್ತು. ಇದರಿಂದ ಗೊತ್ತಿಲ್ದಿರೋದ್ ಹಾಡು ನಮಗ್ ಬಂದ್ಬಿಡುತ್ತೆ. ಅಪ್ಪನ ಹಾಡಂತೂ ಬಂದ ಕೂಡಲೇ ಯಾವ್ದೋ ಒಂದು ಎಲ್ಲಿದ್ದೆ ಇಲ್ಲಿ ತನಕ ಅಥವಾ ಕೆಂಪಾದವೋ ಅಂದ ಕೂಡಲೇ ವಾಲ್ಯೂಮ್ ಜೋರ್ ಮಾಡಿ ಕೇಳಿಸ್ಕೊಳ್ತಾ ಇದೆ. ಅದನ್ನ ಯಾವ ಸ್ಟೇಷನ್ ಬರ್ತಾ ಇದೆ ಅಂತ ಕೇಳಿದ್ರೆ ವಿವಿಧ ಭಾರತಿ ಆಕಾಶವಾಣಿ ತುಂಬಾ ಅದ್ಭುತವಾದ ಪ್ರೋಗ್ರಾಮ್ ಗಳು ಮಾಡ್ತಾರೆ, ಅದ್ಭುತವಾದ ಹಾಡು ಹಾಕ್ತಾರೆ. ನೀವು ಕೇಳಿಸ್ಕೊಳ್ಳಿ, ನಾನು ಕೇಳಿಸ್ಕೊಳ್ತಾ ಇರ್ತೀನಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಹತ್ತು ಗಂಟೆ 30:55 ಸಮಯ ಆಗಿದೆ. ಅಬ್ಬರ ರಹಿತ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ. ವಿವಿಧ ಭಾರತಿಯಲ್ಲಿ ಮಾತ್ರ ಕೇಳಬಹುದಾದಂತಹ ಹಾಡುಗಳನ್ನು ಆರಿಸಿ ಆರಿಸಿ ಹಾಕ್ತಾ ಇರುವಂತಹ ನಿಮ್ಮ ಹುಡುಕಾಟದ ತಾಳ್ಮೆಗೆ ನಮೋ ನಮಃ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮಿ ಅವರು ಬೆಂಗಳೂರಿನಿಂದ. ಸಾಕಷ್ಟು ಜನರ ಸಂದೇಶಗಳು ಬಂದಿದೆ. ಸಂದೇಶಗಳನ್ನ ಸ್ವಲ್ಪ ಹೊತ್ತು ಬಿಟ್ಕೊಂಡು ನೋಡ್ತಾ ಹೋಗೋಣ. ಮುಂದೆ ಕೇಳಿ ನೀವು. ಒಡಹುಟ್ಟಿದವರು 1969 ಬಂದ ಸಿನಿಮಾದ ಹಾಡು, ಎಲ್ಲರೀಶ್ವರಿಯವರ ಧ್ವನಿಯಲ್ಲಿದೆ. ಚಿ ಸದಾಶಿವಯ್ಯ ಅವರು ಬರೆದದ್ದು, ಎಸ್ ಹನುಮಂತರಾವ್ ಅವರ ಸಂಗೀತ ಸಂಯೋಜನೆ ಇದೆ. ಹಾಗೆ ಈ ಹಾಡಿನ ಜೊತೆಗೆ ಜಾತಕರತ್ನ ಗುಂಡಾಜೋಯಿಸ ಚಿತ್ರದ ಹಾಡು ಸತ್ಯಂ ಮತ್ತು ಎಲ್ಲರೀಶ್ವರಿಯವರ ಜೊತೆ ಹಾಡಿದ್ದಾರೆ. ವಿಜಯ ನರಸಿಂಹ ಅವರು ಬರೆದದ್ದು, ಎಸ್ ಪಿ ಕೋದಂಡಪಾಣಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

ಹಳೆಯ ಹಾಡುಗಳು ಮಧುರವಾಗಿದೆ, ಸೊಗಸಾದ ಅಪರೂಪದ ಗೀತೆಗಳು ವಿವಿಧ ಭಾರತಿಯಲ್ಲಿ ಕೇಳಿ ಬರ್ತಾ ಇದೆ. ಮುಂದೆ ಕೇಳಿ ತಂದೆ ಮಕ್ಕಳು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ, ಆರ್ ಎನ್ ಜಿ ಗೋಪಾಲ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಗೀತೆಗೆ.

ಮೂರು ಮುತ್ತುಗಳು ಚಿತ್ರದ ಹಾಡು ನೀವು ಕೇಳಿದ್ದು. ಇದನ್ನ ಬರೆದದ್ದು ಚಿ ಉದಯಶಂಕರ್ ಅವರು, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು, ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ್ ಅವರು ಹಾಡಿಗೆ ದನಿಯಾಗಿದ್ದರು.

0: ಬಲರಾಮ್.
1: ಅನ್ನ ಜೀವರಕ್ಷಕ ವಸ್ತು, ಪ್ರತಿಯೊಂದು ಅಗುಳಿಗೂ ಜೀವ ನೀಡುವ ಶಕ್ತಿ ಇದೆ. ಬೆವರಿಳಿಸಿ ಬೆಳೆದ ಬೆಳೆಗೆ ಬೆಲೆ ಕಟ್ಟಲು ಅಸಾಧ್ಯ. ಸಂತೃಪ್ತ ಸಮೃದ್ಧ ಭೋಜನ ಸವಿಯದೆ ನಿಕೃಷ್ಟವಾಗಿ ಬಿಸಾಡಿದರೆ ಒಂದೊಮ್ಮೆ ಪ್ರತಿ ಅಗುಳಿಗೂ ಪರಿತಪಿಸಬೇಕಾಗಬಹುದು.
0: ಕೋಯಿ ಕಿತ್ನಾ ಅಮೀರ್ ಹೋಯಾ ಕಿತ್ನಾ ಗರೀಬ್, ಹಾಯ್ ಉತ್ನಾ ಹೇ ಜಿತ್ನಾ ಹೈ ಉಸ್ ಕನ್ ದೀಪ್.
1: ತಿನ್ನುವ ಆಹಾರವನ್ನು ಗೌರವಿಸೋಣ, ಅದು ನಮ್ಮನ್ನು ಉಳಿಸುತ್ತದೆ. ಅಗತ್ಯಕ್ಕಿಂತ ಹೆಚ್ಚು ಬಡಿಸಿಕೊಂಡು ಚೆಲ್ಲದಿರಿ. ತಿನ್ನುವ ಹಕ್ಕು ನಮಗಿದೆ, ಬೀಸಾಡುವ ಹಕ್ಕಿಲ್ಲ.

ಓಲ್ಡ್ ಇಸ್ ಗೋಲ್ಡ್ ಹಾಡನ್ನ ಕೇಳ್ತಾ ಕೇಳ್ತಾ ಯಾರೆಲ್ಲ ಏನೇನ್ ಹೇಳ್ತಾ ಇದ್ದಾರೆ ಅಂತ ನೋಡ್ಕೊಂಡ್ ಬರೋಣ. ಬನ್ನಿ, ದೇಪ್ತಿ ದಿನೇಶ್ ಕಟಾವ್ಕರ್ ಧಾರವಾಡದಿಂದ ಮುಂಜಾನೆಯಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದೀನಿ, ಅತಿ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾರೆ. ವಿನಾಯಕ್ ಅವರು ಸಂಜಯ್ ಕೆರೂರ್ನಿಂದ, ಆಮೇಲೆ ಎಲ್ಲರೀಶ್ವರಿ ಪಿ ವಿ ಶ್ರೀನಿವಾಸ್ ಅವರ ದನಿಯಲ್ಲಿ ಹಾಡು ಕೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಅಂತ ಹೆಬ್ಬಾಳದ ರಮೇಶ್ ಅವರು ಹೇಳ್ತಾ ಇದ್ರೆ, ಲಕ್ಷ್ಮಿ ಅವರು ಬೆಂಗಳೂರಿನಿಂದ ಹೇಳ್ತಾ ಇದ್ರೆ, ಚಂದದ ಹಾಡುಗಳನ್ನು ಆರಿಸಿ ಆರಿಸಿ ಹಾಕುವ ನಿಮ್ಮ ತಾಳ್ಮೆಗೆ ಹುಡುಕಾಟಕ್ಕೆ ನಮೋ ನಮಃ ಅಂತ. ಸಪ್ನ ಹೊಯ್ಸಳ ಸುಮಧುರವಾದ ಹಾಡುಗಳು ಅಂತ ಯಶವಂತಪುರದಿಂದ ಹೇಳ್ತಾರೆ. ಹಳೆ ಹಾಡುಗಳು ಸೂಪರೋ ಸೂಪರು ಅಂತ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ. ನಿನ್ನ ಮುಖ ಅರವಿಂದ ಅನ್ನುವ ಹಾಡು ತುಂಬಾನೇ ಚೆನ್ನಾಗಿತ್ತು ಅಂತ ಚಂದ್ರಮತಿ ಪ್ರಕಾಶ್ ರಾಜಾಜಿ ನಗರದಿಂದ. ರೇಣುಕಾ ಅವರು ವಾವ್ ಎಕ್ಸಲೆಂಟ್ ಹಾಡುಗಳು ಅಂತ ಹೇಳ್ತಾರೆ. ಓಲ್ಡ್ ಈಸ್ ಗೋಲ್ಡ್ ಖುಷಿ ಕೊಡ್ತಾ ಇದೆ ಅಂತ ರಾಮಚಂದ್ರಪ್ಪ ಅವರು ಸಂಡೂರ್ನಿಂದ ಹೇಳಿದ್ರೆ, ಜಿ ಎಸ್ ಚಂದನ ಓಲ್ಡ್ ಈಸ್ ಗೋಲ್ಡ್ನ ಎಲ್ಲ ಹಾಡುಗಳು ಸೂಪರು, ನಾವು ಯಾವತ್ತೂ ಕೇಳಿಲ್ಲದೆ ಇರುವಂತಹ ಹಾಡುಗಳು ಪ್ರಸಾರ ಆಗ್ತಾ ಇದೆ, ಅದರಲ್ಲೂ ಮೊದಲನೇ ಹಾಡು ನಂಗೆ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳಿದ್ರೆ, ಕವಿತಾ ಶ್ರೀನಿವಾಸ್ ಅವ್ರಿಗೆ ಕೂಡ ಕಾರ್ಯಕ್ರಮ ಇಷ್ಟ ಆಗಿದೆ. ಆಮೇಲೆ ಸುಂಕದ ಕಟ್ಟೆಯಿಂದ ಸುಮಾ ಅವರು ಇವತ್ತಿನ

ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಬಹಳ ದಿನಗಳ ನಂತರ ಇಲ್ಲಿರುವೆ ಎನ್ನುವ ಹಾಡು ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಕೇಳಿ ತುಂಬ ಖುಷಿ ಆಯಿತು ಅಂತ ಹೇಳ್ತಾರೆ. ಸೇಡಂ ತಾಲೂಕು ಕೋಡ್ಲದಿಂದ ಶಿವಲಿಂಗಯ್ಯ ಸ್ವಾಮಿ, ಮತ್ತು ಉಮೇಶ್ ಅವರು ಹೇಳ್ತಾ ಇದ್ರೆ ಸಿರಿಗೆರೆಯಿಂದ, ಬಾಲ್ಯದಲ್ಲಿ ಮೆಚ್ಚಿ ನೆಚ್ಚಿ ನಲಿದಾಡಿದ ಹಾಡುಗಳನ್ನು ಇವತ್ತು ಪುನಃ ಕೇಳಿ, ನೀವು ನಮ್ಮನ್ನು ಬಾಲ್ಯಕ್ಕೆ ಕರ್ಕೊಂಡು ಹೋಗ್ಬಿಟ್ರಿ, ಧನ್ಯವಾದಗಳು ಅಂತ. ಬೆಂಗಳೂರಿನಿಂದ ಸುರೇಶ್ ಅವರು, ನಿಮಗೆ ಹಾಕ್ತಾ ಇರುವ ಹಾಡುಗಳು ತುಂಬ ಚೆನ್ನಾಗಿದೆ, ಅಪರೂಪದ ಹಾಡುಗಳು ಅಂತ ಹೇಳ್ತಾರೆ. ಗಜಲಕ್ಷ್ಮಿ ಹರಿಣಿ ತಮ್ಮಾಯಿ ಶಿಡ್ಲಘಟ್ಟ ಅಂತ ಹಾಕಿದರೆ ಹಾಡುಗಳು ಚೆನ್ನಾಗಿದೆ ಅಂತ. ರಮೇಶ್ ರಂಗ ವಿದ್ಯಾರ್ಥಿ ರಾಯಚೂರಿನಿಂದ, ಬೋಧನ ಹೊಸಹಳ್ಳಿಯ ಬೋಪ ವೆಂಕಟೇಶ್ ಅವರು ಹೇಳ್ತಾ ಇದ್ರೆ, ಓಲ್ಡ್ ಇಸ್ ಗೋಲ್ಡ್ ಮಾಲಿಕೆಯಲ್ಲಿ ಸಾಂಗವಾಗಿ ಮೂಡಿ ಬಂದ ಗಾನಾಮೃತ ಆನಂದದ ಲಹರಿ ಸುನಾದ ಇಂಚರದ ಸುಮಧುರ ಗೀತೆಗಳ ಇನಿದನಿಯಾಗಿತ್ತು, ಗೀತೆಗಳ ಪರಮೋಚ್ಚ ಆಯ್ಕೆಗೆ ಅಭಿನಂದನೆಗಳು ಅಂತ ಹೇಳಿದ್ರೆ, ಕುಮಾರ್ ಬಂಗಾರಿ ಆಟೋ ಇವರು ಹೇಳ್ತಾ ಇದ್ರೆ ಓಲ್ಡ್ ಇಸ್ ಗೋಲ್ಡ್ ಚೆನ್ನಾಗಿ ಬರ್ತಾ ಇದೆ ಅಂತ. ತಾಯ ಪ್ರೇಮದಿ ಬೆಳೆದವನ, ಇದು ಯಾವ ಸಿನಿಮಾದ ಹಾಡು ಹೇಳಿ ಅಂತ ನೀವು ಕೇಳಿದಿರಾ, ಯಾರಿದು ಶಶಿ ಅಂತ ಅನ್ಕೊಳ್ತೀನಿ. ಇದು 1969 ಬಂದಂತಹ ಸಿನಿಮಾ, ಒಡ ಹುಟ್ಟಿದವರು ಅಂತ. ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಬಾಲಕೃಷ್ಣ, ಕಲ್ಪನಾ, ಪಂಡ್ರೀಬಾ ಎಲ್ಲರೂ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನಮಸ್ಕಾರ, ಸತೀಶ್ ಕುಮಾರ್ ದೇವರಾಯಂದುರ್ಗದಿಂದ ಮೆಸೇಜ್ ಕಳಿಸ್ತಾ ಇರೋದು, ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಎಷ್ಟು ಚಂದದ ಹಾಡುಗಳು, ನಾವು ಎಷ್ಟೊಂದು ಹಾಡುಗಳನ್ನು ಕೇಳೇ ಇರಲಿಲ್ಲ, ನಮ್ಮ ಮೆಚ್ಚಿನ ವಿವಿಧ ಭಾರತಿಯಲ್ಲಿ ಕೇಳುವಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ. ಹ್ಯಾಟ್ಸ್ ಆಫ್ ಟು ಯು ವಿವಿಧ ಭಾರತಿ ಅಂತ ಹೇಳಿದ್ರ, ಧನ್ಯವಾದ. ತೀರ್ಥೇಶ್ ಅವರು, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಜೆಸಿ ನಗರ ಪೋಸ್ಟ್ ಆಫೀಸ್ ರೋಡಿಂದ ಅರುಣಾ ಮೈತ್ರಿ ಅವರು, ಜಗದಾಂಬಿಕಾ ಹಂಸವೇಣಿಯವರು, ನಾದೋಪಾಸನೆಯಲ್ಲಿ ಅಪರೂಪದ ಹಾಡು ಓಲ್ಡ್ ಇಸ್ ಗೋಲ್ಡ್ನಲ್ಲಿ ನಾವು ಕೇಳಿರದಂತಹ ಅದ್ಭುತವಾದ ಹಾಡುಗಳು, ದಿನ ವಿಶೇಷದಲ್ಲಿ ನೀವು ತಿಳಿಸಿದ ಮಾಹಿತಿ ಕೂಡ ತುಂಬ ಇಷ್ಟ ಆಯಿತು, ಧನ್ಯವಾದ ಅಂತ ಹೇಳ್ತಾರೆ. ಹಾಗೆಯೇ ಸುಜಾತ ಶಿವಾನಂದ ನಂದಿನಿ ಲೇಔಟ್ನಲ್ಲಿ, ನಂದಿನಿ ಲೇಔಟಿಂದ ಸಂದೇಶ ಕಳಿಸಿ, ಬಾನುಲಿ ಬಂಧು ನಮಸ್ತೆ, ಇವತ್ತಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ, ಇಂಪಾಗಿದೆ, ಧನ್ಯವಾದ ಅಂತ ಹೇಳ್ತಾರೆ. ನಾಗರಾಜ್ ಶರ್ಮಾ ಅವರು, ಒಂದಷ್ಟು ಅಪರೂಪದ ಹಾಡುಗಳಿಗಾಗಿ ಹೃತ್ಪೂರ್ವಕ ವಂದನೆಗಳು ಅಂತ ಹೇಳಿದ್ರೆ, ನಾಗರಾಜ್ ಅವರು ಕೊಡೈಕಲ್ ಗಂಗಾವತಿಯಿಂದ 1969 ಒಡಹುಟ್ಟಿದವರು ಸಿನಿಮಾದಲ್ಲಿ ಎಲ್ಲರ ಈಶ್ವರ್ಯ ಅವರು ತಾಯಿ ಪ್ರೇಮದಿ ಬೆಳೆದವನ ಅನ್ನುವ ಹಾಡು ಹಾಡಿದ್ರು. ನಾವೆಲ್ಲರೂ ತಾಯಿ ಪ್ರೇಮದಿಂದ ಬೆಳೆದವರೇ ಅಲ್ವಾ ಮೇಡಮ್ ಅಂತ ಹೇಳ್ತಾದ್ರೆ, ವಿವಿಧ ಭಾರತಿ ಅನ್ನುವ ಈ ಗುಡಿಯಿಂದ ಹೊರಗಡೆ ಹೋಗೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ ಅಂತ ಹೇಳ್ತಾದ್ರೆ, ಖಂಡಿತ ನೀವು ಈ ವಿವಿಧ ಭಾರತಿ ಗುಡಿಯಿಂದ ಹೊರಗಡೆ ಹೋಗಬೇಡಿ. ಯಾಕೆ ಹೋಗ್ತೀರಾ, ಬೆಳಗಿನಿಂದ 6 ಗಂಟೆಯಿಂದ 11 ಗಂಟೆವರೆಗೂ ನಿಮಗೆ ಬೇಕಾದಂಥ ಮಾತು, ಮಾಹಿತಿ, ಹಾಡು ಎಲ್ಲವನ್ನು ನಾವು ಕೊಡ್ತಾ ಇದ್ದೇವೆ, ನೀವು ನಮ್ಮ ಜೊತೆಯಾಗಿರಿ ಅಂತ ಹೇಳೋಣ. ಗದಗ ಬೆಟಗೇರಿಯಿಂದ ನಾಗರಾಜು ಮತ್ತು ಕುಟುಂಬದವರು, ಸೂಪರ್ ಕಾರ್ಯಕ್ರಮ ಅಂತ ಹೇಳ್ತಾರೆ. ಅಶೋಕ್ ಗೋಕಾವಿ ಇಚಲ ಕರಂಜಿಯಿಂದ, ತುಂಬ ಚೆನ್ನಾಗಿದೆ ಹಾಡುಗಳು, ಇಷ್ಟು ಚಂದದ ಹಾಡುಗಳನ್ನು ಹೊತ್ತು ತರುವ ನನ್ನ ತಾಯಿ ವಿವಿಧ ಭಾರತಿಗೆ ಧನ್ಯವಾದ ಅಂತ ಹೇಳಿದ್ರ, ನಿಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಬೆಳಗ್ಗೆಯಿಂದ ಇಲ್ಲಿವರೆಗೂ ನಿಮ್ಮ ಜೊತೆಯಾಗಿದ್ವಿ, ಹಾಡುಗಳ ಜೊತೆಗೆ ಉಪಯುಕ್ತವಾದ ಮಾಹಿತಿಗಳನ್ನು ಕೊಟ್ಟಿದ್ರ, ಧನ್ಯವಾದ ಅಂತ ಪ್ರಕಾಶ್ ಅವರು ವಿದ್ಯಾರಣ್ಯಪುರಮಿಂದ ಸಂದೇಶ ಕಳಿಸಿದರೆ, ಅನಿತಾ ಗುರುಪ್ರಸಾದ್ ಮೈಸೂರಿನಿಂದ, ನಾವು ಕೂಡ ನಿಮ್ಮ ಜೊತೆಯಾಗಿದ್ದೀವಿ, ಕಾರ್ಯಕ್ರಮ, ಮಾತು, ಮಾಹಿತಿ ಎಲ್ಲವೂ ಚಂದ ಅಂತ ಹೇಳ್ತಾರೆ. ನಮ್ಮ ಕಾಲದ ಸೂಪರ್ ಹಾಡುಗಳು, ಸಣ್ಣ ವಯಸ್ಸಿನಲ್ಲಿ ಕೇಳ್ತಾ ಇದ್ದಂಥ ಹಾಡುಗಳು ಅಂತ ಶೈಲಿನಿ ಮುರಳೀಧರ್ ಸಂಜಯ್ ನಗರದಿಂದ ಹೇಳಿದ್ರೆ, ಸುಜಾತ ಗಣೇಶ ಲಿಖಿತ ಅಜಯ್ ಲೀಲಾ ಪೂಜಾ ವಿಸ್ಮಯ ಅವರು, ಮತ್ತೆ ವರಲಕ್ಷ್ಮಿ ಅವರು ಪೀಣ್ಯದಿಂದ ಸಂದೇಶ ಕಳಿಸಿ, ಶುಭ ಮುಂಜಾನೆ, ಬೆಳಗ್ಗೆಯಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಓಲ್ಡ್ ಈಸ್ ಗೋಲ್ಡ್ ಮಧುರವಾಗಿದೆ, ಇಂಪಾಗಿದೆ, ಹಿತವಾಗಿದೆ, ನನ್ನ ಅಮ್ಮ ಪ್ರೀತಿಯಿಂದ ನಮಗೆ ಹಾಡ್ತಾ ಇದ್ದ ಹಾಡು, ಶ್ರೀರಂಗಪಟ್ಟಣಕ್ಕೆ ಶ್ರೀದೇವಿ ಬಂದಂತೆ, ಇದೇ ಮೊದಲನೇ ಸಲ ಆಕಾಶವಾಣಿಯಲ್ಲಿ ಕೇಳಿದೆ, ತುಂಬ ಇಷ್ಟ ಆಯಿತು ಅಂತ ಹೇಳ್ತಾರೆ. ನಮಸ್ಕಾರ, ಮೂರು ಮುತ್ತುಗಳು ಹಾಡು, ನಾ ಬಿರುಗಾಳಿಗೆ ಆರದ ದೀಪ ಎಷ್ಟು ಚೆನ್ನಾಗಿದೆ, ಸೂಪರ್, ಇಂಥ ಸುಮಧುರ ಇಂಪಾದ ಹಾಡುಗಳನ್ನು ಕೇಳೇ ಇರಲಿಲ್ಲ ವಿವಿಧ ಭಾರತಿಗೆ, ಧನ್ಯವಾದ ಅಂತ ಎಂ ಎಸ್ ಮುರಳಿ ಬನಶಂಕರಿಯಿಂದ ಸಂದೇಶ ಕಳಿಸಿದ್ದಾರೆ. ಮತ್ತೊಬ್ಬರು ವಿಜಯಪುರ ವೆಂಕಣ್ಣ, ದಿಶಾ, ಬಾಲಮತಿ, ಭಾಗ್ಯ, ಡಿ ಜೆ ಸ್ವಾತಿ, ಪ್ರವೀಣ್, ಕಾರ್ಯಕ್ರಮ ಸೂಪರ್ ಆಗಿದೆ ಅಂತ ಹೇಳಿದರೆ, ಚಿನ್ನದಂತಹ ಹಳೆಯ ಅಪರೂಪದ ಹಾಡುಗಳನ್ನು ಕೇಳಿಸ್ತಾ ಇದ್ದೀರಾ, ಧನ್ಯವಾದಗಳು ಅಂತ ರೇಖಾ ರವಿಕುಮಾರ್ ಆರ್ ಟಿ ನಗರ ಬೆಂಗಳೂರಿನಿಂದ ಹೇಳ್ತಾರೆ. ಇಂದಿನ ಎಲ್ಲ ಹಾಡುಗಳು ಸೂಪರ್ ಆಗಿದೆ ಅಂತ ರಾಜ್ಕುಮಾರ್, ಉದಯ್ಕುಮಾರ್, ಬೃಂದ, ಮೂಡಲ್ಗಿ, ಬೆಳಗಾವಿ ಜಿಲ್ಲೆ ಹುಣಶಾಳ ಪಿ ಜಿ ಅಂತ ಹೇಳ್ತಾರೆ. ಹೆಸರು ಕಳಿಸಿಲ್ವಲ್ಲ, ಬಸವರಾಜ್ ಕೊಳಕಿ ಗೋಕಾಕ್ದಿಂದ ಹೆಸರು ಹಾಕಬೇಕು ನೀವು, ನಿಮಗೂ ಕೂಡ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಕಳಿಸಿದ್ದೀರಾ. ರಮೇಶ್ ಎಸ್ ಚೌಗುಲ ಮಂಟೂರು ಬೆಳಗಾವಿಯಿಂದ,
ಇಲ್ಲಿಯವರೆಗೂ ಕೇಳದ ಕಾರ್ಯಕ್ರಮದ ಹಾಡುಗಳು ಚೆನ್ನಾಗಿ ಬಂತು, ತುಂಬಾ ಧನ್ಯವಾದ ವಿವಿಧ ಭಾರತಿ ಅಂತ ಹೇಳ್ತಾರೆ. ಶಿವಾನಂದ ಪರತಪ್ಪ ಹೂಗಾರ್ ಶಿಕ್ಷಕರು ಬೆಳಿಗ್ಗೆ 6 ಗಂಟೆಯಿಂದ ಇಲ್ಲಿವರೆಗೂ ನಾವು ಕೂಡ ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾಗರತ್ನ ಅವರು ರಾಜಾಜಿನಗರದಿಂದ ಓಲ್ಡ್ ಇಸ್ ಗೋಲ್ಡ್ ನಮ್ಮ ಮನಸ್ಸನ್ನ ತಣಿಸಿದೆ ಅಂತ ಹೇಳ್ತಾರೆ. ಅರಸೀಕೆರೆಯಿಂದ ಜ್ಯೋತಿ ಸಂಗಮ್

ನಮಸ್ತೆ. ನಿಮ್ಮೆಲ್ಲ ಕಾರ್ಯಕ್ರಮಗಳ ನಾವು ಜೊತೆಗೆ ನಾವಿರ್ತೇವೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಬಹಳ ಅದ್ಭುತವಾಗಿತ್ತು, ನಮ್ಗೆ ತುಂಬ ಖುಷಿಯಾಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ರ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಕಾರ್ಯಕ್ರಮ ನೀವು ಕೇಳ್ತಾ ಇರೋದು 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ.

ಮೋಹತೋರಿ ಬಾರೆ ಮೋಹತೋರಿ ಹಾಯ್ ಹಾಯ್ ಹಾಯ್ ಹಾಯ್ ಹಾಯ್ ನೀನಾಗೆ ನುಡಿವೆ ಆಗ ಭಲೆ.

ಇಡು ನೋಟ ನಿನ್ನಲ್ಲಿಟ್ಟು ನಿನ್ನ ದೂರ ಬಿಟ್ಟು ಮೈ ಹೇಗೆ ನಡುಗಿದೆಯಮ್ಮ ನೀ ನೋಡು ಬಾ ಮುಟ್ಟು.

0: ಮಾನವ.
1: ಕಣ್ಣೀರು ಚಿತ್ರದ ಹಾಡು ನೀವು ಕೇಳಿದ್ದು ಬಿ ಎಂ ಶಂಕರ್ ಅವರು ಬರೆದಿದ್ರು. ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಪಿ ವಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ದರು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಹಳೆಯ ಹಾಡುಗಳ ಮಧುರವಾದ ಗೀತೆಗಳು ಸೂಪರ್ ಆಗಿತ್ತು ಅಂತ ಮಂಜುಶ್ರೀ ಧಾರವಾಡದಿಂದ ಸಂದೇಶ ಕಳಿಸಿದರೆ. ಹಾಡುಗಳು ಮಾತು ಮಾಹಿತಿ ಎಲ್ಲವೂ ಕೂಡ ಚಂದ ಅಂತ ಮಮತಾ ಮೇಘ ಧ್ರುವ ಕೇಶವಾಪುರ ಹುಬ್ಬಳ್ಳಿಯಿಂದ ಹೇಳ್ತಾ ಇದ್ದಾರೆ. ಇಚಲಕರಂಜಿಯಿಂದ ಅಶೋಕ್ ಗೋಕಾವಿ, ಮತ್ತೆ ಕೆಲಸ ಮಾಡೋದು ಗೊತ್ತಾಗೋದೇ ಇಲ್ಲ ನಿಮ್ಮ ಚಾನಲಿಂದ, ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ವಿವಿಧ ಭಾರತಿ ಅಂತ ಗೀತಾ ಶ್ರೀನಿವಾಸ್ ಜೆ ಪಿ ನಗರ ಮೈಸೂರಿನಿಂದ ಹೇಳ್ತಾರೆ. ಎಲ್ಲ ಹಾಡುಗಳು ತುಂಬ ಖುಷಿ ನೀಡಿದವು, ಧನ್ಯವಾದಗಳು ಅಪರೂಪದ ಹಾಡುಗಳಿಗಾಗಿ ಅಂತ ಯಶಸ್ವಿನಿ ಗಿರಿಜಮ್ಮ ಎನ್ ಇ ಎಸ್ ಬಡಾವಣೆಯಿಂದ ಸಂದೇಶವನ್ನು ಕಳಿಸಿದರೆ. ವಿವಿಧ ಭಾರತಿಯನ್ನು ಸದಾ ಕೇಳ್ತಾನೆ ಇರಿ, ನಮ್ಮ ಜ್ಯೋತಿಯಾಗಿರಿ. ಹಳೆಯ ಹೊಸ ಹಾಡುಗಳು ಸುದ್ದಿ ಮಾಹಿತಿ ಮನರಂಜನೆಯ ಮಹಾಪುರ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನಿಮ್ಮ ಕಡೆಗೆ ಹರಿದು ಬರುತ್ತೆ. ಬೆಳಗಿನ ಪ್ರಸಾರದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು ಬಂಧು ಬಾನುಲಿ ಬಂಧು ಚಂದು. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ಭೇಟಿಯಾಗೋಣ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಸಮಯ 11 ಗಂಟೆ. ಇನ್ನೀಗ ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಮೈಸೂರು ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದು, ಅವರು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ 2026 ಹಾಗೂ 2025-26 ಸಾಲಿನ ಕಾಯಕಯೋಗಿ ಶ್ರೀ ಸಿದ್ದರಾಮೇಶ್ವರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಬೆಳಗ್ಗೆ ಅವರು ಬೆಂಗಳೂರಿಗೆ ಹಿಂತಿರುಗಲಿದ್ದಾರೆ. ಬೆಂಗಳೂರಿನ ಪೀಣ್ಯದ ಎಲಿವೇಟೆಡ್ ಫ್ಲೈಓವರ್ನಲ್ಲಿ 4 ದಿನಗಳ ಕಾಲ ವಾಹನ ಸಂಚಾರಕ್ಕೆ ನಿರ್ಬಂಧ ಹೇರಿರುವುದರಿಂದ ಆ ಭಾಗದಲ್ಲಿ ತೀವ್ರ ದಟ್ಟಣೆ ಉಂಟಾಗಿ ಪ್ರಯಾಣಿಕರು ತೊಂದರೆ ಅನುಭವಿಸುವಂತಾಗಿದೆ. ದೇಶದಲ್ಲಿ ಬೇಳೆಕಾಳುಗಳ ಉತ್ಪಾದನೆ, ಬೆಳೆ ಪ್ರದೇಶಗಳ ವ್ಯಾಪ್ತಿಯನ್ನು ಹೆಚ್ಚಿಸುವ ನಿಟ್ಟನಲ್ಲಿ ವಿಜ್ಞಾನಿಗಳು, ಸಂಶೋಧಕರು ಕ್ರಿಯಾಯೋಜನೆ ರೂಪಿಸಬೇಕು ಎಂದು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಮಹಾನಿರ್ದೇಶಕ ಡಾ ಎಂಎಲ್ ಜಾಟ್ ತಿಳಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಆಟೋ ಟ್ಯಾಕ್ಸಿ ಓಡಿಸುವ ಅನ್ಯ ಭಾಷೆಯ ಚಾಲಕರಿಗೆ ಕನ್ನಡ ಕಲಿಸಲು ಸಾರಿಗೆ ಇಲಾಖೆ ಕ್ರಮ ಕೈಗೊಳ್ಳಬೇಕು ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಆಗ್ರಹಿಸಿದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ, ಬೆಂಗಳೂರು ಜಲಮಂಡಳಿ, ಕೃಷಿ ಮಾರಾಟ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಹುದ್ದೆಗಳಿಗೆ ಇದೇ 9 ಹಾಗೂ 10 ನಡೆಯಬೇಕಿದ್ದ ಲಿಖಿತ ಪರೀಕ್ಷೆಯನ್ನು ರದ್ದುಪಡಿಸಲಾಗಿದೆ ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತಿಳಿಸಿದೆ. ರೈತರ ಹಿತಾಸಕ್ತಿ ಕಾಯಲು ಕೇಂದ್ರ ಸರ್ಕಾರವು ನಿರ್ಣಾಯಕ ಹೆಜ್ಜೆ ಇಟ್ಟಿದ್ದು, ರೈತರಿಗೆ 4,800 ಕೋಟಿ ರೂಪಾಯಿಗಳಿಗೂ ಅಧಿಕ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ನೆರವನ್ನು ನೀಡಿದೆ. ಈ ವರ್ಷದ ಹಿಂಗಾರು ಬೆಳೆ ಋತುವಿನಲ್ಲಿ ಕರ್ನಾಟಕದಲ್ಲಿ ಎಂಎಸ್ಪಿಯಡಿ 9,000 ಮೆಟ್ರಿಕ್ ಟನ್ಗಳಿಗೂ ಅಧಿಕ ಸೂರ್ಯಕಾಂತಿ ಖರೀದಿಗೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅನುಮೋದನೆ ನೀಡಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣಾ ಪ್ರಕ್ರಿಯೆ ಮುಕ್ತಾಯಗೊಂಡಿರುವುದರಿಂದ ಚುನಾವಣಾ ಆಯೋಗ ಹೊಸ

ವಿಧಾನಸಭೆಯ ರಚನೆಗೆ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಮುಂದುವರೆದಿರುವ ಬೆನ್ನಲ್ಲೆ ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಬೆಳಿಗ್ಗೆ ಸೆನ್ಸೆಕ್ಸ್ 657 ಅಂಕಗಳ ಏರಿಕೆಯ ನಂತರ 77,675 ಹಾಗೂ ನಿಫ್ಟಿ 217 ಅಂಕಗಳ ಏರಿಕೆ ಕಂಡು 24,250 ವಹಿವಾಟು ನಡೆಸಿದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

11:04 ಸಮಯ ಆಗಿದೆ. ಟ್ಯೂನ್ ಮಾಡಿರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಹಳೆಯ ಹಾಡುಗಳನ್ನು ಇಷ್ಟೊತ್ತು ಕೇಳಿದ್ರಿ, ಇನ್ನೀಗ ಒಂದಷ್ಟು ಚಂದದ ಹೊಸ ಹಾಡುಗಳನ್ನು ಕೇಳಿ. ಊಟಿ ಚಿತ್ರದ ಗೀತೆ ಶಶಾಂಕ್ ಶೇಷಗಿರಿ ಮತ್ತು ಆಕಾಂಕ್ಷಾ ಬಾದಾಮಿಯವರ ಧ್ವನಿ, ಡಾಕ್ಟರ್ ಕೃಷ್ಣಮೂರ್ತಿ ಚಾಮರಮ್ ಅವರ ಸಾಹಿತ್ಯ, ರಾಜ್ ಭಾಸ್ಕರ್ ಅವರ ಸಂಗೀತ ಇದೆ, ಮತ್ತು ಬದ್ಮಾಶ್ ಚಿತ್ರದ ಗೀತೆ ಕಾರ್ತಿಕ್ ಶ್ರೇಯಾ ಘೋಷಾಲ್ ಅವರ ಧ್ವನಿ, ಜಯಂತ್ ಕಾಯಕಿಣಿ ಅವರ ರಚನೆ, ಚುಟಾ ಸ್ಯಾಂಡಿ ಅವರ ಸಂಗೀತ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋದಲ್ಲಿ ಸಮಯ 11:13:06. ಕಾರ್ಯಕ್ರಮದ ಮುಂದಿನ ಗೀತೆ ಚೌಕಾ ಚಿತ್ರದ್ದು. ಸೋನು ನಿಗಮ್ ಮತ್ತು ಅಂತ್ರ ಮಿತ್ರ ಅವರ ಧ್ವನಿಯಲ್ಲಿದೆ. ಜಯಂತ್ ಕೈಕಿಣಿ ಅವರು ಬರೆದಂತಹ ಗೀತೆಗೆ ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ ನಿರ್ದೇಶನ.

0: ರಾಮ.
1: ಒಂದೆಡೆ ಅನ್ನಕ್ಕಾಗಿ ಪರದಾಟ,
2: ಇನ್ನೊಂದೆಡೆ ತಿಂದು ಹೆಚ್ಚಾಗಿ ಎಸೆಯುವ ಆಟ.
1: ಸಮಾರಂಭಗಳಲ್ಲಿ ಸಂತೃಪ್ತ ಸಮೃದ್ಧ ಭೋಜನ ಉಂಡರು ಚೆಲ್ಲಿ ವ್ಯರ್ಥಗೊಳಿಸದಿರಿ.
0: ಕೋಯಿ ಕಿತ್ನಾ ಅಮೀರ್ ಹೋಯಾ ಕಿತ್ನಾ ಗರೀಬ್, ಹಾಯ್ ಉತ್ನಾ ಹೀ ಜಿತ್ನಾ ಹೈ ಉಸ್ ತನ್ಸೀಬ್.
2: ಬಿಸಾಡುವ ಅನ್ನದ ಒಂದು ಅಗುಳಿಗಾಗಿ ನಾವು ಮುಂದೊಂದು ದಿನ ಪರದಾಡಬೇಕಾದೀತು.
0: ಹಾಗೆ ಮಾಲಿಕ್ ಕೆ ಚಲ್ತಾ ನಹೀ ಕೋಯಿ ದಾಮ್ ಲೇನೆ ವಾಲೆ ಕರೋಡ್ ದೇನೆ ವಾಲಾ ಏಕ್ ರಾಮ್.
2: ಪ್ರತಿ ಅಕ್ಕಿ ಕಾಳು ರೈತನ ಬೆವರಿನ ಫಲ.
3: ಕೆಳಗರೆ ಇದುವರೆಗೆ ಅನೇಕ ಹೊಸ ಹಾಡುಗಳ ಸಿಂಚನವನ್ನ ಕೇಳಿದ್ರಿ. ಇವತ್ತಿನ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳ ಮಾಲಿಕೆಯಲ್ಲಿ ಭರ್ಜರಿ ಹಾಗೇ ದಯವಿಟ್ಟು ಗಮನಿಸಿ ಚಿತ್ರದ ಗೀತೆ ಕೊನೆಯ ಗೀತೆಯಾಗಿ ನೀವು ಕೇಳಿದ್ದು. ಅದಕ್ಕೂ ಮುನ್ನ ಇಷ್ಟಕಾಮ್ಯ ಚಿತ್ರದ ನೀ ನನಗೋಸ್ಕರ ಚಿತ್ರದ ಆ ಹಾಡನ್ನು ಕೇಳಿದ್ರಿ. ಎಲ್ಲ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 11:38 ಈ ಸಮಯ ಕಲಾಭಾರತಿ ಕಾರ್ಯಕ್ರಮದ್ದು. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಎಂದಿನಂತೆ ಒಬ್ಬ ವಿಶೇಷ ಕಲಾವಿದರ ಪರಿಚಯ, ಅವ್ರ ಬಗ್ಗೆ ಮಾಹಿತಿ ನೀಡ್ತಾ ಹಾಡುಗಳನ್ನು ಕೇಳಿಸ್ತಾ ಸಾಗುವಂತಹ ಸಮಯ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಪ್ಪಟ ಕನ್ನಡದ ಪ್ರತಿಭೆಯೊಬ್ಬರ ಬಗ್ಗೆ ಮಾತನಾಡ್ತೀವಿ. ಯಾರವರು ಅಂತ ತಿಳಿಯುವ ಮುನ್ನ ಒಂದು ಗೀತೆಯನ್ನು ಕೇಳಿ ಬನ್ನಿ.

ಹಲವಾರು ಗೆಳೆಯರು ಸರಿ ಉತ್ತರವನ್ನು ಸಂದೇಶದ ಮುಖಾಂತರ ಬರೆದು ಕಳಿಸಿದ್ದಾರೆ. ನಿಮ್ಮೆಲ್ಲರ ಮೆಸೇಜ್ಗೆ ಪ್ರೀತಿಯ ವಂದನೆಗಳು, ಹಾಗೆಯೇ ನಮಸ್ಕಾರ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭೋದಯವನ್ನು ತಿಳಿಸ್ತಾ ಮಧ್ಯಾಹ್ನದ ಕಾರ್ಯಕ್ರಮಗಳಲ್ಲಿ ನಾವಿದ್ದೇವೆ. ಇನ್ನು ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟಿ ಯಜ್ಞಾ ಶೆಟ್ಟಿ ಅವರನ್ನು ಕುರಿತಾದ ಕಾರ್ಯಕ್ರಮ. ಹಲವಾರು ಚಿತ್ರಗಳಿಗೆ ನಾಯಕ ನಟಿಯಾಗಿ ಬಣ್ಣವನ್ನು ಹಚ್ಚಿರುವ ಯಜ್ಞಾ ಶೆಟ್ಟಿ ಅವರು ಅನೇಕ ಒಳ್ಳೆಯ ಸದಭಿರುಚಿಯ ಚಿತ್ರಗಳನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಪಾತ್ರ ಪೋಷಣೆ ಹಾಗೇ ತಮ್ಮ ನಟನಾ ಸಾಮರ್ಥ್ಯವನ್ನು ನಮ್ಮೆಲ್ಲರಿಗೂ ನಿಜವಾಗ್ಲೂ ಉಣಬಡಿಸಿದ್ದಾರೆ ಅಂತ ಹೇಳಬಹುದು. ಉಮೇಶ್ ಶೆಟ್ಟಿ ಮತ್ತು ಜಯಂತಿ ಶೆಟ್ಟಿ ಅವರ ಮುದ್ದಿನ ಮಗಳು ಇವರು. ಮೂಲತಃ ಕುದುರೆ ಮುಖದವರು, ಹಾಗೆಯೇ ಕೇಂದ್ರೀಯ ವಿದ್ಯಾಲಯ ಇಲ್ಲಿ ಪೆನಂಬೂರ್ ಇಲ್ಲಿ ಶಾಲೆಯನ್ನು ಅಭ್ಯಾಸ ಮಾಡ್ತಾರೆ, ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾರೆ. ಹಾಗೆಯೇ ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ BBM ಸಹ ಮಾಡ್ತಾರೆ. ನಂತರ MBA ಸಹ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಮಾಡ್ತಾರೆ. ಅನಂತರ ಇವರ ಸಿನಿ ಪಯಣ ಶುರು ಆಗುತ್ತೆ. ಒಂದು ಪ್ರೀತಿಯ ಕಥೆ ಚಿತ್ರದ ಮುಖಾಂತರ ಹಲವಾರು ಹಿಟ್ ಗೀತೆಗಳಿಗೆ, ಹಿಟ್ ಚಿತ್ರಗಳಲ್ಲಿ ಇವರ ಅಭಿನಯ ಮತ್ತು ದೊಡ್ಡ ದೊಡ್ಡ ನಟರ ಜೊತೆ ಸಹ ಇವರ ಅಭಿನಯವನ್ನು ನಮಗೆ ಕಾಣಲಿಕ್ಕೆ ಸಿಗ್ತದೆ.

ನಟಿ ಯಜ್ಞಾ ಶೆಟ್ಟಿ ಅವರನ್ನು ಕುರಿತಾದ ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನು 2019 ಅಕ್ಟೋಬರ್ನಲ್ಲಿ ಇವರು ಸಂದೀಪ್ ಶೆಟ್ಟಿ ಅವರನ್ನು ಇಷ್ಟಪಟ್ಟು ಮದುವೆ ಆಗ್ತಾರೆ. ಆನಂತರ ಸ್ವಲ್ಪ ಅಭಿನಯದ ರಂಗಕ್ಕೆ ಬ್ರೇಕ್ ಕೊಡ್ತಾರೆ. ಆದರೂ ಸಾಲು ಸಾಲು ಚಿತ್ರಗಳಲ್ಲಿ ಅಭಿನಯ ಮಾಡುವಂತಹ ಆಸೆ ಆಸಕ್ತಿ ಇವತ್ತಿಗೂ ಇದೆ. ಆದರೆ ಅವರಿಗೆ ಇಷ್ಟವಾಗುವಂತಹ ಪಾತ್ರ, ಪಾತ್ರ ಪೋಷಣೆ ಎಲ್ಲವೂ ಅವರಿಗೆ ಖುಷಿಯನ್ನು ತರಬೇಕು. ಅಂತಹ ಪಾತ್ರಗಳಲ್ಲಿ ಅಭಿನಯ ಮಾಡಬೇಕು, ಬರೀ ನಟಿಯಾಗಬೇಕು, ನಾಯಕ ನಟಿಯಾಗಬೇಕು ಅನ್ನುವ ಉದ್ದೇಶ ನನ್ನದಲ್ಲ, ಒಳ್ಳೆಯ ಕಲಾವಿದೆ ಅನ್ನಿಸ್ಕೋಬೇಕು ಅಂತ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ. ಹಾಗೇನೆ ಅವರ ಚಿತ್ರಗಳ ಅಭಿನಯ ಸಹ ನಮಗೆ ಇದನ್ನೇ ಹೇಳುತ್ತೆ. ಒಂದು ಪ್ರೀತಿಯ ಕತೆ ಚಿತ್ರದ ಮುಖಾಂತರ 2007 ಇವರ ಪಯಣ ಶುರು ಆಗುತ್ತೆ. ಆನಂತರ ಬಹಳ 2 ವರ್ಷಗಳ ಗ್ಯಾಪ್ ನಂತರ ಇವರು ಅಭಿನಯ ಮಾಡೋದು ಎದ್ದೇಳು ಮಂಜುನಾಥ. ಎದ್ದೇಳು ಮಂಜುನಾಥ ಚಿತ್ರದ ಇವರ ಅಭಿನಯಕ್ಕೆ ಸಾಕಷ್ಟು ಪ್ರಶಂಸೆ ಮತ್ತು ಒಳ್ಳೆಯ ಚಿತ್ರ ಅನಿಸ್ಕೊಳ್ಳುತ್ತೆ. ಅದರಲ್ಲೂ ಗುರುಪ್ರಸಾದ್ ಅವರ ನಿರ್ದೇಶನ, ಜಗ್ಗೇಶ್ ಅವರ ಅಭಿನಯ, ತಬ್ಲಾನಾಣಿ ಇವರೆಲ್ಲರ ಅಭಿನಯ ಸೇರಿಕೊಂಡು ತುಂಬ ಹಾಸ್ಯದ ಕಚಗುಳಿ ಇಡುತ್ತೆ. ಇವತ್ತಿಗೂ ಚಿತ್ರವನ್ನು ಪದೇ ಪದೇ ನೋಡಿದ್ರೂ ಬೇಜಾರು ಅನಿಸಲ್ಲ ಅಂತ ಅನಿಸುತ್ತೆ. ಹಾಗೆಯೇ 2009 ಲವ್ ಗುರು ಸಹ ಬಿಡುಗಡೆ ಆಗುತ್ತೆ, ಇವರಿಗೆ ಮತ್ತೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ನಂತರ ಶಿವಣ್ಣ ಅವರ ಜೊತೆಗೆ ಸುಗ್ರೀವ ಚಿತ್ರದಲ್ಲಿ ಅಭಿನಯ ಮಾಡ್ತಾರೆ. ಕರಿಚಿರತೆ 2010 ಬಿಡುಗಡೆ ಆಗುತ್ತೆ. ಇನ್ನು ಪಂಚಾಮೃತ 2011, ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ 2011 ಬಿಡುಗಡೆ ಆಗುತ್ತೆ ಈ ಚಿತ್ರ. ಕಳ್ಳ ಮಳ್ಳ ಸುಳ್ಳ ಈ ಚಿತ್ರ ಸಹ 2011 ಬಿಡುಗಡೆ ಆಗುತ್ತೆ. ಇನ್ನು ಕ್ವಾಟ್ಲೆ ಚಿತ್ರ 2014, ಉಳಿದವರು ಕಂಡಂತೆ, ಮತ್ತೆ ಇವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುವಂತಹ ಚಿತ್ರ ಇದು ಇವರ ಅಭಿನಯಕ್ಕೆ. ಹಾಗೆಯೇ ರಕ್ಷಿತ್ ಶೆಟ್ಟಿ ಅವರ ಅಭಿನಯ ಮತ್ತು ನಿರ್ದೇಶನದಲ್ಲಿ ಬಂದಂತಹ ಒಂದು ರೀತಿಯ ಕಲ್ಟ್ ಚಿತ್ರ ಅಂತ ಹೇಳಬಹುದು. ಹಾಗೆಯೇ 2014 ಸಡಗರ ಚಿತ್ರದ ಇವರ ಅಭಿನಯ, ಹಾಗೆಯೇ ಹಾಡುಗಳಿಗೆ ಒಳ್ಳೆಯ ಹೆಸರು ಬರುತ್ತೆ. ಆನಂತರ ಆಕ್ಟೋಪಸ್ ಚಿತ್ರದಲ್ಲಿ ಅಭಿನಯ ಮಾಡ್ತಾರೆ 2015. ಇನ್ನು ಮತ್ತೆ ಇವರ ಅಭಿನಯ ಜೊತೆಗೆ ಮುತ್ತುಲಕ್ಷ್ಮಿಯ ಪಾತ್ರದಲ್ಲಿ ಇವರು ತಲ್ಲೀನರಾಗ್ತಾರೆ, ಕಿಲ್ಲಿಂಗ್ ವೀರಪ್ಪನ್ ಚಿತ್ರದ ಮುಖಾಂತರ 2016. ಇನ್ನು ರಮಾಬಾಯಿ ಅನ್ನುವಂತಹ ಚಿತ್ರದಲ್ಲಿ ಅಭಿನಯ ಮಾಡ್ತಾರೆ. ಹಾಗೆಯೇ ತಮಿಳು ಮತ್ತು ತೆಲುಗು ಚಿತ್ರರಂಗದಲ್ಲೂ ಇವರ ಅಭಿನಯದ ಛಾಪನ್ನು ಮೂಡಿಸ್ತಾರೆ. ಯಾವೆಲ್ಲ ಚಿತ್ರದಲ್ಲಿ ಅಭಿನಯ ಮಾಡಿದ್ದಾರೆ ಅಂತ ನೋಡೋಣ ಒಂದು ಹಾಡಿನ ನಂತರ.

ತೆಲುಗು ಮತ್ತು ತಮಿಳು ಭಾಷೆಯಲ್ಲೂ ಯಜ್ಞಾ ಶೆಟ್ಟಿಯವರು ಅಭಿನಯ ಮಾಡಿದರು ಅಂತ ಹೇಳಿದೆ. ಇನ್ನು ಕಲತೂರು ಗ್ರಾಮಂ ಅನ್ನುವಂಥ ಚಿತ್ರದಲ್ಲಿ ಇವರ ಅಭಿನಯ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಆನಂತರ ಆಪರೇಷನ್ 2019 ಲಕ್ಷ್ಮೀಸ್ NTR ಚಿತ್ರದ ಎರಡು ಚಿತ್ರಗಳಲ್ಲಿ ಇವರು ತೆಲುಗು ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ. ನಂತರ ಮತ್ತೆ ಕನ್ನಡದಲ್ಲಿ 2019 ಆಪರೇಷನ್ ನಕ್ಷತ್ರ, ಕಥಾ ಸಂಗಮ ಚಿತ್ರಗಳಲ್ಲಿ ಅಭಿನಯ ಮಾಡ್ತಾರೆ. 2020 ಆ್ಯಕ್ಟ್ 1978 ಈ ಚಿತ್ರದಲ್ಲಿ ಇವರ ಅಭಿನಯಕ್ಕೆ ಒಳ್ಳೆಯ ಪ್ರಶಂಸೆಯ ಮಾತುಗಳು ಬರುತ್ತೆ. ಅನೇಕ ಖಾಸಗಿ ವಾಹಿನಿ ಮತ್ತು ಸಂಘ ಸಂಸ್ಥೆಗಳಿಂದ ಬಹಳಷ್ಟು ಪ್ರಶಸ್ತಿ ಮತ್ತು ಪುರಸ್ಕಾರಗಳು ಇವರನ್ನು ಅರಸಿ ಬರುತ್ತೆ. ಇನ್ನು H34 ಪಲ್ಲವಿ ಟಾಕೀಸ್ ಅನ್ನುವಂತಹ ಚಿತ್ರ 2022 ಬಿಡುಗಡೆ ಆಗತ್ತೆ. ಆನಂತರ ಕೊಂಚ ನಟನೆಗೆ ಬ್ರೇಕ್ ನೀಡಿ ಪರ್ಸ್ನಲ್ ಲೈಫು, ಮದುವೆಯಾದ ಜೀವನ ಎಲ್ಲವನ್ನ ಇವರು ನಿರ್ವಹಿಸ್ತಾ ಒಳ್ಳೆಯ ಪಾತ್ರಕ್ಕಾಗಿ ಎದುರು ನೋಡ್ತಾ ಇದ್ದಾರೆ. ವಾರಸ್ದಾರ ಅನ್ನುವಂತಹ TV ಧಾರಾವಾಹಿಯಲ್ಲೂ ಸಹ ಇವರು ಅಭಿನಯವನ್ನು ಮಾಡಿದ್ದಾರೆ. ಇನ್ನು ಇವರ ಚಿತ್ರಗಳು, ಪಾತ್ರಗಳು, ಪಾತ್ರ ಪೋಷಣೆ ಎಲ್ಲವೂ ನಮಗೆ ಅವರ ಅಭಿನಯದ ಮುಖಾಂತರ ತಿಳಿಯುತ್ತೆ. ಆದರೆ ಇವರು ಇನ್ನಷ್ಟು ಮತ್ತಷ್ಟು ಒಳ್ಳೆಯ ಚಿತ್ರಗಳಲ್ಲಿ ಅಭಿನಯ ಮಾಡ್ತಾ ನಮ್ಮ ಮುಂದೆ ಬರಲಿ, ಹಾಗೇ ಹಿಂದಿ ಚಿತ್ರದಲ್ಲೂ ಇವರ ಅಭಿನಯದ ಆಸಕ್ತಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ.

ಸೊಗಸೆ ಸೊಗಸೆ ಆಕ್ಟೋಪಸ್ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿತು. ಇನ್ನು ಒಬ್ಬ ಅದ್ಭುತ ಕನ್ನಡದ ಪ್ರತಿಭೆ, ಅನೇಕ ಭಾಷೆಗಳಲ್ಲಿ ಅಭಿನಯ ಮಾಡ್ತಾ ತನ್ನದೇ ಆದ ರೀತಿಯಲ್ಲಿ ಛಾಪನ್ನು ಮೂಡಿಸಿರುವಂತಹ ಯಜ್ಞ ಶೆಟ್ಟಿ ಅವರ ಮುಂಬರುವ ಎಲ್ಲ ಚಿತ್ರಗಳಿಗೆ, ಪಾತ್ರಗಳಿಗೆ, ಹಾಗೆಯೇ ವೈಯಕ್ತಿಕ ಬದುಕಿಗೆ, ವೃತ್ತಿ ಬದುಕಿಗೆ ಇಷ್ಟಪಟ್ಟು ಮಾಡುವ ಎಲ್ಲ ಕೆಲಸಗಳಿಗೂ ಒಳ್ಳೆಯದಾಗಲಿ ಅಂತ ವಿವಿಧ ಭಾರತಿ ಕಡೆಯಿಂದ, ಅವರ ಅಭಿಮಾನಿಗಳ ಕಡೆಯಿಂದ ಮತ್ತು ವೈಯಕ್ತಿಕವಾಗಿ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತಾ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂತು. ಇನ್ನು ಅನೇಕರು ನಮಗೆ ಸಂದೇಶಗಳನ್ನು ಕಳಿಸಿದ್ದಾರೆ, ಇವತ್ತಿನ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ, ಶ್ರೀ ಹೂವೆಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರ ಇಲ್ಲಿಂದ, ಹಾಗೆಯೇ ನಂಬರ್ ಎಂಡಿಂಗ್ ವಿತ್ 28318, ಹಾಗೆಯೇ ಉಮೇಶ್ ಸಿರಿಗೆರೆಯಿಂದ, ಸೋಮಶೇಖರ್ ತಟ್ಟಿ ಅವರು ಹಂಪಸಾಗರದಿಂದ, ಹಲಸೂರಿನ ರಾಜೇಶ್ ಅವರ ಸಂದೇಶ ಹರಿದು ಬಂದಿದೆ. ಹಾಗೆಯೇ ಜೆ ಸಿ ರಸ್ತೆ ಇಲ್ಲಿಂದ ನಮ್ಮ ಗೆಳೆಯರಾದಂತಹ ಅರುಣಾ ಮೈತ್ರಿ ಅವರ ಸಂದೇಶ ಹರಿದು ಬಂದಿದೆ.

ಜಗದಾಂಬಿಕಾ ಹಂಸವೇಣಿ ಅವರು ಮತ್ತಿಕೆರೆಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಸುರೇಶ್ ಬಾಬು ಅವರು KB ಕದಲೂರು ಮದ್ದೂರು ತಾಲೂಕು ಮಂಡ್ಯನಿಂದ ಇವತ್ತಿನ ಕಾರ್ಯಕ್ರಮ ಮತ್ತು ಹಾಡುಗಳು ನನಗೆ ಇಷ್ಟ ಆಯಿತು, ಯಜ್ಞಾ ಶೆಟ್ಟಿಯವರಿಗೆ ಒಳ್ಳೆಯದಾಗಲಿ ಅಂತ ಇವರ ಆಶಯ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಕ್ಯಾನ್ಸರ್ ಸೇರಿದಂತೆ ವಿವಿಧ ಕಾಯಿಲೆಗಳ ಆರೈಕೆಗೆ ಸಂಬಂಧಿಸಿದಂತೆ ಪರಿಣಾಮಕಾರಿ ಆರೋಗ್ಯ ನೀತಿಗಳನ್ನು ರೂಪಿಸಲು ಸರ್ಕಾರದೊಂದಿಗೆ ಖಾಸಗಿ ಆಸ್ಟ್ರಾಜೆನಿಕಾ ಸಂಸ್ಥೆ ಉತ್ಸುಕವಾಗಿದೆ. ಈ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಆಸ್ಟ್ರಾಜೆನಿಕಾ ಕಂಪನಿಯ ಪ್ರಮುಖರೊಂದಿಗೆ ಮಹತ್ವದ ಸಭೆ ನಡೆಸಿರುವ ಕುರಿತು ಮಾಹಿತಿ ಹಂಚಿಕೊಂಡಿರುವ ಸಚಿವರು, ರಾಜ್ಯದಲ್ಲಿ ಕಂಪನಿ ತನ್ನ ಹೂಡಿಕೆಯನ್ನು ವಿಸ್ತರಿಸುತ್ತಿರುವುದು ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಸಹಕರಿಸುತ್ತಿರುವುದು ಸಂತಸದ ವಿಚಾರವಾಗಿದೆ ಎಂದಿದ್ದಾರೆ. ಬೆಂಗಳೂರು ಮಂಗಳೂರು ಮಧ್ಯೆ ಹೊಸ ವಂದೇ ಭಾರತ್ ರೈಲು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಎಂದು ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕೆಎಸ್ಆರ್ ಬೆಂಗಳೂರು ಮೈಸೂರು ರೈಲು ನಿಲ್ದಾಣದ ಮಧ್ಯೆ ಸಂಚರಿಸುವ ಒಡೆಯರ್ ಎಕ್ಸ್ಪ್ರೆಸ್ ರೈಲಿಗೆ ರಾಮನಗರಂ ರೈಲು ನಿಲ್ದಾಣದಲ್ಲಿ ಹೆಚ್ಚುವರಿ ನಿಲುಗಡೆಯ ನಿಶಾನೆ ತೋರಿ ಅವರು ಮಾತನಾಡಿದರು. ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಕಿರು ಆಹಾರ ಉದ್ದಿಮೆಗಳ ನಿಯಮಬದ್ದಗೊಳಿಸುವಿಕೆ ಪಿಎಂಎಫ್ಎಂಇ ಯೋಜನೆ ಕಲಬುರಗಿ ರೊಟ್ಟಿ ಉದ್ಯಮಕ್ಕೆ ಹೊಸ ಕಾಯಕಲ್ಪ ನೀಡಿದೆ. ಈ ಯೋಜನೆಯ ಪ್ರಯೋಜನ ಪಡೆದು ರೊಟ್ಟಿ ಉದ್ಯಮ ನಡೆಸುತ್ತಿರುವ ಚಿತ್ತಾಪುರದ ಶರಣಮ್ಮ ದಿನವೊಂದಕ್ಕೆ 1,000 ರೊಟ್ಟಿ ತಯಾರಿಸಿ ಸ್ವಂತ ಮಾರುಕಟ್ಟೆ ಸೃಷ್ಟಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಮ್ದು ಚಿತ್ತಾಪುರ ನಮ್ಮ ರೊಟ್ಟಿ ಕೇಂದ್ರ ಅದ ಶ್ರೀ ಮಾತೆ ಮಲ್ಲಮ್ಮ ರೊಟ್ಟಿ ಕೇಂದ್ರ. ನಮಗೂ ಗವರ್ಮೆಂಟ್ ಕಡೆ ಲೋನ್ ಮಾಡಿ ಸಬ್ಸಿಡಿ ಆಗ್ಯಾದ್ರಿ, ಮಷಿನ್ ಕೊಟ್ಟಾರ. ಅದನ್ನ ನಾವು ರೊಟ್ಟಿ ಮಾಡ್ಕೊತಾ ಹೊಂಟಿವಿ. ಸೀಜನ್ ದಾಗ ದಿನ 1,000 ಮಾಡ್ತೀವಿ, ಸೀಜನ್ ಇಲ್ದಾಗ 500, 400, 300 ಹಿಂಗ್ ಮಾಡ್ಕೊಂತ ಹೋತೀನಿ. ದಪ್ಪಟ್ಟಿ ರೊಟ್ಟಿ, ಜೋಳದ ರೊಟ್ಟಿ, ಸಜ್ಜದ ರೊಟ್ಟಿ ಎಲ್ಲ ಮಾಡ್ಕೊಂತ ಹೋತೀನಿ. ವಿದೇಶಕ್ಕೆ ಹೋಗ್ತಾ ಇದೆ. ನಮ್ಮದು ಬಿಳಿ ಜೋಳದ ರೊಟ್ಟಿ ಅಂದ್ರೆ ಎಮ್ಮೆ ಅಲ್ಲ ನಮಗೆ ಖುಷಿ. ಗುಲ್ಬರ್ಗಾಗ ಒಯ್ಪಟ್ಟು ಹೊರಗಿನ ದೇಶ ವಿದೇಶಕ್ಕೆಲ್ಲ ಹೋಗ್ತಾ ಇದಾರೆ. ನನಗ್ ಕಳ್ಸ ಆಗ್ತಾ ಇಲ್ರಿ, ಅವ್ರು ಕಳ್ಸ ಅಂತಾರೆ, ನನಗ್ ಆಗ್ತಾ ಇಲ್ರಿ. ನಾವು ರೊಟ್ಟಿ ಮಷಿನ್ ತಗೊಂಡಿರಿ, ಹಿಟ್ಟು ಕಲ್ಸೋದು ಮಿಕ್ಸಿ ತಗೊಂಡಿರಿ, ಹಿಟ್ಟು ಬೀಸೋ ಗಿರಣಿ ತಗೊಂಡಿನ್ರಿ, ಒಲಿ ತಗೊಂಡಿನಿ, ಅದ್ರ ಮೇಲೆ ನಾ ಮಾಡ್ಕೊಂತ ಹೊಂಟಿನಿ ನಡ್ದಾದ್ರಿ.
0: 2026-27 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕಬ್ಬು ಬೆಳೆಗಾರರಿಗೆ ಕಾರ್ಖಾನೆಗಳು ಪಾವತಿಸಬೇಕಾದ ಕನಿಷ್ಠ ಬೆಲೆಯನ್ನು ಕ್ವಿಂಟಾಲ್ಗೆ 365 ರೂಪಾಯಿಗಳಿಗೆ ಹೆಚ್ಚಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂದು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರದಿಂದ ಒಟ್ಟು 5 ಕೋಟಿ ಕಬ್ಬು ಬೆಳೆಗಾರರಿಗೆ ಪ್ರಯೋಜನವಾಗಲಿದೆ, ಸಕ್ಕರೆ ಕಾರ್ಖಾನೆ ಹಾಗೂ ಉದ್ಯಮದ 5 ಲಕ್ಷ ಕಾರ್ಮಿಕರಿಗೆ ನೆರವಾಗಲಿದೆ ಎಂದಿದ್ದಾರೆ. ಗದಗ ತಾಲೂಕು ಲಕ್ಕುಂಡಿ ಗ್ರಾಮದಲ್ಲಿ ನಡೆಯುತ್ತಿರುವ ಪ್ರಾಚ್ಯ ಅವಶೇಷಗಳ ಅನ್ವೇಷಣೆ ಅಭಿಯಾನದಲ್ಲಿ ನಿನ್ನೆ 50 ಹೆಚ್ಚಿನ ಪ್ರಾಚ್ಯಾವಶೇಷಗಳು ಪತ್ತೆಯಾಗಿವೆ. ಗ್ರಾಮದ ಜಂತ್ಲಿ ಶಿರೂರ ರಸ್ತೆ ಬಳಿಯ ಹೊಲದಲ್ಲಿ ಪ್ರಾಚೀನ ಅವಶೇಷಗಳನ್ನು ಗುರುತಿಸಲಾಗಿದೆ. ರಾಜ್ಯದಲ್ಲಿ ಕಳೆದು ಹೋದ ಬಿಜೆಪಿಯ ಶಕ್ತಿಯನ್ನು ವೃದ್ಧಿಸಿಕೊಂಡು 2028 ಚುನಾವಣೆಯಲ್ಲಿ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವುದೇ ತಮ್ಮ ಮುಂದಿನ ಗುರಿಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪರಾಜಿತ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರ ಮನೆಗೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿವೈ ವಿಜಯೇಂದ್ರ ಅವರು, ಹಿರಿಯರ ಮಾರ್ಗದರ್ಶನದೊಂದಿಗೆ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಸಂಘಟನಾತ್ಮಕ ಹೋರಾಟ ರೂಪಿಸಲಾಗುವುದು ಎಂದರು. ಕಲಬುರಗಿ ಜಿಲ್ಲೆಯ ಸರ್ಕಾರಿ ಶಾಲೆಗಳು ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ದಾಖಲಿಸುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿವೆ. ರಾಜ್ಯದಲ್ಲೇ ಅತಿ ಹೆಚ್ಚು ಸುಧಾರಣೆ ಕಂಡ 2ನೇ ಜಿಲ್ಲೆಯಾಗಿ ಕಲಬುರಗಿ ಹೊರಹೊಮ್ಮಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭವ್ವರ್ ಸಿಂಗ್ ಮೀನಾ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಎಲ್ಲ ಶಾಲೆಗಳಲ್ಲಿ ಯೋಗ ಮತ್ತು ಆಯುಷ್ ಪದ್ಧತಿಗಳ ಬಲವರ್ಧನೆಗೊಳಿಸುವ ನಿಟ್ಟಿನಲ್ಲಿ ಮಕ್ಕಳಿಗೆ ಸರಳ ಯೋಗಾಸನಗಳ ಅಭ್ಯಾಸ ಹಾಗೂ ಆಯುಷ್ ಗಿಡಮೂಲಿಕೆಗಳ ಬಗೆಗಿನ ಮಾಹಿತಿ ಪ್ರಾತ್ಯಕ್ಷಿಕೆ ಆರಂಭಿಸಲಾಗುವುದು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂಧೆ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆ ಮಾದಾಪುರದಲ್ಲಿ ನಿರ್ಮಾಣಗೊಂಡ ಕೊಡವ ಸಮಾಜದ ನೂತನ ಭವನವನ್ನು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಲೋಕಾರ್ಪಣೆಗೊಳಿಸಿದರು. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನಲ್ಲಿ ಅರ್ಹರಿಗೆ ಆಶ್ರಯ ಯೋಜನೆಯಡಿ ನಿವೇಶನ ಹಂಚಿಕೆ ಮಾಡುವಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಹಸೀಲ್ದಾರ್ ಸಂಜಯ್ ಅವರಿಗೆ ಸೂಚಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಈ ಸಮಯ ಕರೆಗೊಂದು ಹಾಡು ಕಾರ್ಯಕ್ರಮದ್ದು. ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಮಗೆ ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಯ ಜೊತೆಗೆ ಸಂಖ್ಯೆ ಹೀಗಿದೆ: 0802237788. ಹಾಗೆಯೇ 0802237799. ಮತ್ತೊಂದು ದೂರವಾಣಿ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ: 0802226125257. ಈ ಮೂರು ಸಂಖ್ಯೆಗಳಿಗೆ ಯಾವುದೇ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆ ನೀವು ಮಾತನಾಡಬಹುದು. ಜೊತೆಗೆ ನಿಮ್ಮ ಇಷ್ಟದ ಗೀತೆ ಯಾವುದು ಅಂತ ಈ ಸಮಯ ಕೇಳಬಹುದು. ನೆನಪಿರಲಿ ಕೇಳುಗರೆ, ದಯವಿಟ್ಟು ನೆಟ್ವರ್ಕ್ ಇರುವ ಸ್ಥಳಕ್ಕೆ ಬನ್ನಿ.

0: ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮದ ಮೊದಲ ಕರೆಯನ್ನ ನಮ್ಮ ಗೆಳೆಯರು ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ತೆ ಸರ್.
0: ನಮಸ್ತೆ, ನಿಮ್ಮ ಹೆಸರು?
1: ವಿಜಯಪುರದಿಂದ ವೆಂಕಣ್ಣ ಬಳಮಟ್ಟಿ ಅಂತ ಸರ್ ಮಾತಾಡೋದು.
0: ವೆಂಕಣ್ಣ ಬಳಮಟ್ಟಿ ವಿಜಯಪುರದಿಂದ. ವೆಂಕಣ್ಣ ಕೇಳಿಸ್ತಾ ಇದೆಯಾ?
1: ಕಳಿಸ್ತಿರ್ತೀನಿ ಸರ್. ಸಂದೇಶ ಅದು ಕಳಿಸ್ತಿರ್ತೀನಲ್ಲ ಸರ್.
0: ಹೌದು ಹೌದು. ಏನ್ ಮಾಡ್ತಾ ಇದ್ದೀರಾ ವೆಂಕಣ್ಣ ನೀವು?
1: ಸರ್ ನಾ 10th ಓದ್ತಾ ಇದ್ದೀನಿ ಸರ್, ಚಿಕ್ಕಮಂಗ್ಳೂರು ಆಶಾಕಿರಣದಲ್ಲಿ. ಈ ಸಲ ರಜೆ ಇತ್ತಲ್ಲ ಸರ್.
0: ಈ ಸರಿ ಬಂತಾ ರಿಸಲ್ಟ್? ಬಂತಲ್ಲ.
1: ಇಲ್ಲ, ನೆಕ್ಸ್ಟ್ 10th ಸರ್.
0: ನೆಕ್ಸ್ಟ್? ಓ, ಈಗ 9th ಪಾಸ್ ಆಗಿ 10th ಹೋಗಿದ್ರಿ?
1: ಹಾ ಸರ್.
0: ಹಾ ಹಾ ಹಾ. ಏನ್ ನಮ್ಮ ಕಾರ್ಯಕ್ರಮಗಳನ್ನ ವಿವಿಧ ಭಾರತಿ ಅಂತ ಕೇಳ್ತಿರ್ತೀರಾ?
1: ಎಲ್ಲ ಕೇಳ್ತೀನಿ ಸರ್. ಸ್ಪಂದನ, ಓಲ್ಡ್ ಇಸ್ ಗೋಲ್ಡ್, ನಾನು ಓಲ್ಡ್ ಇಸ್ ಗೋಲ್ಡ್ ಅಂದ್ರೆ ಅಚ್ಚುಮೆಚ್ಚು ಸರ್.
0: ಅಚ್ಚುಮೆಚ್ಚನ್ರಾ? ಹಾ ಹಾ ಹಾ. ಆಯ್ತು ಆಯ್ತು. ಯಾವಾಗ ಸಮಯ ಸಿಗತ್ತೆ? ಓದೋದಿರತ್ತೆ, ಆಟ ಆಡೋದಿರತ್ತೆ. ಹ್ಮ್
1: ಸರ್, ಈಗಂತೂ ಸಮ್ಮರಿ ಹಾಲಿಡೇಸ್ ಎಲ್ಲ ಕಾರ್ಯಕ್ರಮ ಕೇಳ್ತೀವಿ ಸರ್. ಈಗ ಸ್ಕೂಲ್ ನಾಗಿದ್ದಾಗ ಸಾಯಂಕಾಲ ಅಷ್ಟೇ ಒಂಚೂರು ಕೇಳ್ತಿರ್ತೀವಿ ಸರ್ ಅಷ್ಟೇ. ಹಾಸ್ಟೆಲ್ ಅಲ್ಲಿ ಓದ್ತಾ ಇರೋದು ಸರ್, ಚಿಕ್ಕಮಂಗ್ಳೂರು ಬ್ಲೈಂಡ್ ಸ್ಕೂಲ್ ಸರ್. ನನಗ ಬ್ಲೈಂಡ್ ಇದೀನಿ ಸರ್.
0: ಮತ್ತೆ ಈಗ ತಿಂಡಿ ಎಲ್ಲ ಆಯ್ತಾ?
1: ಹಾ ಸರ್ ಆಯ್ತು ಸರ್. ನಿಮ್ದು ಸರ್?
0: ಆಯ್ತು, ನಂದು ಆಯ್ತು. ಯಾವ ಗೀತೆ ಬಡವರ ಬಂದು ಅಂತ ಹೇಳ್ತಾ ಇದ್ರಿ? ಹ್ಮ್
1: ಸರ್,
0: ಆ ಗೀತೆ ನಿಮ್ಮ ಇಷ್ಟದ ಗೀತೆ ಪ್ರಸಾರ ಮಾಡೋಣವಾ? ಧನ್ಯವಾದಗಳು ಕರೆ ಮಾಡಿದಕ್ಕೆ ವೆಂಕಣ್ಣ.
1: ಹ್ಮ್,
0: ಒಳ್ಳೇದಾಗ್ಲಿ ನಿಮ್ಗೆ. ನಮಸ್ಕಾರ.
1: ನಮಸ್ಕಾರ.
0: ಕೇಳುಗರೆ, ನೀವು ಸಹ ಕರೆ ಮಾಡಬಹುದು ನಮ್ ಜೊತೆ ಮಾತನಾಡ್ತಾ. ನಿಮ್ಮ ಇಷ್ಟದ ಗೀತೆ ಯಾವುದು ಅಂತ ನಮ್ಮ ಕರೆ ಸಿಗತ್ತಾ ಇಲ್ವಾ ಅಂತ, ಹಾಗೇನೆ ಏನ್ ಮಾಡೋದು, ಕರೆ ಮಾಡಿದ್ರೆ ಇವ್ರ ಹಾಡನ್ನ ಪ್ರಸಾರ ಮಾಡ್ತಾರಾ ಇಲ್ವಾ ಅಂತ, ಹೀಗೆ ಸಾಕಷ್ಟು ಅಂತಗಳನ್ನ ಡೌಟಲ್ಲಿ ಇಟ್ಕೊಳ್ಳೋದ್ರ ಬದಲು ಒಂದು ಪ್ರಯತ್ನ ಮಾಡಿ ಖಂಡಿತ ನಿಮ್ಮ ಕರೆಯನ್ನ ಸ್ವೀಕಾರ ಮಾಡ್ತೀವಿ, ನಿಮ್ಮ ಹಾಡನ್ನ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ. ನೋಡಿ, ಈಗ ಅನೇಕರು ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ. ಈಗಷ್ಟೇ ಕರೆ ಮಾಡಿದವರು ಮೊನ್ನೆ ಕರೆ ಮಾಡಿದರು, ಅವರ ಹಾಡನ್ನು ಕೇಳಿದರು, ಮತ್ತೆ ಸುಳ್ಳು ಹೇಳಿ ಇವತ್ತು ಕರೆ ಮಾಡಿ ಹಾಡನ್ನು ಕೇಳ್ತಾ ಇದ್ದಾರೆ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ದಯವಿಟ್ಟು ಹಾಗೆ ಮಾಡಬೇಡಿ ಅಂತ ವಿನಂತಿಯನ್ನು ಪದೇ ಪದೇ ಮಾಡ್ತಾ ಇರ್ತೀವಿ.

0: ನಮ್ಮ ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಗಾಗಿ ನಮಗೆ ಕರೆ ಮಾಡಿದ್ದಾರೆ ನಮ್ಮ ಗೆಳೆಯರು. ನಮಸ್ಕಾರ.
1: ನಮಸ್ತೆ ಸರ್.
0: ನಿಮ್ಮ ಹೆಸರು ಹೇಳಿ
1: ಸರ್. ನಾನು ದಾವಣಗೆರೆಯಿಂದ ಚಂದ್ರಿಕಾ ನೇರಳಗುಂಡಿ ಸರ್.
0: ದಾವಣಗೆರೆಯಿಂದ ಚಂದ್ರಿಕಾ ನೇರಳಗುಂಡಿ. ಚಂದ್ರಿಕಾ ಅವರೇ, ಹೇಗಿದ್ದೀರಾ, ಏನ್ ಮಾಡ್ಕೊಂಡಿದ್ದೀರಾ?
1: ಸರ್ ಆರಾಮಿದ್ದೀನಿ. ಇವಾಗ ತುಂಬಾ ಆರಾಮಿದ್ದೀನಿ. ಬಿಸಿಲಲ್ಲ,
0: ಹೌದು,
1: ಮನೇಲೇ ಕೂತು ಕಾರ್ಯಕ್ರಮ. ಆಕಾಶವಾಣಿ ಫ್ರೆಂಡ್ ಆಗ್ಬಿಟ್ಟಿದೆ ಈಗ ನಮ್ಗೆ.
0: ನಿಮ್ಗೆ ಯಾವಾಗ್ಲೂ ಫ್ರೆಂಡೇ ಅಲ್ವಾ
1: ಸರ್? ನಮ್ಗೆ ಯಾವಾಗ್ಲೂ ನಿರಂತರವಾಗಿ ನಾವು ಆಕಾಶವಾಣಿ ಬಿಟ್ರೆ ಮತ್ತೊಂದಿಲ್ಲ, ಟಿವಿನೇ ಓಪನ್ ಇಲ್ಲ ನಮ್ಮ ಮನೇಲಿ. ಹಂಗಾಗ್ಬಿಟ್ಟಿದೀವಿ ಸರ್ ನಾವು. ಆಕಾಶವಾಣಿ ಬೆಳಗ್ಗೆ ಹಾಕೊಂಡ್ಬಿಟ್ರೆ ಮಲ್ಕಂಡೆ ಕೇಳಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ ಒಂದೇ ಮಾತರಮಿಂದ. ರಾತ್ರಿನೇ ಆಫ್ ಆಗೋದು,
0: ಹೊಸ ಕಾರ್ಯಕ್ರಮಗಳು, ಹೊಸ ಬದಲಾವಣೆ.
1: ಹೌದು, ಹೊಸ ಬದಲಾವಣೆ ತುಂಬಾ ಚೆನ್ನಾಗಿದೆ ಸರ್. ಆಮೇಲೆ ನಮ್ಗೆ ಸರ್ ನೀವು ಈಗ ಇದನ್ನು ಏನು ಅಂತೀವಿ ಸ್ಟಾರ್ಟಿಂಗ್ ಹೆಸರು ಕೊಡ್ತಿರಲ್ಲ, ಅದೆಲ್ಲ ಬದಲಾವಣೆ ಮಾಡೋದ್ರಿಂದ ಹಳೇದೇ ಕೇಳಿ ಕೇಳಿ ಕೇಳಿ ನಮ್ಗೆ ಅದೇ ಬಂದ್ಬಿಡುತ್ತೆ ಬಾಯಿಲಿ. ಕೆಲವೊಂದೆಲ್ಲ
0: ಶೀರ್ಷಿಕೆಗಳು ಬದಲಾಗ್ತಾ ಇರುತ್ತೆ, ಯಾಕಂದ್ರೆ ಹೊಸ ಕಾರ್ಯಕ್ರಮಗಳಿಗೆ ಹೊಸ ಶೀರ್ಷಿಕೆಯನ್ನ ಇಡಬೇಕಲ್ವಾ, ಹಾಗಾಗಿ.
1: ಹೌದು ಹೌದು ಸರ್, ನಮ್ಗೆ ಆತರ ಕೊಟ್ಟಿರ್ತಿರ್ಲಿಲ್ಲ. ನಮ್ಗೆ ಹಳೇದೇ ಕೇಳಿ ಕೇಳಿ ಅದರಲ್ಲೇ ಮುಳುಗ್ ಬಿಟ್ಟಿರ್ತೀವಿ ನಾವು. ನಿರಂತರವಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಿದಾವೆ. ಯಾವ್ದು ಕಾರ್ಯಕ್ರಮ ಅಲ್ಲಿ ನಮ್ಗೆ ಸೋಲ್ ಅನ್ನೋದೇ ಇಲ್ಲ. ವಿವಿಧ ಭಾರತಿ ಮೊದ್ಲಿಂದನೂ ಕೇಳದ್ರಾಗ್ಬಿಟ್ಟಿದೀವಿ ನಾವು. ತುಂಬಾ ಆತ್ಮೀಯತೆಯಿಂದ ಮನಸ್ಸು ಇಚ್ಛೆಯಿಂದ ಕೇಳ್ತೀವಿ ಸರ್, ಮನಸ್ಸು ಪೂರ್ತಿಯಾಗಿ. ಮತ್ತೆ ಈ ಹಾಡುಗಳನ್ನಾದ್ರೂ ಅಷ್ಟೇ ಸರ್, ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಹಾಡುಗಳು ಕೇಳ್ತಾರೆ ನಮ್ ಕೇಳಿದ್ರು. ಈಗ ಕರೆ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದ್ಕಿಂತ, ಮನಸ್ ನೋವು ಮಾಡ್ಕೊಳ್ಳೋದ್ಕಿಂತ, ಯಾರೋ ಕೇಳಿ ಬಿಡು ನಾವು ಹಾಡುಗಳನ್ನ ಕೇಳಿ. ಸರ್ ನನಗೆ ಕರೆ ಮಾಡಿದ್ನೆಲ್ಲ ಒಂದ್ ಹಾಡು ಮಿಸ್ ಮಾಡ್ಕೊಂಡೆ ಅಲ್ಲಿ. ಎಷ್ಟು
0: ನೋಡಿ, ಈಗ ಇವತ್ತು ಕರೆ ಮಾಡಿದೀರಾ, ಇನ್ನೊಂದ್ ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ಕರೆಯನ್ನ ಮಾಡಿ.
1: ಒಂದೂವರೆ ತಿಂಗಳ ಮೇಲೆ
0: ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ಕರೆ ಮಾಡಿ, ಯಾಕಂದ್ರೆ ಕೆಲವರು ಹಾಗ್ ಮಾಡ್ತಾರೆ. ಇನ್ನು ಕೆಲವರು ಪ್ರತಿದಿನ ಹೆಸರನ್ನ ಬದಲಾಯಿಸಿಕೊಂಡು ಧ್ವನಿಯನ್ನ ಬದಲಾಯಿಸಿಕೊಂಡು ಹಾಗೆಲ್ಲ ಮಾಡೋದು ತುಂಬಾ ತಪ್ಪು ಅಂತ ನನ್ನ ಅನಿಸಿಕೆ. ಇವತ್ತು ಯಾವ ಹಾಡು ಕೇಳ್ಬೇಕು ಅನ್ಕೋತೀರಾ?
1: ನಾನು ಸನಾದಿ ಅಪ್ಪಣದಿಂದ ನಿನಗಾಗಿ ಓಡೋಡಿ ಬಂದೆ.
0: ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವಂತಹ ಗೀತೆ ನಿಮಗಾಗಿ ಈಗ ಓಡಿ ಓಡಿ ಬರ್ತಾ ಇದೆ, ಕೇಳಿ ಆನಂದಿಸಿ. ಚಂದ್ರಿಕಾ ಅವರೇ ನಮಸ್ಕಾರ ಕರೆ ಮಾಡಿದ್ದಕ್ಕೆ.
1: ನಮಸ್ತೆ ಸರ್, ಧನ್ಯವಾದಗಳು ಅವಕಾಶಕ್ಕೆ.

0: ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಮುಂದಿನ ಕರೆ. ನಮಸ್ಕಾರ
1: ಸರ್. ನಮಸ್ತೆ.
0: ನಿಮ್ ಪರಿಚಯ ಮಾಡ್ಕೊಡಿ.
1: ಸರ್, ನಮ್ಮ ಹೆಸರು ಸುದರ್ಶನ್ ಅಂತ, ಪೀಣ್ಯದಿಂದ.
0: ಸುದರ್ಶನ್ ಪೀಣ್ಯನಿಂದ. ಸುದರ್ಶನ್, ಏನ್ ಮಾಡ್ಕೊಂಡಿದ್ದೀರಾ?
1: ಸರ್, ನಾನು ಸಿವಿಲ್ ಇಂಜಿನಿಯರ್.
0: ಸಿವಿಲ್ ಇಂಜಿನಿಯರ್. ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಾ ವಿವಿಧ ಭಾರತಿ? ಯಾವ ಕಾರ್ಯಕ್ರಮ ಇಷ್ಟ ಆಗತ್ತೆ
1: ಸರ್? ನಮಗೆ ಕರೆಗೊಂದು ಹಾಡೇನೆ ತುಂಬಾ ಇಷ್ಟ ಆಗೋದು, ಆದ್ರೆ ಕರೆನೇ ಸಿಗಲ್ಲ.
0: ಯಾವ ಹಾಡು? ಕರೆಗೊಂದು ಹಾಡು ತುಂಬಾ ಇಷ್ಟ ಆಗತ್ತೆ. ಸಿಕ್ಕಿದ್ಯಲ್ಲ ಇವತ್ತು.
1: ಇವತ್ ಸಿಕ್ಕಿದೆ, ಇವತ್ತು ನಮ್ಮ ಅದೃಷ್ಟ ಮಾಡಿದೀವಿ ಅನ್ಸುತ್ತೆ, ಅದಕ್ಕೆ ಇವತ್ತು ಸಿಕ್ಕಿದೆ.
0: ಹಾಗೇನಿಲ್ಲ, ಪ್ರಯತ್ನ ಮಾಡಿದ್ರೆ. ಯಾಕಂದ್ರೆ ಎಷ್ಟೊಂದ್ ಜನ ಪ್ರತಿದಿನ ಕರೆ ಮಾಡ್ತಾರೆ, ಅವ್ರಿಗೂ ಸಿಗತ್ತೆ. ಹಾಗಾಗಿ ನಾವು ಹೇಳ್ತಾ ಇರ್ತೀವಿ ಒಂದು 15-20 ದಿನ, ಒಂದ್ ತಿಂಗಳ ಗ್ಯಾಪ್ ಕೊಟ್ಟು ಕರೆ ಮಾಡಿ ಅಂತ. ಹಾಗಾಗಿ ಪ್ರಯತ್ನ ಮಾಡಿ, 3 ನಂಬರ್ ಇರತ್ತೆ, ಸೊ ಖಂಡಿತ ಕರೆ ಸಿಗತ್ತೆ ಅಂತ ನನ್ನ ಭಾವನೆ.
1: ಇದು ನನ್ನ ಮೊದಲನೇ ಕರೆ ಸರ್ ಇದು.
0: ಹೌದ್ರಾ? ತುಂಬಾ ಖುಷಿ ಆಯ್ತು, ಅದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗಿದ್ದೀರಿ. ಇದೇ ಖುಷಿಯಲ್ಲಿ ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ?
1: ಸರ್, ನಮಗೆ ಪರಶುರಾಮ್ ಚಲನಚಿತ್ರದಿಂದ ನಗುತಾ ನಗುತಾ ಹಾಡು.
0: ಈ ಹಾಡು, ಈ ಹಾಡು ಯಾರಿಗೋಸ್ಕರ?
1: ನಮ್ಮ ತಾಯಿಯವರಿಗೋಸ್ಕರ. ಹುಟ್ಟುಹಬ್ಬ ಆಯ್ತು.
0: ಹೌದಾ? ಅವ್ರಿಗೆ ಜನ್ಮದಿನದ ಶುಭಾಶಯಗಳನ್ನ ತಿಳಿಸ್ಬಿಡಿ, ಸ್ವಲ್ಪ ಲೇಟ್ ಆದ್ರೂ ತಿಳಿಸಿ. ಆಯ್ತು ಆಯ್ತು, ಒಳ್ಳೇದಾಗ್ಲಿ. ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗತ್ತೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು ಸರ್. ಧನ್ಯವಾದಗಳು.
0: ನಮಸ್ತೆ.

0: ವಸತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಅನೇಕ ಗೆಳೆಯರು ಪ್ರಯತ್ನ ಪಡ್ತಾ ಇದ್ದಾರೆ, ಹಾಗೆಯೇ ಕರೆ ಸಿಗ್ತಾ ಇಲ್ಲ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಖಂಡಿತ ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ, ಕರೆ ಸಿಗುತ್ತೆ ಅಂತ ಆಶಯ ನಿಮ್ಮದಾಗಲಿ, ಆಶಾ ಭಾವನೆ ನಿಮ್ಮದಾಗಲಿ ಅಂತ ಹೇಳ್ತಾ ಮುಂದಿನ ಕರೆಯನ್ನು ನಮ್ಮ ಗೆಳೆಯರೊಬ್ಬರು ಮಾಡಿದ್ದಾರೆ. ನಮಸ್ಕಾರ.
2: ನಮಸ್ಕಾರ ಸರ್.
1: ನಮಸ್ಕಾರ. ನಿಮ್ಮ ಹೆಸರನ್ನು ಹೇಳಿ, ನಿಮ್ಮ ಬಗ್ಗೆ ತಿಳಿಸಿ.
2: ನಾವು ರೋಹಿಣಿ ಮೋಹನ್ ಅಂತ ಸರ್, ಓಲ್ಡ್ ಹುಬ್ಳಿಯಿಂದ ಮಾತಾಡ್ತೀರಲ್ ಸರ್?
1: ಹಳೆ ಹುಬ್ಬಳ್ಳಿಯಿಂದ. ಹಳೆ ಹುಬ್ಬಳ್ಳಿಯ ವಿಶೇಷತೆ ಏನು ರೋಹಿಣಿ?
2: ಅದು ಸಿದ್ಧಾರೂಢ ಮಠದಿಂದ ಈ ಕಡೆ ಇರೋ ಏರಿಯಾಕ್ಕೆಲ್ಲ ಓಲ್ಡ್ ಹುಬ್ಳಿ ಅಂತ ಕರೀತಾರೆ ಸರ್. ಅದು ಮೂಲ ಮೊದ್ಲಿಂದ ಹುಬ್ಳಿ ಸರ್.
1: ಮೊದ್ಲಿಂದ ಹುಬ್ಳಿ. ಎಷ್ಟು ವರ್ಷಗಳಿಂದ ಅಂದ್ರೆ ಹಳೆ ಹುಬ್ಬಳ್ಳಿ, ಹೊಸ ಹುಬ್ಬಳ್ಳಿ, ಇತ್ತೀಚೆಗೆ ಕರೆಯೋದಾ ಹೊಸ ಹುಬ್ಬಳ್ಳಿ ಅಂತ?
2: ಇಲ್ಲ ಸರ್, ಅದು ಮೊದ್ಲಿಂದನೂ.
1: ಮೊದ್ಲಿಂದನೂ ಹಾಗೆ ಕರೀತಾರೆ. ಆಯ್ತು ಆಯ್ತು. ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ ಇವತ್ತು?
2: ನನಗೆ ಬಹದ್ದೂರ್ ಗಂಡು ಚಿತ್ರದಿಂದ ಮಾನವನಾಗುವೆ ಇಲ್ಲ ದಾನವನಾಗುವೆ ಹಾಡ.
1: ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ತುಂಬಾ ಇಷ್ಟನಾ ನಿಮ್ಗೆ?
2: ಸರ್, ಅವ್ರ ಹಾಡು ತುಂಬಾ ಇಷ್ಟ ಸರ್.
1: ಹಾಡು ಇಷ್ಟ. ಆಯ್ತು. ಏನ್ ಮಾಡ್ಕೊಂಡಿದ್ರಿ?
2: ನಾನು ಟೈಲರಿಂಗ್ ಮಾಡ್ತೀನಿ ಸರ್.
1: ಟೈಲರಿಂಗ್ ಮಾಡ್ತೀರಿ. ಆಯ್ತು. ಇವತ್ತು ತಿಂಡಿ ಊಟಕ್ಕೆ ಸಿದ್ಧತೆ ನಡೀತಾ ಇದೆಯಾ?
2: ಎಲ್ಲ ಆಗಿದೆ ಸರ್.
1: ಎಲ್ಲ ಮುಗಿಸಿ ಬಂದ್ಬಿಡ್ತೀರಾ?
2: ಒಲೆ ಕುಂದ್ರತಿಗೆ 12 ಗಂಟೆಕ ಸರ್. ನಾವು ಬೆಳಗ್ಗೆ 8:30 ಆಚರಿಸ್ತಾ ಇದ್ದೀವಿ ಸರ್. ಶುಭೋದಯ ಕಾರ್ಯಕ್ರಮ
1: ರೇಡಿಯೋ ಚಾಲು ಹಚ್ಚಿತ್ರಿ. ಆಯ್ತು. ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗತ್ತೆ, ಕೇಳಿ ಆನಂದಿಸಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ರೋಹಿಣಿ ಅವರು.
2: ಧನ್ಯವಾದಗಳು.
1: ನಮಸ್ಕಾರ. ನಮಸ್ಕಾರ.

0: ಅನೇಕರು ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ. ಇಲ್ಲೊಬ್ಬರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ನಿಜವಾಗ್ಲೂ ಅವರು ಡಾಕ್ಟರ್ ರಾಜ್ಕುಮಾರ್, ಯಾಕೆಂದರೆ ಹಾಡುಗಳ ಮುಖಾಂತರ, ತನ್ನ ಧ್ವನಿಯ ಮುಖಾಂತರ ನಮ್ಮ ಅನೇಕ ಮಾನಸಿಕ ಚಿಂತನೆಗಳಿಗೆ ಹೊಸ ಮಾರ್ಗವನ್ನು ನೀಡ್ತಾರೆ, ಸಂತೋಷವನ್ನು ನೀಡ್ತಾರೆ. ನಮ್ಮ ಎಲ್ಲ ಗೊಂದಲ ತುಮುಲಗಳಿಗೆ ಒಂದು ರೀತಿಯ ಸಂದೇಶವನ್ನು ತನ್ನ ಧ್ವನಿಯ ಮುಖಾಂತರ ನಮಗೆ ಚಿಕಿತ್ಸೆಯನ್ನು ನೀಡುವಂತಹ ಡಾಕ್ಟರ್ ಅವರು ಅಂತ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಕರೆಯನ್ನು ನಮ್ಮ ಗೆಳೆಯರೊಬ್ಬರು ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ತೆ.
0: ನಮಸ್ತೆ, ನಿಮ್ಮ ಹೆಸರೇಳಿ.
1: ಮಾದಪ್ಪ ಸರ್, ಕಮಂಡಲ ಗುಂದಿ ಜಗೂರ್ ತಾಲೂಕಿಂದ.
0: ಮಾದಪ್ಪ ಕಮಂಡಲ ಗುಂದಿ, ಹೇಗಿದ್ದೀರಾ?
1: ಆರಾಮಿದ್ದೀರಿ ಸರ್? ನೀವ್ ಹೇಗಿದ್ದೀರಾ ಸರ್?
0: ನಾನು ಆರಾಮಿದ್ದೀನಿ. ಯಾವ ಗೀತೆ ಪ್ರಸಾರ ಮಾಡೋಣ ನಿಮಗೆ
1: ಸರ್? ಮುಸ್ಸಂಜೆ ಮಾತು ಚಿತ್ರದಿಂದ ಸರ್.
0: ಮುಸ್ಸಂಜೆ ಮಾತು ಚಿತ್ರದಿಂದ ಓ ಹೃದಯ ಈ ಹಾಡನ್ನ ಪ್ರಸಾರ ಮಾಡೋಣ. ಆಯ್ತು, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ. ಹಾಗೇನೆ ಈಗ ಬೇಸಿಗೆ ಬೆಳೆ ಸ್ವಲ್ಪ ಇಟ್ಟಿಲ್ಲ ಅಂತ ಹೇಳಿದ್ರಿ, ಅಂದ್ರೆ ಮಳೆ ಬೀಳ್ಬೇಕು ಅಂತ ಹೇಳ್ತಾ ಇದೀರಿ. ಆ ಮಳೆ ಬೀಳುವ ಮುನ್ಸೂಚನೆ ಇದೆಯಾ, ಹೇಗೆ, ಏನಂತೀರಾ? ಜೂನ್?
1: ಇಲ್ಲ ಇಲ್ಲ ಸರ್, ಬಿಸಿಲಿದೆ, ತುಂಬಾ ಬಿಸಿಲಿದೆ.
0: ಅಲ್ಲ, ಈಗ ಮಳೆ ಬಿದ್ರೆ ಕೆಲವು ಮಾವು ಮತ್ತೆ ಕೆಲವು ಬೆಳೆಗಳಿಗೆ ತೊಂದರೆ ಆಗತ್ತಲ್ಲ?
1: ಇಲ್ಲ, ಈಗ ಮಳೆ ಬಂದ್ರೆ ಮಾಗಿ ಮಾಡ್ತಾರೆ ಸರ್ ವ್ಯವಸಾಯನ.
0: ಅದ ಮಾಡ್ಲಿಕ್ಕೆ ಸುಲಭ ಆಗತ್ತೆ ಅಂತ.
1: ಹೌದು ಸರ್, ಹೌದು.
0: ಅಂತರ್ಜಲದ ವ್ಯವಸ್ಥೆ ಹೇಗಿದೆ ಈಗ ನಿಮ್ಮ ಊರ್ ಕಡೆ?
1: ಇಲ್ಲ, ಈ ಮಳೆ ಬಂದ್ರೆ ಬೋರ್ ಎಲ್ಲ ಇಂಪ್ರೂವ್ಮೆಂಟ್ ಆಗ್ತಾವ ಸರ್, ಈಗ ಬೋರ್ ಎಲ್ಲ ಫೇಲ್ಓವರ್ ಆಗ್ತಾವ, ನೀರು ಕಡಿಮೆ ಹೊಡಿತದ ಸರ್.
0: ಹೌದ್ರಾ? ಅದಕ್ಕೆ ಕೃಷಿ ಹೊಂಡ ಮತ್ತೆ ಕೆರೆಗಳ ವ್ಯವಸ್ಥೆ ಅವೆಲ್ಲ ಹೇಗೆ, ನೀರನ್ನ ಕಾಯ್ದಿರಿಸಲಿಕ್ಕೆ ನೀರಿನ ಹಾಗೆ?
1: ಮಳೆ ಯಥಾಚಿಯಾಗಿ ಬಿದ್ರೆ ಕೃಷಿ ಹೊಂಡದಲ್ಲೇ ನೀರ್ ಶೇಖರಣೆ ಆಗುತ್ತೆ ಸರ್, ಅಲ್ಲಿಂದ ನೀರ್ ಮತ್ತೆ ನಾವು ಹೊಲಕ್ಕೆ ಪಂಪ್ ಸೆಟ್ ಮುಖಾಂತರ ಎತ್ಕೋಬಹುದು ಸರ್.
0: ಆಯ್ತು, ನಿಮ್ಮ ಪ್ರಯತ್ನಗಳು ನಿರಂತರವಾಗಿರ್ಲಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ. ಧನ್ಯವಾದಗಳು. ನೋಡಿ, ಇಲ್ಲಿ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಇವ್ರು ವಾರಕ್ಕೆ 2-3 ಸರಿ ಕರೆ ಮಾಡ್ತಾರೆ ಸರ್, ಅವ್ರಿಗೆ ಕರೆ ಸ್ವೀಕಾರ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಹೀಗೆ ಮಾಡ್ತಾ ಇದ್ದೀರಾ, ಪದೇ ಪದೇ ಅದನ್ನೇ ಮಾಡ್ತಾ ಇದ್ದೀರಾ.

ಮುಂದಿನ ಕರೆಯನ್ನು ನಮ್ಮ ಗೆಳೆಯರು ಒಬ್ಬರು ಮಾಡಿದ್ದಾರೆ. ಹಲೋ, ಬಹುಶಃ ಕರೆ ಕಟ್ಟಾಗಿದೆ ಅಂತ ಭಾವಿಸ್ತೀನಿ. ಅವರ ಇಷ್ಟದ ಗೀತೆಯನ್ನು ತಿಳಿಸಿದ್ರು. ಕನಸುಗಾರ ಚಿತ್ರದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವಂತಹ ಗೀತೆ ನಮಗಾಗಿ ಪ್ರಸಾರ ಮಾಡಿ ಅಂತ ಹೇಳಿದರು. ಅವರ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ ಇನ್ನು ಮುಂದೆ.

0: ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ.
1: ನಮಸ್ತೆ ಸರ್.
0: ನಿಮ್ಮ ಹೆಸರು, ನಿಮ್ಮ ಬಗ್ಗೆ ತಿಳಿಸಿ.
1: ಸರ್, ನನ್ನ ಹೆಸರು ಚಂದನಾ, ತರಳುಬಳ್ಳನಗರ, ಚಿತ್ರದುರ್ಗದಿಂದ ಸರ್.
0: ಚಿತ್ರದುರ್ಗದಿಂದ. ಚಂದನಾ ಅವರೇ, ಏನ್ ಮಾಡ್ಕೊಂಡಿದ್ದೀರಾ ಮೂಲತಃ ನೀವು?
1: ಹೌಸ್ ವೈಫ್.
0: ಹೌಸ್ ವೈಫ್. ಹೌಸ್ಗೆ ವೈಫಾ ಅಥವಾ ಹೇಗೆ?
1: ಹೋಮ್ಗೆ ಮಿನಿಸ್ಟರ್ ಸರ್.
0: ಹೋಮ್ಗೆ ಮಿನಿಸ್ಟರಾ?
1: ಹೌದು.
0: ಆಯ್ತು ಆಯ್ತು ಆಯ್ತು. ಹೋಮ್ಗೆ ಮಿನಿಸ್ಟರ್ ಆಗೇ ಇರಿ, ನೀವೇ ಮಿನಿಸ್ಟರ್, ಹಾಗಾಗಿ ಇದ್ರಲ್ಲಿ ಬೇರೆ ಮಿನಿಸ್ಟ್ರಿ ಯಾರಿಗೂ ಕೊಡಲ್ಲ ನೀವು.
1: ಇಲ್ಲ ಸರ್, ಲಾಸ್ಟ್ ಟೈಮ್ ಕರೆ ಮಾಡಿದ ಸುಮತಿ ಮೇಡಮ್ ಅವರೇ ನನಗೆ ಇದು ಅವಾರ್ಡ್ ಕೊಟ್ಟಿದ್ರು. ಹೋಮ್ ಮಿನಿಸ್ಟರ್
0: ಮೇಡಮ್ ಅವ್ರು ಅವಾರ್ಡ್ ಕೊಟ್ಟಿದ್ರಾ? ಆಯ್ತು, ನಿಮ್ಮ ಹೋಮ್ ಮಿನಿಸ್ಟರ್ ಅವಾರ್ಡ್ ಹೀಗೆ ಇರಲಿ. ಯಾಕಂದ್ರೆ ನಿಮ್ಮ ಹೋಮ್ ಮಿನಿಸ್ಟ್ರಿಲಿ ಯಾರ್ಯಾರು ಇದಾರೆ ಮತ್ತೆ?
1: ಇಬ್ರು ಮಕ್ಕಳಿದಾರೆ ಸರ್, ನಮ್ಮ ಮನೆಯವ್ರು ಇದಾರೆ, ನಾಲ್ಕು ಜನ ಇದೀವಿ ಸರ್.
0: ನಾಲ್ಕು ಜನ ಇದ್ರಿ. ಕಾರ್ಯಕ್ರಮ ಕೇಳ್ತಾ ಇರ್ತಾರ ಅವರು ಎಲ್ಲರೂ?
1: ಮಕ್ಳು ಕೇಳ್ತಿರ್ತಾರೆ ಸರ್, ನಮ್ಮ ಮನೆಯವ್ರು ಏನಷ್ಟು ಕೇಳಲ್ಲ
0: ಸರ್. ಈಗಷ್ಟೇ ಮಾತಾಡಿದ್ರು. ಅವ್ರ ಹೆಸರು
1: ಸರ್? ಪ್ರೀತಮ್ ಗೌಡ.
0: ಪ್ರೀತಮ್ ಗೌಡ. ಯಾವ ಹಾಡನ್ನ ಕೇಳ್ಬೇಕು ಅನ್ಕೊಂತೀರಿ
1: ಹೇಳಪ್ಪ ಜಿ? ನೀನು ಯಾವ್ದು?
0: ಹೇಳಿ, ಅವ್ರೇ ಹೇಳಿ.
1: ಅಲ್ಲ ಅಲ್ಲ, ಅದಲ್ಲ. ಒಂದೇ ಒಂದು,
2: ಒಂದೇ ಒಂದು ಆಸೆ ನಂದು, ಸಾವಿರ ಕೋಟಿ ಬೇಕು.
0: ಸಾವಿರ ಕೋಟಿ ಬೇಕು. ಆಯ್ತು, ಕಳ್ಸೋಣ. ನಿಮ್ ಡೀಟೇಲ್ಸ್ ಕಳಿಸಿ, ಅಕೌಂಟ್ ಡೀಟೇಲ್ಸ್ ಕಳ್ಸೋಣ. ಏನ್ ಮಾಡ್ಬೇಕು? ಸಾವಿರ ಕೋಟಿ ಯಾಕೆ ಬೇಕು? ಮನೆ ಕಟ್ಟಕ. ಆಯ್ತು, ಎಷ್ಟು ಮನೆ ಕಟ್ಟಬೇಕು? ಒಂದು ಮನೆಗೆ ಅಷ್ಟೊಂದು ಬೇಕಾ? ನಿಮ್ ಊರಿಗೆಲ್ಲ ಮನೆ ಕಟ್ಟಿಸ್ಬೇಕಾ? ಚಿತ್ರದುರ್ಗ ಪೂರ್ತಿ, ಕೋಟೆ ಸುತ್ತ ನಿಮ್ ಮನೆಗಳೇ. ಆಯ್ತು, ಖುಷಿ ಆಯ್ತು ಪ್ರೀತಮ್ ನಿಮ್ಮನ್ನ ಮಾತಾಡ್ಸಿದ್ದು. ನಿಮ್ಮ ಆಸೆ ಕನಸು ಎಲ್ಲವೂ ಈಡೇರ್ಲಿ, ಒಳ್ಳೇದಾಗ್ಲಿ ನಿಮಗೆ. ಹಾಗೇನೆ ಚಂದನ ಅವರೇ, ನಿಮಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ನಿಮ್ಮ ಇಷ್ಟದ ಗೀತೆ ಈಗ ಪ್ರಸಾರ ಆಗ್ತಾ ಇದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು,
0: ಥ್ಯಾಂಕ್ ಯು. ಖುಷಿಯಾಗಿರಿ ಹೀಗೆ.
1: ಓಕೆ ಸರ್, ಥ್ಯಾಂಕ್ ಯು.
0: ಆಯ್ತು ಆಯ್ತು.

ಮುಂದಿನ ಕರೆಯನ್ನ ಹಾಗೇನೆ. ಯಾಕೆ ಕಟ್ಟಾಗಿದೆ ಗೊತ್ತಿಲ್ಲ. ಅವರು ಹೇಳ್ತಾ ಇದ್ರು, ಇದೇ ಪ್ರಥಮ ಬಾರಿ ಕರೆ ಮಾಡಿದ್ದು ಶಿವಮೊಗ್ಗನಿಂದ. ಸೀಮಾ ಅವರು ಕರೆ ಮಾಡಿದ್ರು. ಅವರು ಕರೆ ಮಾಡಿ ಅವರ ಇಷ್ಟದ ಗೀತೆಯನ್ನು ಸಹ ತಿಳಿಸಿದ್ರು. ಇದೇ ಪ್ರಥಮ ಬಾರಿ ಕರೆ ಮಾಡ್ತಾ ಇದ್ದೀನಿ, ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳಿದರು. ಅವರ ಇಷ್ಟದ ಗೀತೆ ಕೋದಂಡರಾಮ ಚಿತ್ರದ್ದು. ಇನ್ನೀಗ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಪ್ರಸಾರ ಆಗ್ತಾ ಇದೆ. ಈ ಗೀತೆಯೊಂದಿಗೆ ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಕರೆ ಮಾಡಿದ ಎಲ್ಲ ಗೆಳೆಯರಿಗೆ ಪ್ರೀತಿಯ ವಂದನೆಗಳನ್ನು ಅರ್ಪಿಸ್ತಾ, ಹಾಗೇನೆ ಅನೇಕರು ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಇವರು ಪ್ರತಿದಿನ ಕರೆ ಮಾಡ್ತಾರೆ, ಅವ್ರ ಕರೆಯೇ ಸ್ವೀಕಾರ ಮಾಡ್ತೀರಾ ಅಂತ. ಹಾಗೇನೆ ಇನ್ನು ಕೆಲವರು ಇವರು ವಾರಕ್ಕೆ ಎರಡು ಸರಿ ಕರೆ ಮಾಡ್ತಿದ್ದಾರೆ, ಅವ್ರಿಗೆ ಹೇಳಿ ಹಾಗೆ ಮಾಡಬೇಡಿ ಅಂತೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ. ದಯವಿಟ್ಟು ನಮ್ಮ ವಿನಂತಿಯನ್ನು ಸ್ವೀಕರಿಸಿ ಪದೇ ಪದೇ ಕರೆ ಮಾಡೋದ್ರ ಬದಲು ಒಂದು ಸ್ವಲ್ಪ ಅಂತರವನ್ನು ಕಾಯ್ದು ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಕೊನೆಯ ಗೀತೆ ಇದು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದ ಮೂಲಸೌಕರ್ಯ ವೃದ್ಧಿಗೆ ಸಂಪುಟ ಸಭೆ ಕೈಗೊಂಡಿರುವ ಹಲವು ನಿರ್ಣಯಗಳು ಆರ್ಥಿಕ ಪ್ರಗತಿಗೆ ಮತ್ತಷ್ಟು ಒತ್ತು ನೀಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಕೇಂದ್ರ ಸಂಪುಟ ಕರ್ನಾಟಕ ಸೇರಿದಂತೆ 6 ರಾಜ್ಯಗಳ 19 ಜಿಲ್ಲೆಗಳನ್ನೊಳಗೊಂಡ 3 ರೈಲ್ವೆ ಯೋಜನೆಗಳಿಗೆ ಒಪ್ಪಿಗೆ ನೀಡಿದೆ. ಇದರಿಂದ ಸಂಪರ್ಕ ವೃದ್ಧಿಯಾಗುವುದಲ್ಲದೆ ರೈಲ್ವೆ ಕಾರ್ಯಾಚರಣೆಯ ದಕ್ಷತೆ ಸುಧಾರಿಸಲಿದೆ ಮತ್ತು ರಾಷ್ಟದ ಪ್ರಮುಖ ಪ್ರವಾಸಿ ತಾಣಗಳ ಸಂಪರ್ಕ ಮತ್ತಷ್ಟು ಸುಲಭವಾಗಲಿದೆ ಎಂದು ಹೇಳಿದ್ದಾರೆ. ಭಾರತದ ನಿರಂತರ ಸಾಗರ ಸಹಭಾಗಿತ್ವದ ಭಾಗವಾಗಿ ಭಾರತೀಯ ನೌಕಾಪಡೆಯ ಹಡಗು ಸುನೈನಾ ಮ್ಯಾನ್ಮಾರ್ನ ಯಾಂಗೋನ್ ಬಂದರನ್ನು ತಲುಪಿದೆ. ಈ ನೌಕೆಯ ಭೇಟಿ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರ ಭೇಟಿಯೊಂದಿಗೆ ಹೊಂದಿಕೆಯಾಗುತ್ತಿದ್ದು, ಇದರಿಂದ ಭಾರತ ಮತ್ತು ಮ್ಯಾನ್ಮಾರ್ ನಡುವಿನ ದ್ವಿಪಕ್ಷೀಯ ಸಾಗರ ಸಹಭಾಗಿತ್ವ ಮತ್ತಷ್ಟು ಬಲವರ್ಧನೆಯಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಆಡಳಿತದ ಮುಂದೆ ನೈಜ ಸಮಯದ ನಿಗಾ ವಹಿಸುವುದನ್ನು ಬಲವರ್ಧನೆಗೊಳಿಸುವ ಉದ್ದೇಶದ ಕೇಂದ್ರೀಯ ಪ್ರಭಾರಿ ಅಧಿಕಾರಿ ಸಿಪಿಒ ಪೋರ್ಟಲ್ ಅನ್ನು ನೀತಿ ಆಯೋಗ ಇಂದು ಅನಾವರಣಗೊಳಿಸಿದೆ. ಆಶೋತ್ತರ ಜಿಲ್ಲೆಗಳು ಮತ್ತು ಬ್ಲಾಕ್ ಅಭಿವೃದ್ಧಿ ಕಾರ್ಯಕ್ರಮಗಳು ತಳಮಟ್ಟದಲ್ಲಿ ಜಾರಿಯಾಗುತ್ತಿರುವ ಬಗ್ಗೆ ಪಾಲುದಾರರ ನಡುವೆ ಸಮನ್ವಯ ಬಲಪಡಿಸುವ ಉದ್ದೇಶವನ್ನು ಈ ಪೋರ್ಟಲ್ ಹೊಂದಿದೆ. ಬೆಂಗಳೂರು ಹಳೆ ವಿಮಾನ ರಸ್ತೆಯ ವಿಂಡ್ ಟನಲ್ ಜಂಕ್ಷನ್ ಅನ್ನು ಕೈಗೆತ್ತಿಕೊಂಡಿರುವ ಕೆಳ ಸೇತುವೆ ಕಾಮಗಾರಿಯನ್ನು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ 3 ತಿಂಗಳೊಳಗೆ ಪೂರ್ಣಗೊಳಿಸಬೇಕೆಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ತುಮಕೂರಿನಲ್ಲಿ ನಡೆಯುತ್ತಿರುವ ITF W 35 ಓಪನ್ ಟೆನಿಸ್ ಟೂರ್ನಿಯ ಮೊದಲ ಸುತ್ತಿನ ಭಾರತೀಯ ಆಟಗಾರ್ತಿಯರು ಸಿಂಗಲ್ಸ್ ಮತ್ತು ಡಬಲ್ಸ್ ಎರಡರಲ್ಲೂ ಮುನ್ನಡೆ ಸಾಧಿಸಿದ್ದಾರೆ. ಭಾರತದ ಸವಾಲನ್ನು ಮುನ್ನಡೆಸಿದ ಮಧುರಿಮಾ ಸಾವಂತ್ 3 ಸೆಟ್ಗಳ ಹೋರಾಟದಲ್ಲಿ ಗೆದ್ದು ಬೀಗಿದರು. ಸಾವಂತ್ ಅವರು 6-2, 3-6, 6-1 ಸೆಟ್ಗಳಿಂದ ಮಾರಿಯಾ ಮಿಖೈಲೋವಾ ಅವರನ್ನು ಸೋಲಿಸಿ 16ರ ಸುತ್ತಿಗೆ ಮುನ್ನಡೆದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಕೇಳುಗರೆ, ಇನ್ನೀಗ ಕೇಳಿ ಸಾಗರ್ ಚಿತ್ರದ ಗೀತೆಯೊಂದನ್ನು ಸೋನು ನಿಗಮ್ ಅವರು ಧ್ವನಿಯಾಗಿದ್ದಾರೆ. ಕವಿರಾಜ್ ಅವರ ರಚನೆಗೆ ಗುರುಕಿರಣ್ ಅವರ ಸ್ವರಕಲ್ಪನೆ.

ಪುರುಷರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ದೇಶದಲ್ಲಿ ಮೂಲಸೌಕರ್ಯ ವೃದ್ಧಿಗೆ ಕೈಗೊಂಡಿರುವ ನಿರ್ಧಾರಗಳಿಂದ ಆರ್ಥಿಕ ಪ್ರಗತಿಗೆ ಮತ್ತಷ್ಟು ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಪ್ರವಾಸದಲ್ಲಿರುವ ವಿಯೆಟ್ನಾಂ ಅಧ್ಯಕ್ಷ ತೋಲಾಮ್ ಅವರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಚರ್ಚೆ. ದೇಶಾದ್ಯಂತ ಏಕಲವ್ಯ ಮಾದರಿ ವಸತಿ ಶಾಲೆಗಳ ನಿರ್ಮಾಣ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ಜುಯಲ್ ಓರಮ್. ಪಂಚರಾಜ್ಯಗಳ ಚುನಾವಣಾ ಪ್ರಕ್ರಿಯೆ ಮುಕ್ತಾಯ, ಹೊಸ ವಿಧಾನಸಭೆಯ ರಚನೆಗೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಸನ್ರೈಸರ್ಸ್ ಹೈದರಾಬಾದ್, ಪಂಜಾಬ್ ಕಿಂಗ್ಸ್ ಹಣಾಹಣಿ. ವಾರ್ತೆಗಳ ವಿವರ. ದೇಶದ ಮೂಲಸೌಕರ್ಯ ವೃದ್ಧಿಗೆ ಸಂಪುಟ ಕೈಗೊಂಡಿರುವ ಹಲವು ನಿರ್ಣಯಗಳು ಆರ್ಥಿಕ ಪ್ರಗತಿಗೆ ಮತ್ತಷ್ಟು ಒತ್ತು ನೀಡಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಕೇಂದ್ರ ಸಂಪುಟ ಕರ್ನಾಟಕ ಸೇರಿದಂತೆ 6 ರಾಜ್ಯಗಳ 19 ಜಿಲ್ಲೆಗಳನ್ನು ಒಳಗೊಂಡ 3 ರೈಲ್ವೆ ಯೋಜನೆಗಳಿಗೆ ಒಪ್ಪಿಗೆ ನೀಡಿದೆ. ಇದರಿಂದ ಸಂಪರ್ಕ ವೃದ್ಧಿಯಾಗುವುದಲ್ಲದೆ ರೈಲ್ವೆ ಕಾರ್ಯಾಚರಣೆಯ ದಕ್ಷತೆ ಸುಧಾರಿಸಲಿದೆ ಮತ್ತು ರಾಷ್ಟ್ರದ ಪ್ರಮುಖ ಪ್ರವಾಸಿ ತಾಣಗಳ ಸಂಪರ್ಕ ಮತ್ತಷ್ಟು ಸುಲಭವಾಗಲಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಹೆಚ್ಚಳಕ್ಕೆ ಸಂಪುಟ ಮಹತ್ವದ ನಿರ್ಧಾರ ಕೈಗೊಂಡಿರುವುದರಿಂದ ನ್ಯಾಯಾಂಗದಲ್ಲಿ ಮೂಲಸೌಕರ್ಯ ಬಲಗೊಳ್ಳುವುದಲ್ಲದೆ ಜನರಿಗೆ ತ್ವರಿತ ನ್ಯಾಯದಾನವಾಗಲಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಭಾರತ ಪ್ರವಾಸದಲ್ಲಿರುವ ವಿಯೆಟ್ನಾಂ ಅಧ್ಯಕ್ಷ ತೋಲಾಮ್ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸುತ್ತಿದ್ದಾರೆ. ಉಭಯ ನಾಯಕರು ಹೈದರಾಬಾದ್ ಹೌಸ್ನಲ್ಲಿ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಚಾರಗಳು ಸೇರಿದಂತೆ ದ್ವಿಪಕ್ಷೀಯ ಸಂಬಂಧದ ಹಲವು ಆಯಾಮಗಳ ಬಗ್ಗೆ ಸಮಾಲೋಚನೆಯಲ್ಲಿ ತೊಡಗಿದ್ದಾರೆ. ದ್ವಿಪಕ್ಷೀಯ ಮಾತುಕತೆಯ ನಂತರ ಹಲವು ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ಸಂಜೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿಯೆಟ್ನಾಂ ಅಧ್ಯಕ್ಷರೊಂದಿಗೆ ಸಭೆ ನಡೆಸಲಿದ್ದಾರೆ. 3 ದಿನಗಳ ಭಾರತ ಪ್ರವಾಸ ಕೈಗೊಂಡಿರುವ ವಿಯೆಟ್ನಾಂ ಅಧ್ಯಕ್ಷರಿಗೆ ಇಂದು ಬೆಳಗ್ಗೆ ರಾಷ್ಟ್ರಪತಿ ಭವನದಲ್ಲಿ ಸಾಂಪ್ರದಾಯಿಕ ಸ್ವಾಗತ ಕೋರಲಾಯಿತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ಪಿಯೂಷ್ ಗೋಯಲ್, ಅಶ್ವಿನಿ ವೈಷ್ಣವ್ ಮತ್ತು ಡಾ ಜಿತೇಂದ್ರ ಸಿಂಗ್ ಮತ್ತಿತರರು ವಿಯೆಟ್ನಾಂ ಅಧ್ಯಕ್ಷರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಆನಂತರ ವಿಯೆಟ್ನಾಂ ಅಧ್ಯಕ್ಷರು ರಾಜ್ಘಾಟ್ಗೆ ಭೇಟಿ ನೀಡಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಜುಯಲ್ ಓರಮ್ ದೆಹಲಿಯಲ್ಲಿಂದು ದೇಶಾದ್ಯಂತ ಏಕಲವ್ಯ ಮಾದರಿ ವಸತಿ ಶಾಲೆಗಳ ನಿರ್ಮಾಣ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಾದರಿ ವಸತಿ ಶಾಲೆಗಳ ನಿರ್ಮಾಣದ ತಳಮಟ್ಟದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು, ಅವುಗಳ ಗುಣಮಟ್ಟದ ಕುರಿತು ಪರಿಶೀಲನೆ ನಡೆಸಲಾಯಿತು ಎಂದು ಸಚಿವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ವಿವರವನ್ನು ಹಂಚಿಕೊಂಡಿದ್ದಾರೆ. ನಿರ್ಮಾಣ ಯೋಜನೆ ಉತ್ತಮ ಗುಣಮಟ್ಟದೊಂದಿಗೆ ಸಕಾಲದಲ್ಲಿ ಪೂರ್ಣಗೊಳ್ಳಬೇಕು ಹಾಗೂ ಬುಡಕಟ್ಟು ವಿದ್ಯಾರ್ಥಿಗಳಿಗೆ ವಿಶ್ವದರ್ಜೆಯ ಶೈಕ್ಷಣಿಕ ಮೂಲಸೌಕರ್ಯ ಒದಗಿಸಲು ಸರ್ಕಾರ ಬದ್ಧವಿದೆ ಎಂದು ಸಚಿವರು ಪುನರುಚ್ಚರಿಸಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣಾ ಪ್ರಕ್ರಿಯೆ ಮುಕ್ತಾಯಗೊಂಡಿರುವುದರಿಂದ ಚುನಾವಣಾ ಆಯೋಗ ಹೊಸ ವಿಧಾನಸಭೆಯ ರಚನೆಗೆ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ. ಈ ಕುರಿತಂತೆ ಆಯಾ ರಾಜ್ಯಗಳ ಚುನಾವಣಾಧಿಕಾರಿಗಳು, ಎಲ್ಲಾ 5 ರಾಜ್ಯಗಳ ರಾಜ್ಯಪಾಲರು ಹಾಗೂ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ಗಳಿಗೆ ಚುನಾವಣಾ ಪ್ರಕ್ರಿಯೆ ಮುಕ್ತಾಯದ ಕುರಿತು ಹಾಗೂ ಹೊಸ ಸರ್ಕಾರಗಳ ರಚನೆಗೆ

0: ಮಾಡಿಕೊಡುವಂತೆ ಅಧಿಸೂಚನೆಯನ್ನು ರವಾನಿಸಿದ್ದಾರೆ. 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಹೊರಬಿದ್ದು ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಅಧಿಸೂಚನೆ ಹೊರಡಿಸಿರುವುದು ಅತ್ಯಂತ ಪ್ರಮುಖ ಸಾಂವಿಧಾನಿಕ ಕ್ರಮವಾಗಿದೆ. ಇದರೊಂದಿಗೆ ಚುನಾವಣಾ ಆಯೋಗದ ಕರ್ತವ್ಯಗಳೆಲ್ಲ ಪೂರ್ಣಗೊಂಡಿದ್ದು ಇನ್ನು ಹೊಸ ವಿಧಾನಸಭೆಗಳ ರಚನೆಗೆ ಹಾದಿ ಸುಗಮವಾಗಿದೆ ಎಂದು ಚುನಾವಣಾ ಆಯೋಗದ ಅಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ಹಂತದಲ್ಲಿ ಆಯಾ ರಾಜ್ಯಗಳ ರಾಜ್ಯಪಾಲರುಗಳು ಬಹುಮತ ಪಡೆದಿರುವ ಪಕ್ಷಗಳಿಗೆ ಹೊಸ ಸರ್ಕಾರಗಳ ರಚನೆಗೆ ಅವಕಾಶ ಮಾಡಿಕೊಡುವುದು ಸಾಂವಿಧಾನಿಕ ಕರ್ತವ್ಯವಾಗಿದೆ. ಭಾರತವು ಪ್ರಜಾಪ್ರಭುತ್ವ ರಾಷ್ಟವಾಗಿದ್ದು ಅದನ್ನು ಸದಾ ಎಲ್ಲರೂ ಗೌರವಿಸಬೇಕು ಎಂದು ಭಾರತೀಯ ಜನತಾ ಪಕ್ಷ ತಿಳಿಸಿದೆ. ಪಶ್ಚಿಮ ಬಂಗಾಳದ ನಿರ್ಗಮಿತ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ರಾಜೀನಾಮೆ ನೀಡಲು ನಿರಾಕರಿಸಿರುವ ಹೇಳಿಕೆ ಕುರಿತಂತೆ ಪ್ರತಿಕ್ರಿಯಿಸಿರುವ ಬಿಜೆಪಿ ವಕ್ತಾರ ಸಂಬೀತ್ ಪಾತ್ರಾ ಅಂತಹ ಹೇಳಿಕೆಗಳು ಅರಾಜಕತೆಯಿಂದ ಕೂಡಿವೆ ಎಂದು ಬಣ್ಣಿಸಿದ್ದಾರೆ. ಅಲ್ಲದೆ ಅಂತಹ ಹೇಳಿಕೆಗಳನ್ನು ನೀಡುವಾಗ ಬಹಳ ಸಂಯಮದಿಂದ ನಡೆದುಕೊಳ್ಳಬೇಕಾಗುತ್ತದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ಟಿವಿಕೆ ಇಂದು ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆಯ ಹಕ್ಕು ಮಂಡಿಸುವ ಸಾಧ್ಯತೆ ಇದೆ. ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವ ಜೋಸೆಫ್ ವಿಜಯ್ ಇಂದು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಭೇಟಿ ಮಾಡಿ ಹೊಸ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ ಎಂದು ಪಕ್ಷದ ನಾಯಕರು ತಿಳಿಸಿದ್ದಾರೆ. ಟಿವಿಕೆ ರಾಜ್ಯದಲ್ಲಿ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದರೂ ಸಹ ಬಹುಮತ ಸಾಬೀತುಪಡಿಸಲು ಆ ಪಕ್ಷಕ್ಕೆ ಇನ್ನೂ 10 ಶಾಸಕರ ಬೆಂಬಲ ಅಗತ್ಯವಿದೆ. ಪಶ್ಚಿಮ ಬಂಗಾಳದಲ್ಲಿ ಶಾಸಕಾಂಗ ಪಕ್ಷದ ನೂತನ ನಾಯಕನ ಆಯ್ಕೆಗೆ ಸಂಬಂಧಿಸಿದ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಲು ಬಿಜೆಪಿ ಹಿರಿಯ ನಾಯಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೇಂದ್ರ ವೀಕ್ಷಕರನ್ನಾಗಿ ನೇಮಿಸಿದೆ. ಅಲ್ಲದೆ ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಂಜಿಯವರನ್ನು ಸಹ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಅಂತೆಯೇ ಅಸ್ಸಾಂನಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರನ್ನು ಕೇಂದ್ರ ವೀಕ್ಷಕರನ್ನಾಗಿ ನೇಮಿಸಲಾಗಿದ್ದು ಸಹ ಅಧ್ಯಕ್ಷರನ್ನಾಗಿ ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರನ್ನು ಪಕ್ಷ ನೇಮಿಸಿದೆ. ಅಂತೆಯೇ ಪುದುಚೇರಿಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಕೇಂದ್ರ ವೀಕ್ಷಕರನ್ನಾಗಿ ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಹಾಗೂ ಬಿಜೆಪಿ ಪುದುಚೇರಿ ಉಸ್ತುವಾರಿ ನಿರ್ಮಲ್ ಕುಮಾರ್ ಸುರಾನಾ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಬಿಜೆಪಿ ತಿಳಿಸಿದೆ. ಬಿಜೆಪಿಯ ಸಂಸದೀಯ ಮಂಡಳಿ ಸಭೆ ಈ ನೇಮಕಾತಿಗಳನ್ನು ಅನುಮೋದಿಸಿದೆ. ಚುನಾವಣಾ ನಂತರದ ಯಾವುದೇ ಹಿಂಸಾಚಾರ ಘಟನೆಗಳನ್ನು ನಿಯಂತ್ರಿಸಲು ಶೂನ್ಯ ಸಹಿಷ್ಣುತೆ ನೀತಿಯನ್ನು ಜಾರಿಗೊಳಿಸುವಂತೆ ಕೇಂದ್ರ ಚುನಾವಣಾ ಆಯೋಗ ಪಶ್ಚಿಮ ಬಂಗಾಳದ ಮುಖ್ಯ ಕಾರ್ಯದರ್ಶಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಹಾಗೂ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳಿಗೆ ನಿರ್ದೇಶನ ನೀಡಿದೆ. ಚುನಾವಣಾ ಫಲಿತಾಂಶ ಹೊರಬಿದ್ದ ನಂತರ ಕಾನೂನು ಸುವ್ಯವಸ್ಥೆಯನ್ನು ಕಾಯ್ದುಕೊಳ್ಳಲು ತಕ್ಷಣ ತುರ್ತು ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯತೆ ಇದೆ ಎಂದು ಆಯೋಗ ನಿರ್ದೇಶಿಸಿದೆ. ಅಲ್ಲದೆ ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಿಸಿದ ಯಾವುದೇ ಗಲಭೆ ಪ್ರಚೋದನೆ ಮತ್ತಿತರ ಕೃತ್ಯಗಳನ್ನು ತಡೆಯಲು ರಾಜ್ಯ ಆಡಳಿತ ಹಾಗೂ ಭದ್ರತಾ ಸಂಸ್ಥೆಗಳು ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಯೋಗ ಸೂಚಿಸಿದೆ. ವಿಶೇಷವಾಗಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಯ್ದುಕೊಳ್ಳುವುದರ ಜೊತೆಗೆ ಎಲ್ಲಾ ನಾಗರಿಕರಿಗೆ ಭದ್ರತೆ ಹಾಗೂ ಸುರಕ್ಷತೆಯನ್ನು ರಾಜ್ಯದ ಆಡಳಿತ ಖಾತ್ರಿಪಡಿಸಬೇಕು ಎಂದು ಚುನಾವಣಾ ಆಯೋಗ ಸೂಚನೆ ನೀಡಿದೆ. ಆಡಳಿತದ ಮುಂದೆ ನೈಜ ಸಮಯದ ನಿಗಾ ವಹಿಸುವುದನ್ನು ಬಲವರ್ಧನೆಗೊಳಿಸುವ ಉದ್ದೇಶದ ಕೇಂದ್ರೀಯ ಪ್ರಭಾರಿ ಅಧಿಕಾರಿ ಸಿಪಿಒ ಪೋರ್ಟಲ್ ಅನ್ನು ನೀತಿ ಆಯೋಗ ಇಂದು ಬಿಡುಗಡೆ ಮಾಡಿದೆ. ಆಶೋತ್ತರ ಜಿಲ್ಲೆಗಳು ಮತ್ತು ಬ್ಲಾಕ್ ಅಭಿವೃದ್ಧಿ ಕಾರ್ಯಕ್ರಮಗಳು ತಳಮಟ್ಟದಲ್ಲಿ ಜಾರಿಯಾಗುತ್ತಿರುವ ಬಗ್ಗೆ ಪಾಲುದಾರರ ನಡುವೆ ಸಮನ್ವಯ ಸುಧಾರಿಸುವ ಉದ್ದೇಶವನ್ನು ಈ ಪೋರ್ಟಲ್ ಹೊಂದಿದೆ. ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಿಧಿ ಚಿಬ್ಬರ್ ಈ ಸಿಪಿಒ ಪೋರ್ಟಲ್ ವಿಶ್ವಾಸವೃದ್ಧಿ ಪಾರದರ್ಶಕತೆ ಮತ್ತು ಸ್ಪಂದನಾಶೀಲ ಆಡಳಿತದ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ತಳಮಟ್ಟದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಗಳ ಸಂಪೂರ್ಣ ಮೇಲ್ವಿಚಾರಣೆ ನಡೆಸುವುದಲ್ಲದೆ ನೀತಿ ನಿರ್ದೇಶನಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ನೆರವಾಗಲಿದೆ ಎಂದು ಹೇಳಿದ್ದಾರೆ.

0: ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಭಾರತದ ನಿರಂತರ ಸಾಗರ ಸಹಭಾಗಿತ್ವದ ಭಾಗವಾಗಿ ಭಾರತೀಯ ನೌಕಾಪಡೆಯ ಹಡಗು ಸುನೈನಾ ಮ್ಯಾನ್ಮಾರ್ನ ಯಾಂಗೂನ್ ಬಂದರನ್ನು ತಲುಪಿದೆ. ಈ ನೌಕೆಯ ಭೇಟಿ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರ ಭೇಟಿಯೊಂದಿಗೆ ಹೊಂದಿಕೆಯಾಗುತ್ತಿದ್ದು, ಇದರಿಂದ ಭಾರತ ಮತ್ತು ಮ್ಯಾನ್ಮಾರ್ ನಡುವಿನ ದ್ವಿಪಕ್ಷೀಯ ಸಾಗರ ಸಹಭಾಗಿತ್ವದ ಮತ್ತಷ್ಟು ಬಲವರ್ಧನೆಯಾಗಲಿದೆ ಎಂದು ನಿರೀಕ್ಷಿಸಲಾಗುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಮೂಲಸೌಕರ್ಯ ವೃದ್ಧಿಗೆ ಕೈಗೊಂಡಿರುವ ನಿರ್ಧಾರಗಳಿಂದ ಆರ್ಥಿಕ ಪ್ರಗತಿಗೆ ಮತ್ತಷ್ಟು ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಪ್ರವಾಸದಲ್ಲಿರುವ ವಿಯೆಟ್ನಾಂ ಅಧ್ಯಕ್ಷ ತೋಲಾಮ್ ಅವರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಚರ್ಚೆ. ದೇಶಾದ್ಯಂತ ಏಕಲವ್ಯ ಮಾದರಿ ವಸತಿ ಶಾಲೆಗಳ ನಿರ್ಮಾಣ, ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ಜುಯಲ್ ಓರಮ್. ಪಂಚರಾಜ್ಯಗಳ ಚುನಾವಣಾ ಪ್ರಕ್ರಿಯೆ ಮುಕ್ತಾಯ, ಹೊಸ ವಿಧಾನಸಭೆಯ ರಚನೆಗೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಸನ್ರೈಸರ್ಸ್ ಹೈದರಾಬಾದ್ ಪಂಜಾಬ್ ಕಿಂಗ್ಸ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇನ್ನೀಗ ಕೇಳಿ ಕಾರ್ಯಕ್ರಮ ಗೇಮ್ ಶೋ. ಇವತ್ತಿನ ಗೇಮ್ ಶೋನಲ್ಲಿ ಎಂದಿನಂತೆ ಬುಧವಾರ ನಿಮಗಾಗಿ ಪದಬಂಧ ಕಾರ್ಯಕ್ರಮ ಇರುತ್ತೆ. ಪದಬಂಧ ಕಾರ್ಯಕ್ರಮ ತುಂಬ ಸುಲಭ ಅಂತ ನಾನು ಹೇಳಲ್ಲ, ಆದರೆ ಸುಳಿವುಗಳನ್ನು ಸರಿಯಾಗಿ ಗಮನಿಸಿ ಅರ್ಥ ಮಾಡಿಕೊಂಡ್ರೆ ಸುಲಭ ಆಗತ್ತೆ. ಹಾಗಾಗಿ ಇವತ್ತಿನ ಪದಬಂಧ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲ ಸಾಲು ಅಂದರೆ ಪೂರ್ತಿ ಸಾಲಿಗೆ ಸಾಕಷ್ಟು ಪದಗಳು ಇವೆ. 1, 2, 3, 4, 5, 6, 7, 8, 9, 10, ಒಟ್ಟು 10 ಪದಗಳು ಇರುವಂತಹ ಸಾಲುಗಳು. ಅದರಲ್ಲಿ ಪ್ರತಿ ಅಕ್ಷರಕ್ಕೂ ಸುಳಿವನ್ನು ನೀಡಲಾಗತ್ತೆ. ದಯವಿಟ್ಟು ಸುಳಿವನ್ನು ಸರಿಯಾಗಿ ಗಮನಿಸಿ ಬರೆದಿಟ್ಕೊಳ್ಳಿ, ಆಗ ನಿಮಗೆ ಪೂರ್ತಿ ಸಾಲನ್ನು ಬರೆದು ಕಳಿಸ್ಲಿಕ್ಕೆ ಸುಲಭ ಆಗತ್ತೆ. ಹಾಗಾಗಿ ನಿಮಗೆ ಸುಳಿವಗಾಗಿ ಅಂದರೆ ಮೊದಲ ಪದಕ್ಕಾಗಿ ಸುಳಿವು ಹೀಗಿದೆ: ಸಂಜನಾ, ಇದರಲ್ಲಿ ಒಂದು ಅಕ್ಷರವನ್ನು ತಗೋಬೇಕು. ಸಾಗರ, ಇದರಲ್ಲಿ ಒಂದು ಅಕ್ಷರ. ರಮೇಶ, ಒಂದು ಅಕ್ಷರ. ವೆಂಕಿ, ಇದರಲ್ಲಿ ಒಂದು ಅಕ್ಷರ. ಬಣ್ಣ, ಇದರಲ್ಲಿ ಒಂದು ಅಕ್ಷರ. ಈ ಇಷ್ಟೂ ಪದಗಳಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಮೊದಲ ಪದ ಸಿಗತ್ತೆ. ಇವತ್ತಿನ ಪದಬಂಧ ಕಾರ್ಯಕ್ರಮದ ನಮಗೆ ಬೇಕಾಗಿರುವ ಪೂರ್ತಿ ಸಾಲಿನ ಮೊದಲ ಪದಕ್ಕೆ ಸುಳಿವು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ: ಸಂಜನ, ಸಾಗರ, ರಮೇಶ, ವೆಂಕಿ, ಬಣ್ಣ. ಈ ಇಷ್ಟೂ ಪದಗಳಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಮೊದಲ ಪದ ಸಿಗತ್ತೆ. ಹಾಗೆಯೇ ಎರಡನೇ ಪದಕ್ಕೆ ಸುಳಿವು: ರಜೆ, ಪಥ, ದರಿ, ಆಗಲಿ. ರಜೆ, ಪಥ, ದರಿ, ಆಗಲಿ. ಇದಿಷ್ಟು ಪದಗಳಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಮಗೆ ಬೇಕಾಗಿರುವ ಸಾಲಿನ ಎರಡನೇ ಪದ ಸಿಗುತ್ತೆ. ಈ ಎರಡು ಪದಗಳನ್ನು ಸಂದೇಶದ ಮುಖಾಂತರ ಸರಿ ಉತ್ತರವನ್ನು ನೀವು ಬರೆದು ಕಳಿಸ್ತೀರಾ ಅಂತ ಭಾವಿಸ್ತಾ ಒಂದು ಹಾಡನ್ನು ಕೇಳಿ ಬರೋಣ.
2: ಪುಣಿತ ಬರಿಟ್ಟು ಪೊರ್ಲುಡ ನಲ್ಲಿ ಕೇವಾ ಓಬಲ್ಲಡ್ಡ ನನ್ನ ಪೊರ್ಲುಡು

ಅನೇಕರ ಸಂದೇಶಗಳು ಇಲ್ಲಿ ಹರಿದು ಬಂದಿದೆ. ಆದರೆ ಇನ್ನೂ ಕೆಲವರು ಮತ್ತೊಮ್ಮೆ ಹೇಳ್ತೀರಾ ಅಂತ ಹೇಳ್ತಾ ಇದ್ದಾರೆ, ಮತ್ತು ಬಹುತೇಕರು ಸರಿ ಉತ್ತರದ ಮೆಸೇಜ್ನ ಇಲ್ಲಿ ಬರೆದು ಕಳಿಸಿದ್ದಾರೆ. ಇನ್ನೂ ಎರಡು ಸುಳಿವನ್ನು ನೀಡೋಣ. ಹಾಗೇ ಮೊದಲಿನ ಸುಳಿವನ್ನು ಮತ್ತೊಮ್ಮೆ ತಿಳಿಸ್ತಾ ಒಟ್ಟಾರೆ ಒಮ್ಮೆಲೆ ಎಲ್ಲರ ಹೆಸರುಗಳನ್ನು ಹೇಳೋಣ ಅಂತ ಹೇಳ್ತಾ ತಪ್ಪಾಗಿದೆ ಅಂತೇನೋ ಹೇಳ್ತಾ ಇದ್ದಾರೆ. ಇರಲಿ, ತೊಂದರೆ ಇಲ್ಲ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮ ಸರಿಯಾದ ಬರವಣಿಗೆ ಹಾಗೇ ಸರಿಯಾದ ಪದಗ್ರಹಿಕೆ ಇರಲಿ, ಜೊತೆಗೆ ಉತ್ತರವೂ ಸರಿಯಾಗಿರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಸುಳಿವು ಹೀಗಿದೆ. ಸಂಜನಾ, ಸಾಗರ, ರಮೇಶ, ವೆಂಕಿ, ಬಣ್ಣ, ಈ ಇಷ್ಟೂ ಪದಗಳಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ಮೊದಲನೇ ಪದ ನಿಮಗೆ ಸಿಗತ್ತೆ. ಹಾಗೇ ಎರಡನೇ ಪದಕ್ಕೆ ರಜೆ, ಪಥ, ದರಿ, ಆಗಲಿ, ಈ ಇಷ್ಟು ಪದಗಳಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ನಮಗೆ ಬೇಕಾಗಿರುವ ಸಾಲಿನ ಎರಡನೇ ಪದ ಸಿಗತ್ತೆ ಅಂತ ಹೇಳಿದೆ. ಹಾಗೇ ಮೂರನೇ ಪದಕ್ಕೆ ಸುಳಿವು ಹೀಗಿದೆ. ನೀನು ನೋಂದಣಿ ದುಬಾರಿ, ನೀನು ನೋಂದಣಿ ದುಬಾರಿ, ನೀನು ನೋಂದಣಿ ದುಬಾರಿ, ಈ ಮೂರು ಪದಗಳಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಮೂರನೇ ಪದ ಸಿಗತ್ತೆ. ಹಾಗೇ ನಾಲ್ಕನೇ ಪದಕ್ಕೆ ಸುಳಿವು ಚಹರೆ, ಚಹರೆ, ವಕ್ರ, ವಕ್ರ, ಚಹರೆ, ಇದರಲ್ಲಿ ಒಂದೊಂದು ಅಕ್ಷರವನ್ನು

ತಗೊಂಡ್ರೆ ನಿಮಗೆ ನಾಲ್ಕನೇ ಪದ ಸಿಗುತ್ತೆ. ಹಾಗೇನೆ ಐದನೇ ಪದಕ್ಕೂ ಸುಳಿವನ್ನು ನೀಡ್ತೀನಿ. ನಾನು ಇದರಲ್ಲಿ ಒಂದು ಅಕ್ಷರವನ್ನು ತಗೊಳ್ಳಿ, ನೊಂದವರು ಇದರಲ್ಲಿ ಒಂದು ಅಕ್ಷರವನ್ನು ತಗೊಳ್ಳಿ, ಆಗದು ಇದರಲ್ಲಿ ಒಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಐದನೇ ಪದ ಸಿಗುತ್ತೆ. ಒಟ್ಟು ಐದು ಪದಗಳಿಗೆ ನಿಮಗೆ ಈಗಾಗಲೇ ಸುಳಿವನ್ನು ನೀಡಿದ್ದೀವಿ. ಈ ಐದು ಪದಗಳಲ್ಲಿ ಅಂದರೆ ಈಗ ನೀಡಿರುವಂತಹ ಸುಳಿವುಗಳಲ್ಲಿ ಎಲ್ಲ ಸುಳಿವುಗಳಿಗೂ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಐದು ಪದ ಸಂಪೂರ್ಣವಾಗಿ ಸಿಗುತ್ತೆ. ಉಳಿದ ಐದು ಪದಕ್ಕೆ ಸುಳಿವನ್ನು ಹಾಡಿನ ನಂತರ ನೀಡ್ತೇನೆ. ಯಾರೆಲ್ಲ ಸರಿ ಉತ್ತರವನ್ನು ನೀಡಿದ್ದಾರೆ ಅಂತ ಹಾಡಿನ ನಂತರ ತಿಳಿದುಕೊಳ್ಳೋಣ.

0: ಪ್ರಶಸ್ತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಇವತ್ತಿನ ಗೇಮ್ ಶೋ ಪದಬಂಧ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಅನೇಕರ ಸಂದೇಶಗಳು ಹರಿದು ಬಂದಿದೆ, ಇನ್ನು ಬಹುತೇಕರು ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಮೊದಲ ಒಟ್ಟು 10 ಪದಗಳು ಇರುವಂತಹ ಸಾಲು ಇದು. ಮೊದಲ 5 ಪದಕ್ಕೆ ಸುಳಿವನ್ನು ನೀಡಲಾಗಿತ್ತು ಈಗಾಗಲೇ. ಇನ್ನು ಸುಳಿವನ್ನು ಮತ್ತೊಮ್ಮೆ ಹೇಳ್ತಾ ಉತ್ತರವನ್ನೂ ತಿಳಿಸ್ತೇನೆ. ಸಂಜನಾ, ಸಾಗರ, ರಮೇಶ, ವೆಂಕಿ, ಬಣ್ಣ, ಈ ಇಷ್ಟು ಪದಗಳಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ಮೊದಲನೇ ಪದ ಸಿಗತ್ತೆ ಅಂತ ಹೇಳಿದ್ದೆ. ಹಾಗೇನೆ ರಜೆ, ಪಥ, ಧರಿ, ಆಗಲಿ, ನೀನು, ನೊಂದಣಿ, ದುಬಾರಿ, ಚಹರೆ, ವಕ್ರ, ನಾನು, ನೊಂದವರು, ಆಗದು, ಇದಿಷ್ಟು ಪದಗಳಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ 2, 3, 4, 5 ಒಟ್ಟು 5 ಪದಗಳಿರುವಂತಹ ಸಾಲಿನ ಮೊದಲ 5 ಪದಗಳು ಸಿಗತ್ತೆ ಅಂತ ಹೇಳಿದ್ದೆ. ಸರಿಯಾದ ಪದಗಳು ಹೀಗಿವೆ. ದಯವಿಟ್ಟು ಇನ್ಮೇಲೆ ಯಾರು ಸಂದೇಶವನ್ನು ಕಳಿಸ್ತೀರಾ ಅವರ ಮೆಸೇಜ್ಗಳನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾ, ಸಂಸಾರವೆಂಬ ರಥದಲ್ಲಿ ನೀನೊಂದು ಚಕ್ರ, ನಾನೊಂದು, ಅಲ್ಲಿಗೆ 5ನೇ ಪದ ಮುಗಿಯುತ್ತೆ. ಸಂಸಾರವೆಂಬ ರಥದಲ್ಲಿ ನೀನೊಂದು ಚಕ್ರ, ನಾನೊಂದು, ಅಲ್ಲಿಗೆ 5ನೇ ಪದ ಮುಗಿಯುತ್ತೆ. ಹಾಗಾಗಿ ಇನ್ಮೇಲೆ ಯಾರೆಲ್ಲ ಸಂದೇಶವನ್ನು ತಗೊಳ್ತೀರಿ ಅವರ ಸಂದೇಶಗಳನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾ, ಇದುವರೆಗೆ ಯಾರೆಲ್ಲ ಸರಿ ಸಂದೇಶವನ್ನು ಕಳಿಸಿದ್ದೀರಾ ಎಲ್ಲರ ಮೆಸೇಜ್ಗಳನ್ನು ನೋಡೋಣ. ಅದಕ್ಕೂ ಮುನ್ನ ಮತ್ತೊಂದು ಗೀತೆಯ ಅಂತರ. ಗೀತೆಯ ನಂತರ ಉಳಿದ 5 ಪದಕ್ಕೂ ಸುಳಿವನ್ನು ಒಮ್ಮೆಲೆ ನೀಡ್ತೇನೆ. ಒಟ್ಟು 10 ಪದವನ್ನು ಸರಿಯಾಗಿ ಬರೆದು ಕಳಿಸಿ. ಈಗಾಗಲೇ ಯಾರೆಲ್ಲ ಸರಿ ಬರೆದಿದ್ದೀರಿ ನಿಮಗೆ ಗೊತ್ತಾಗಿರುತ್ತೆ ನೀವು ಬರೆದಿರುವ ಉತ್ತರ ಸರಿ ಇದೆಯಾ ಇಲ್ವಾ ಅಂತ. ಹಾಗಾಗಿ ಉಳಿದ 5 ಪದವನ್ನು ಒಂದು ಗೀತೆಯ ನಂತರ ಹೇಳ್ತೇನೆ. ಆಮೇಲೆ ಒಟ್ಟಿಗೆ 10 ಪದವನ್ನು ಬರೆದು ಕಳಿಸಿ. ಸರಿ ಉತ್ತರವನ್ನು ಬರೆದಿರುವ ಎಲ್ಲ ಗೆಳೆಯರ ಹೆಸರನ್ನು ತಿಳಿಸಲಾಗುತ್ತೆ.

1:41 ಆಗಲಿದೆ. ಗೇಮ್ ಶೋ ಕಾರ್ಯಕ್ರಮದಲ್ಲಿ ಪದಬಂಧ ಕೇಳ್ತಾ ಇದ್ದೀರಾ. ಒಟ್ಟು 10 ಪದ ಇರುವಂತಹ ಸಂಪೂರ್ಣ ಸಾಲಿನಲ್ಲಿ 5 ಪದವನ್ನು ಈಗಾಗಲೇ ತಿಳಿಸಿದ್ದೀವಿ. ಸಂಸಾರವೆಂಬ ರಥದಲ್ಲಿ ನೀನೊಂದು ಚಕ್ರ ನಾನೊಂದು ಇಲ್ಲಿಗೆ ಮುಗಿಸಿದ್ವಿ. ಇನ್ನು ಉಳಿದ 5 ಪದಕ್ಕೆ ಸುಳಿವು ಹೀಗಿದೆ, ಒಮ್ಮೆಲೆ ನೀಡ್ತೀನಿ 5 ಪದಕ್ಕೆ ಸುಳಿವನ್ನು. ಹಾಗಾಗಿ ಸಂಪೂರ್ಣ ಸಾಲನ್ನು ಒಂದು ಹಾಡಿನ ಅಂತರದಲ್ಲಿ ಬರೆದು ಉತ್ತರವನ್ನು ಬರೆದು ಕಳಿಸಿ. ಖಂಡಿತ ಸುಲಭವಾಗಿದೆ ಸಾಲು ಅಂತ ಹೇಳ್ತಾ, ಉಳಿದ 5 ಪದಕ್ಕೆ ಸುಳಿವು ಹೀಗಿದೆ. ಅಂದರೆ 6ನೇ ಪದದಿಂದ ಚಮಚ ಬಕ್ರ, ಹಾಗೆಯೇ 6ನೇ ಪದಕ್ಕೆ ಸುಳಿವಿದು. ಇದರಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮ್ಗೆ 6ನೇ ಪದ ಸಿಗತ್ತೆ. ನೀನೇ ನಿಮಗಾಗಿ ಇಲ್ಲ ಹೋಗದೆ, ಇದರಲ್ಲಿ ಒಂದೊಂದು ಅಕ್ಷರವನ್ನು ತಗೊಳ್ಳಿ, 7ನೇ ಪದ ಸಿಗುತ್ತೆ. ನಾನೇ ನಿಜ ಹೋಗಲ್ಲ ಮೆಚ್ಚಿದೆ, ಇದರಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ 9ನೇ ಪದ ಸಿಗತ್ತೆ. 8ನೇ ಪದ ಹೀಗಿದೆ, ನಾವೆಲ್ಲ ನಿಗಮ ಬೆಲ್ಲ, ನಾವೆಲ್ಲ ನಿಗಮ ಬೆಲ್ಲ, ಇದರಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ 8ನೇ ಪದ ಸಿಗತ್ತೆ. 9ನೇ ಪದ ನಾನೇ ನಿಜ ಹೋಗಲ್ಲ ಮೆಚ್ಚಿದೆ, ಇದರಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ 9ನೇ ಪದ ಸಿಗತ್ತೆ. 10ನೇ ಪದಕ್ಕೆ ಸುಳಿವು, ಅಜನೀಶ್ ಹನಿ ಬರಲ್ಲ, ಅಜನೀಶ್ ಹನಿ ಬರಲ್ಲ. ಸಂಪೂರ್ಣ 10 ಪದಕ್ಕೆ ಸುಳಿವನ್ನು ಈಗಾಗಲೇ ಕೊಟ್ಟಿದ್ದೀವಿ. ಮತ್ತೊಮ್ಮೆ ಒಮ್ಮೆಲೆ 6, 7, 8, 9, 10 ಇಷ್ಟು ಪದಕ್ಕೆ ಸುಳಿವನ್ನು ನೀಡ್ತೀನಿ. ದಯವಿಟ್ಟು ಗಮನಿಸಿ ಹಾಗೆಯೇ ಬರೆದಿಟ್ಕೊಳ್ಳಿ. ಚಮಚ ಬಕ್ರ, ಇದರಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ 6ನೇ ಪದ ಸಿಗತ್ತೆ. ನೀನೇ ನಿಮಗಾಗಿ ಇಲ್ಲ ಹೋಗದೆ, ಇದು 7ನೇ ಪದಕ್ಕೆ ಸುಳಿವು. 8ನೇ ಪದಕ್ಕೆ ನಾವೆಲ್ಲ ನಿಗಮ ಬೆಲ್ಲ, ಇದು 8ನೇ ಪದಕ್ಕೆ ಸುಳಿವು. 9ನೇ ಪದಕ್ಕೆ ನಾನೇ ನಿಜ ಹೋಗಲ್ಲ ಮೆಚ್ಚಿದೆ, 10ನೇ ಪದಕ್ಕೆ ಹಾಗೂ ಕೊನೆಯ ಪದಕ್ಕೆ ಸುಳಿವು, ಅಜನೀಶ್ ಹನಿ ಬರಲ್ಲ, ಅಜನೀಶ್ ಹನಿ ಬರಲ್ಲ, ಇದು ಕೊನೆಯ ಪದದ ಸುಳಿವು. ಸಂಪೂರ್ಣ ಸಾಲನ್ನು ಪೂರ್ತಿಯಾಗಿ ಅರ್ಥ ಬರುವಂತೆ ಬರೆದು ನಮಗೆ ಕಳಿಸಿ. ಯಾರೆಲ್ಲ ಕಳಿಸ್ತಾರೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಏನೇ ಆದರೂ ನಗ್ತಾ ಇರಬೇಕು, ಯಾರೇ ಬಂದರೂ ಹಲ್ಲನ್ನು ಕಿರೀತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಟಿಪ್ಪು ಅವರು.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಗೇಮ್ ಶೋ ಪದಬಂಧ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸರಿಯಾದ ಪದ ಹೀಗಿದೆ: ಸಂಸಾರವೆಂಬ ರಥದಲ್ಲಿ ನೀನೊಂದು ಚಕ್ರ, ನಾನೊಂದು ಚಕ್ರ, ನೀನಿಲ್ಲದೆ ನಾನಿಲ್ಲ, ನಾನಿಲ್ಲದೆ ನೀನಿಲ್ಲ. ಇದು ಸರಿಯಾದ ಉತ್ತರ ಆಗಿತ್ತು. ಇದು ಯಾರನ್ನ ಕುರಿತು ಹೇಳ್ತಾ ಇರೋದು ಅಂತ ಹೇಳೋದಾದರೆ, ಸಂಸಾರವೆಂಬ ರಥದಲ್ಲಿ ನೀನೊಂದು ಚಕ್ರ ಅಂದರೆ ಗಂಡ, ನಾನೊಂದು ಚಕ್ರ ಅಂದರೆ ಹೆಂಡತಿ ಮಡದಿ. ನೀನಿಲ್ಲದೆ ನಾನಿಲ್ಲ, ನಾನಿಲ್ಲದೆ ನೀನಿಲ್ಲ. ಇದು ಸರಿಯಾದ ಸಾಲಾಗಿತ್ತು. ಬಹುತೇಕರು ಸರಿ ಉತ್ತರವನ್ನು ಗ್ರಹಿಸಿ ಬರೆದು ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶವನ್ನು ನೀಡಿದ್ದಾರೆ ಅಂತ ನೋಡೋದಾದರೆ, ಇನ್ನೂ ಟೈಪಿಂಗ್ ಅಂತ ಬರ್ತಾ ಇದೆ, ಇನ್ನೂ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗೆಯೇ ಸರಿಯಾದ ಉತ್ತರವನ್ನು ಈಗಾಗಲೇ ತಿಳಿಸ್ಬಿಟ್ಟಿದ್ದೀವಿ, ಹಾಗೆ ನೀವೆಲ್ಲ ಸರಿ ಉತ್ತರವನ್ನು ಬರೆದು ಕಳಿಸಿದ್ದೀರಾ ಅಂತ ಭಾವಿಸ್ತಾ, ಉಮೇಶ್ ಸಂಕೇಶ್ವರ, ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಹಾಗೆಯೇ ನಮ್ಮ ಗೆಳೆಯರಾದಂತಹ ರಾಜ್ಕುಮಾರ್ ಕಾತರ್ಕಿ, ಕೆಎಚ್ ಬಿ ಕಾಲೋನಿ ಹರಿಹರ ಇಲ್ಲಿಂದ, ಹಾಗೆಯೇ ಸರಿಯಾಗಿ ಕೇಳಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಇಂಟರ್ನೆಟ್ ಸ್ವಲ್ಪ ತಪ್ಪಿತ್ತು ಅಂತ ಕೆಲವರು ಕೇಳ್ತಾ ಇದ್ದಾರೆ. ಪೂರ್ತಿ ಸಾಲನ ಈಗಾಗಲೇ ತಿಳಿಸಿರೋದ್ರಿಂದ ಮುಂದಿನ ಪ್ರಶ್ನೆಗೆ ಉತ್ತರ ನೀಡುವಂತಹ ಪ್ರಯತ್ನ ನೀವು ಮಾಡಿ ಸರ್ ಅಂತ ಹೇಳ್ತಾ, ರೋಹಿಣಿ ಮೋಹನ್ ಅವರು ಹಳೆ ಹುಬ್ಬಳ್ಳಿ ಇಲ್ಲಿಂದ, ರೇಖಾ ಯಲಹಂಕದಿಂದ, ಪವನ್ ಗೂಳೂರು ಇಲ್ಲಿಂದ, ಹಾಗೆಯೇ ನಮ್ಮ ಗೆಳೆಯರಾದಂತಹ ನೇತ್ರ ಅವರು ಕೆಂಗೇರಿಯಿಂದ, ಇನ್ನು ಮೋಹನ್ ಅವರು ಹೆಸರುಘಟ್ಟದಿಂದ, ಅಶ್ವಥ್ ವಿಜಯನಗರ ಇಲ್ಲಿಂದ, ಶೀಲಾ ಅವರ ಸಂದೇಶ ಸಹ ಹರಿದು ಬಂದಿದೆ. ಹಾಗೆಯೇ ದಯವಿಟ್ಟು ನಿಮ್ಮ ಹೆಸರುಗಳನ್ನು ಸ್ಪಷ್ಟವಾಗಿ ಬರೆದು ಕಳಿಸಿ, ಇಲ್ಲ ಅಂದರೆ ಓದಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸಾಕಷ್ಟು ಸಂದೇಶಗಳು ಹರಿದು ಬಂದಿರುತ್ತೆ. ಗಾಯತ್ರಿ ಚಂದ್ರಶೇಖರ್ ಅವರ ಸಂದೇಶ ಹರಿದು ಬಂದಿದೆ. ಇನ್ನು ರಮ್ಯಾ ಚಲ್ಲಹಳ್ಳಿಯಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಶಾಂತಿನಿ ಅವರು ಹಾಸನದಿಂದ ಮೆಸೇಜ್ ಮಾಡಿದ್ದಾರೆ. ಜಯಶೀಲ ಜೆ ಪಿ ನಗರದಿಂದ, ಜಗದಾಂಬಿಕಾ ಹಂಸವೇಣಿ ಅವರು ಪ್ರಥಮ ಬಾರಿ ಸರಿಯಾದ ಉತ್ತರವನ್ನು ಪೂರ್ತಿ ಸಾಲನ್ನು ಬರೆದು ಕಳಿಸಿದವರು ಇವರೇ. ಹಾಗೆಯೇ ಈರಣ್ಣ ಇವರ ಸಂದೇಶ ಮುದನೂರಿನಿಂದ. ಇನ್ನು ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾನಿಂದ, ಗಿರಿರಾಜ್ ಸಿ ಎಂ ಅಜ್ಜಂಪುರ, ಹಾಗೆಯೇ ಮೀನಾಕ್ಷಿ 8ನೇ ಮೈಲಿಯಿಂದ, ಮಂಜುನಾಥ್ ಬಡಿಗೇರ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಹಾಗೆಯೇ ಹರೀಶ್ ಅವರು ಮಲ್ಲೇಶ್ವರಂನಿಂದ. ಮೆಸೇಜ್ ಮಾಡಿರುವ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ಅನೇಕರು ಪ್ರಯತ್ನ ಪಡ್ತಾನೆ ಇದ್ದಾರೆ, ಹಾಗೆಯೇ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಈಗ ಮೆಸೇಜ್ ಮಾಡ್ತಾ ಇದ್ದಾರೆ ಪೂರ್ಣಿಮಾ ಮೇಸ್ತ್ರಿ ಅವರು, ಅಮೃತ ರಮೇಶ್ ಅವರು. ನಿಮ್ಮೆಲ್ಲರ ಸಂದೇಶಗಳಿಗೆ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮದ ಮುಂದಿನ ತುಂಬ ಸ್ವಲ್ಪ 5 ಪದ ಇರುವಂತಹ ಸಾಲು ತುಂಬ ಬೇಗ ಉತ್ತರವನ್ನು ಬರೆದು ಕಳಿಸ್ಬೇಕು, ಯಾಕೆಂದರೆ ಕಾಲಾವಕಾಶ ಬಹಳ ಕಡಿಮೆ ಇದೆ. 8 ನಿಮಿಷಗಳ ಕಾಲಾವಕಾಶ ಇದೆ ಕಾರ್ಯಕ್ರಮ ಮುಗಿಸ್ಲಿಕ್ಕೆ. ಹಾಗಾಗಿ ಪದವನ್ನು ಸುಳಿವನ್ನು ಹೀಗೆ ತಿಳಿಸ್ಬಿಡ್ತೀನಿ. ಒಟ್ಟು 5 ಪದ ಇರುವಂತಹ ಚಿಕ್ಕ ಸಾಲು ಇದು. 5 ಪದಕ್ಕೆ ಸುಳಿವು ಒಮ್ಮೆಲೆ ನೀಡ್ತೀನಿ, ದಯವಿಟ್ಟು ಗಮನಿಸಿ ಬರೆದಿಟ್ಕೊಳ್ಳಿ. ಪ್ರೀತಂ ತಿರುಗಿ, ಇದರಲ್ಲಿ ಒಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಮೊದಲನೇ ಪದ ಸಿಗುತ್ತೆ. ಪ್ರೀತಂ ತಿರುಗಿ ಒಂದೊಂದು ಅಕ್ಷರ. ಜನುಮ ಗಜ ಕತ್ತಿ ಕಾಗೆ, ಇದರಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ಎರಡನೇ ಪದ ಸಿಗುತ್ತೆ. ಅರಸ ಅತೀತ, ಇದರಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಮೂರನೇ ಪದ ಸಿಗುತ್ತೆ. ದೊಣ್ಣೆ ದಡ್ಡ, ಇದರಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಾಲ್ಕನೇ ಪದ ಸಿಗುತ್ತೆ. ಶಕುನಿ ಭಕ್ತಿ, ಇದರಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ಐದನೇ ಪದ ಸಿಗುತ್ತೆ. ಪೂರ್ತಿ ಸಾಲು ನಿಮಗೆ ಸಿಗುತ್ತೆ. ಮತ್ತೊಮ್ಮೆ ಸುಳಿವು: ಪ್ರೀತಂ ತಿರುಗಿ, ಜನುಮ ಗಜ ಕತ್ತಿ ಕಾಗೆ, ಅರಸ ಅತೀತ, ದೊಣ್ಣೆ ದಡ್ಡ, ಶಕುನಿ ಭಕ್ತಿ. ಈ ಇಷ್ಟು ಪದಗಳಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ 5 ಸಂಪೂರ್ಣ ಪದ, ಸರಿಯಾದ ಪದ ನಿಮಗೆ ಸಿಗುತ್ತೆ. ಕಾಲಾವಕಾಶ ಕಡಿಮೆ ಇರೋದರಿಂದ ದಯವಿಟ್ಟು ನಿಮ್ಮ ಉತ್ತರಗಳು ಸ್ವಲ್ಪ ವೇಗದಲ್ಲಿ ಹರಿದು ಬರಲಿ ಅಂತ ಹೇಳ್ತಾ, ಚಿತ್ರಾ ಅವರ ಧ್ವನಿಯಲ್ಲಿ ಈ ಗೀತೆ.

ಇವತ್ತಿನ ಪದಬಂಧ ಕಾರ್ಯಕ್ರಮದ ಕೊನೆಯ ಪದ ಅಂದ್ರೆ ಈಗಷ್ಟೇ ಸುಳಿವು ನೀಡಿದ್ದು ಪ್ರೀತಂ, ತಿರುಗಿ, ಜನುಮ, ಗಜ, ಕತ್ತಿ, ಕಾಗೆ, ಅರಸ, ಅತೀತ, ದೊಣ್ಣೆ, ದಡ್ಡ, ಶಕುನಿ, ಭಕ್ತಿ, ಇವಿಷ್ಟು ಪದಗಳಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ಸರಿಯಾದ ಪದ ಸಿಗತ್ತೆ ಅಂತ ಹೇಳಿದ್ದೆ. ಸರಿಯಾದ ಪದ ಅನೇಕರು ಉತ್ತರದ ಮುಖಾಂತರ ಕಳಿಸಿದ್ದಾರೆ.

0: ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ತಪ್ಪನ್ನು ಮಾಡಿದ್ದಾರೆ. ಇರಲಿ, ಸರಿಯಾದ ಪದ ಹೀಗಿದೆ: ಪ್ರೀತಿ ಜಗತ್ತಿಗೆ ಅತೀ ದೊಡ್ಡ ಶಕ್ತಿ. ಪ್ರೀತಿ ಜಗತ್ತಿಗೆ ಅತೀ ದೊಡ್ಡ ಶಕ್ತಿ. ಇದು ಯಾರೆಲ್ಲ ಸರಿ ಉತ್ತರವಾಗಿ ಬರೆದು ಕಳಿಸಿದ್ದೀರಾ, ನಿಜವಾಗ್ಲೂ ನಿಮ್ಮ ಉತ್ತರಗಳು ಸರಿಯಾಗಿದೆ ಅಂತ ಹೇಳ್ತಾ, ಎಲ್ಲರ ಹೆಸರುಗಳನ್ನು ಬಹುಶಃ ಹೇಳಲಿಕ್ಕೆ ಕಷ್ಟ ಆಗಬಹುದು. ವಾಣಿಶ್ರೀ ಅವರು ಧಾರವಾಡದಿಂದ, ರಮೇಶ್, ಅಮೃತ, ರಮೇಶ್, ಉಮೇಶ್, ಸಂಕೇಶ್ವರ, ಹಾಗೆಯೇ ಮೀನಾಕ್ಷಿ, ಪೂರ್ಣಿಮಾ, ಮೇಸ್ತ್ರಿ, ಚನ್ನಗೌಡ, ಮಾಕನೂರು, ಹಾಗೆಯೇ ಇನ್ನೂ ಹಲವರ ಸಂದೇಶಗಳು ಹರಿದು ಬಂದಿದೆ. ಎಲ್ಲರ ಪವನ್ ಗೂಳೂರು, ಹಾಗೆಯೇ ಸರೋಜಾ ಸಿಂಗ್, ದೇವಿ ಸಿಂಗ್ ಅವರು, ಶೋಭಾ, ಎಸ್ ಎಂ ಶೋಭಾ ಅವರು ಹಾಸನ್ನಿಂದ, ಮತ್ತು ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಚಂದನ ಚಿತ್ರದುರ್ಗ ಇಲ್ಲಿಂದ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ, ಇಲ್ಲಿ ತೊಂದರೆ ಇಲ್ಲ. ಶೀಲಾ ಅಶ್ವಥ್ ಅವರು ವಿಜಯನಗರದಿಂದ, ರಮ್ಯಾ ಚಲ್ಲಹಳ್ಳಿಯಿಂದ, ಜಗದಾಂಬಿಕಾ ಹಂಸವೇಣಿ ಅವರು, ಗಾಯತ್ರಿ ಚಂದ್ರಶೇಖರ್ ಅವರು, ಶಾಂತಿನಿ ಹಾಸನದಿಂದ, ರೇಖಾ ಯಲಹಂಕದಿಂದ, ಜಯಶೀಲಾ ಜೆ ಪಿ ನಗರದಿಂದ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ. ಐ ಆಮ್ ಅನುಜಾ ಕುಮಾರ್ ವಿತ್ ದ ಮಿಡ್ ಡೇ ನ್ಯೂಸ್. The headlines. Prime Minister Narendra Modi holds talks with President of Vietnam Tho Lam in New Delhi. Several MOUs exchanged in the fields of digital technology, rare earth and medical product regulations. Hectic parleys continue in Tamil Nadu among parties as TVK is set to stake claim for forming government despite lack of majority figure. Assam Chief Minister Himanta Biswa Sarma tenders resignation. Swearing-in ceremony of the new government to take place after 11th of May. India and European Union launch joint initiative to strengthen EV battery recycling capacity. IMD forecasts heavy rainfall over Assam, Bihar, Kerala, Tamil Nadu and Puducherry today. And in IPL cricket, hosts Sunrisers Hyderabad to take on Punjab Kings in the evening. And now the news in detail. India and Vietnam today inked several MOUs in the fields of digital technology, rare earths, medical products regulation, public sector audit, digital payment system and culture and tourism. The agreements were signed after the talks between Prime Minister Narendra Modi and President of Vietnam Tho Lam in New Delhi this afternoon. During the talks, both leaders held wide-ranging discussions across the spectrum of bilateral relations as also on regional and global issues of mutual interest. We now go over live at Hyderabad House, where Prime Minister Narendra Modi is briefing the media on the outcomes of the talks.
2: Fast payment system bhi jald hi link hone ja rahe hain. Saath hi, ab hum dono deshon ke beech state to state aur city to city cooperation ko bhi majboot karne ja rahe hain. Friend, Vietnam भारत की एक्ट ईस्ट पॉलिसी और विजन महासागर का एक मुख्य स्तंभ है. इंडो पैसिफिक क्षेत्र में भी हमारा कॉमन आउटलुक है. हम अपनी सुदृढ़ होती हुई रक्षा और सुरक्षा सहयोग से रूल ऑफ लॉ, शांति, स्थिरता और समृद्धि के प्रति योगदान देते रहेंगे. वियतनाम के सहयोग से भारत आसियान के साथ अपने संबंधों को भी और व्यापक बनाएगा. योर एक्सलेंसी, पहलगाम आतंकी हमले की कड़ी निंदा करने और आतंकवाद के विरुद्ध हमारे संघर्ष में साथ खड़े रहने के लिए हम वियतनाम के आभारी हैं. वैश्विक उथल पुथल और आर्थिक चुनौतियों के इस दौर में अपने टैलेंट, गुड गवर्नेंस और इकोनॉमिक रिफॉर्म्स के बल पर भारत और वियतनाम दुनिया की सबसे तेजी से बढ़ती इकोनॉमी के रूप में उभर रहे हैं. अब हमारी एनहेंस स्ट्रेटेजिक पार्टनरशिप के माध्यम से हम एक दूसरे की रैपिड ग्रोथ के सहायक बनेंगे. जैसा कि बुद्ध की शिक्षाओं की भावना है कि यदि आप किसी और के लिए दीप जलाते हैं तो वह आपके अपने मार्ग को भी

0: 2:15 ಅಂದ್ರೆ ನಮ್ಮ ಶ್ರೋತೃಗಳು ಕಾಯ್ತಾ ಇದ್ದಾರೆ ಸ್ಪಂದನ ಕಾರ್ಯಕ್ರಮಕ್ಕೆ. ಕೇಳೋಣ ಈಗ ಸ್ಪಂದನ. ಸ್ಪಂದನ ನಮ್ಮ ನಿಮ್ಮ ಮಾತು. ಆತ್ಮೀಯ ಕೇಳುಗರೆ, ಸ್ಪಂದನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಕೃಷ್ಣಪ್ಪ. ನಮಸ್ಕಾರ.
1: ನಮಸ್ತೆ.
0: ಏನ್ ಕೃಷ್ಣಪ್ಪ ಇಷ್ಟೊಂದು ಸುಸ್ತಾಗಿ ಕಾಣಿಸ್ತಾ ಇದ್ದೀರಾ? ಏನ್ ಸಮಾಚಾರ? ಮುಖ ಎಲ್ಲ ಕೆಂಪಾಗಿ ಬೆವರು ಸುರಿತಾ ಇದೆಯಲ್ಲ.
1: ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ನಮ್ಮ ಆಕಾಶವಾಣಿ ಕೇಂದ್ರದಲ್ಲಿ ಇದೇ ತಿಂಗಳ 8 ಅಂದ್ರೆ ಶುಕ್ರವಾರ ನಾವೊಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ, ಅದೇ ವಾಕಥಾನ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮ ಆಕಾಶವಾಣಿಗೆ 90 ಒಂದು ಸಂಭ್ರಮಾಚರಣೆ ಈ ಸಂದರ್ಭದಲ್ಲಿ.
0: ಸೊ ನೀವು ಹಾಗಾದ್ರೆ ವಾಕಥಾನ್ ರಿಹರ್ಸಲ್ಗೆ ಏನಾದರೂ ಇವತ್ತು ಹೋಗಿದ್ರ ಅಂತ?
1: ರಿಹರ್ಸಲ್ಗಿಂತ ಸಿದ್ಧತೆ ಕಾರ್ಯಕ್ರಮ, ವಿವಿಧ ಇಲಾಖೆಗಳಿಂದ ಒಂದು ಅನುಮತಿ ಬೇಕಾಗತ್ತೆ, ಮತ್ತೆ ಈ ಬೇರೆ ಬೇರೆ ತರದ ಒಂದು ಕಾರ್ಯಕ್ರಮಗಳು ಅದಕ್ಕೆ ಏನು ಸಿದ್ಧತೆಗಳು ಬೇಕಾಗತ್ತೆ. ಆ ಒಂದು ಕಾರ್ಯಕ್ರಮದಲ್ಲಿ ನಾನು ತುಂಬಾ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಈ ಒಂದು ಕಾರ್ಯಕ್ರಮ ಅಂತಂದ್ರೆ, ಶುಕ್ರವಾರ ಬೆಳಗ್ಗೆ ಸುಮಾರು 6:30 ಶಾರ್ಪ್ಲಿ ಈ ಕಾರ್ಯಕ್ರಮ ಏನು ಕಾಲ್ನಡಿಗೆ ಒಂದು ಜಾಥಾ ಶುರುವಾಗುತ್ತೆ. ಆಕಾಶವಾಣಿಯ ಒಂದು ವಾಕಥಾನ್ ನಮ್ಮ ಆಕಾಶವಾಣಿ ಕೇಂದ್ರದಿಂದ ಶುರುವಾಗಿ ನಮ್ಮ ಕಬ್ಬನ್ ಪಾರ್ಕ್ಗೆ, ಏನು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಏನಿದೆ ಅಲ್ಲಿ ತನಕ ರೋಡ್ ಮುಖಾಂತರನೇ, ನಡಿಗೆ ಮುಖಾಂತರ ಹೋಗಿ ಅಲ್ಲಿಂದ ಕಬ್ಬನ್ ಪಾರ್ಕ್ನ ಪೂರ್ತಿ ಒಂದು ಏನು ಸುತ್ತಕೊಂಡು ನಂತರ ಕಬ್ಬನ್ ಪಾರ್ಕ್ನ ಆ ಕಡೆಯ ಎಂಡ್, ಏನು ನಮ್ಮ ಹೈಕೋರ್ಟ್ನ ಹಿಂಭಾಗದಿಂದ ಹೋಗಿ ಮತ್ತೆ ಹೈಕೋರ್ಟ್ ಮತ್ತೆ ವಿಧಾನಸೌಧದ ಮಧ್ಯೆ ಏನು ರಸ್ತೆ ಏನಿದೆ ಮೆಟ್ರೋ ಸ್ಟೇಷನ್, ಆ ಒಂದು ರಸ್ತೆಯಿಂದ ಪುನಃ ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಜಾಥಾದಲ್ಲಿ ನಾವು ಬರ್ತಿದ್ದೀವಿ. ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂದ್ರೆ, ಪೂರ್ತಿ ಆಕಾಶವಾಣಿಯ ಸಿಬ್ಬಂದಿ, ಅವರ ಕಾರ್ಯಕ್ರಮದ ವಿಭಾಗದವರಾಗಿರಬಹುದು, ತಾಂತ್ರಿಕ ವರ್ಗದವರಾಗಿರಬಹುದು ಅಥವಾ ಆಡಳಿತ ವರ್ಗದವರಾಗಿರಬಹುದು, ಎಲ್ಲರೂ ಕೂಡ ಭಾಗವಹಿಸಬೇಕು. ಜೊತೆಗೆ ನಮ್ಮ ಶ್ರೋತೃಗಳು ಕೂಡ ವಾಲಂಟ್ರಿಯಾಗಿ ಯಾರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅವ್ರಿಗೆ ಕೂಡ ನಾವು ಮುಂಚಿತವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವಾಕಥಾನನ್ನು ಯಶಸ್ವಿಗೊಳಿಸಬೇಕು ಅವರು ಕೂಡ. ಯಾಕಂದ್ರೆ ಇದು ಆಕಾಶವಾಣಿಗೆ 90 ಅಂದ್ರೆ ಇದು ಸಾಮಾನ್ಯದ ಮಾತಲ್ಲ. 90 ಒಂದು ಇತಿಹಾಸ, ಪರಂಪರೆ, ಏನು ಮಾಹಿತಿ, ಮನೋರಂಜನೆ ಎಲ್ಲ ನೀಡ್ಕೊಂಡು ಬಂದಿರುವಂತಹ ಈ ಒಂದು ದೊಡ್ಡ ಸಂಸ್ಥೆ ಇದು. ಈ ಸಂಸ್ಥೆಗೆ 90 ಆಗಿರೋದ್ರಿಂದ ಏನು ಅಧಿಕೃತ ಒಂದು ಆದೇಶದ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ಇದೇ ಶುಕ್ರವಾರ ಬೆಳಗ್ಗೆ 6:30 ಜಾಥಾ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ನಮ್ಮ ಸಿಬ್ಬಂದಿ ವರ್ಗ ಸಮೇತ ನಮ್ಮ ಶ್ರೋತೃಗಳು ಕೂಡ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅವ್ರಿಗೆ ಇಲ್ಲಿ ಊಟ ತಿಂಡಿ ಕಾಫಿ ವ್ಯವಸ್ಥೆ ಇರುತ್ತೆ, ಜೊತೆಗೆ ಅದಕ್ಕೆ ವಾಕಥಾನ್ ಬೇಕಾದಂತ ಒಂದು ಸಮಸ್ಯೆ ಕೂಡ ರೆಡಿ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ವಾಹಿನಿಯ ಮುಖಾಂತರ ನಮ್ಮ ಎಲ್ಲ ಕೇಳುಗರಿಗೂ ಒಂದು ಮನವಿ, ಜೊತೆಗೆ ನಮ್ಮ ಸಿಬ್ಬಂದಿಗೂ ಕೂಡ ಒಂದು ಸೂಚನೆ ಇದು.
0: ನಮ್ಮ ಶ್ರೋತೃಗಳು ಈಗಾಗಲೇ ಈ ವಿಚಾರವನ್ನು ನಾವು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ದೀವಿ. ನಮ್ಮ ಶ್ರೋತೃಗಳು ಖುಷಿಯಾಗಿ ನಾವು ಬರ್ಬೋದಾ, ಯಾವಾಗ ಬರ್ಬೋದು, ಎಷ್ಟೊತ್ತಿಗೆ ಬರ್ಬೋದು, ಹೇಳಿ ಹೇಳಿ ಹೇಳಿ ಹೇಳಿ ಅಂತ ತುಂಬ ಜನ ಕೇಳ್ತಾ ಇದ್ರು. ಇವತ್ತು ನೀವು ಇಷ್ಟು ಚೆನ್ನಾಗಿ ಪೂರ್ತಿ ಅದರ ವಿವರಗಳನ್ನು ಕೊಟ್ಟಿದ್ದೀರಿ. ಎಲ್ಲಿಂದ ಶುರು ಆಗುತ್ತೆ, ಹೇಗೆ ಹೋಗ್ತೀವಿ, ನಾವು ಯಾವ ರೀತಿ ಅದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಹೇಳಿದ್ರಿ. ಈಗ ನಮ್ಮ ಎಲ್ಲ ಕೇಳುಗರಿಗೆ ಒಂದು ಖುಷಿ, ಮತ್ತೆ ನಾವು 90 ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಅನ್ನುವಂತಹ ಖುಷಿ ನಮ್ಮ ಕೇಳುಗರಿಗೆ ಅಲ್ವಾ?
1: ಖಂಡಿತ ಖಂಡಿತ. ಆಮೇಲೆ ನಮ್ಮ ಸಂಸ್ಥೆಗೂ ಕೂಡ ಅದೊಂದು 90 ಒಂದು ಏನು
0: ಮೈಲಿಗಲ್ಲು. ಆಮೇಲೆ ನಾವು ಆಕಾಶ ಬುಟ್ಟಿ ಕಾರ್ಯಕ್ರಮ ಇರ್ಬೋದು, ಶ್ರೋತೃಗಳ ಜೊತೆ ಸಂವಾದವನ್ನ ಮಾಡ್ತಾ ಇದೀವಿ. ಆಮೇಲೆ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮಗಳನ್ನ ನೀವು ಪ್ರಸಾರ ಮಾಡ್ತಾ ಇದ್ದೀರಿ. ಹಾಗೆ ಬಹಳ ವಿಶೇಷ ಕಾರ್ಯಕ್ರಮಗಳನ್ನ ನಾವು ಆಕಾಶ ಬುಟ್ಟಿಯಲ್ಲಿ, ಅಂದ್ರೆ ಸಂಗೀತ ಕಲಾವಿದರ ಜೊತೆ ಮಾತು, ಇವೆಲ್ಲವನ್ನ ನಮ್ಮ ಶ್ರೋತೃಗಳು ಕೇಳಿ ಮತ್ತೆ ಮತ್ತೆ ಅವರು ತಮ್ಮ ಅಭಿನಂದನೆ ಮತ್ತೆ ಸಂತೋಷವನ್ನ ಹೇಳ್ತಾನೆ ಇದ್ದಾರೆ.
1: ಇವತ್ತು ಬೆಳಗ್ಗೆ 6:30 ನಾವು ಬರಕ್ಕಾಗತ್ತಾ, ಇಷ್ಟೊತ್ತಿಗೆ ಜಾಥಾ ಹೆಂಗ್ ಮಾಡೋದೆಲ್ಲ ಕೆಲವರ ತಲೆನಲ್ಲಿ ಒಂದು ಪ್ರಶ್ನೆ ಮೂಡಬಹುದು.
0: ಐದೂವರೆ ಗಂಟೆಗೆ ಪ್ರಸಾರ ಶುರು ಆಗುತ್ತೆ, ಆರೂವರೆ ಗಂಟೆಗೆ ಬರೋದೇನ್ ಕಷ್ಟ ಕೃಷ್ಣಪ್ಪ.
1: ದೂರದಿಂದ ಬರೋರು ಸುಮಾರು 100 kilometers, 200 kilometers ದೂರದಿಂದ ಬರೋರು ಕೂಡ ಕೆಲವರು ಆಸಕ್ತಿ ಇರುತ್ತೆ, ಆದ್ರೂ ಕೂಡ ಅದನ್ನ ಸಮಜಾಯಿಸ್ಕೊಂಡು ಬರ್ಬೇಕಾಗತ್ತೆ. ಬಂದು ಭಾಗವಹಿಸಿದ್ರೆ ನಮಗೂ ಒಂಥರ ಅದು ಹೆಮ್ಮೆ, ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ಧನ್ಯವಾದ ತಿಳಿಸಬಹುದು. ಏನಪ್ಪಾ ಅಂತಂದ್ರೆ ಕಾಲ್ನಡಿಗೆ ಅನ್ನೋದು ಬಿಸಿಲು ಶುರುವಾದ ಮೇಲೆ ನಡೆಯೋದು ಕಷ್ಟ ಆಗುತ್ತೆ. ಬೆಳಗಿನ ಜಾವನೇ ನಾವು ಈ ವಾಕಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಉದ್ದೇಶನ ಅದು.
0: ಮತ್ತೆ ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ಕೂಡ ಜಾಸ್ತಿ
1: ಆಗ್ಬಿಡುತ್ತೆ.
0: ನಿಜ,
1: ಅದಕ್ಕಾಗಿ ಆದಷ್ಟು ಬೇಗ ಈ ಕಾರ್ಯಕ್ರಮವನ್ನು ಈ ಜಾಥಾವನ್ನು ಮುಗಿಸಿದ್ರೆ ಟ್ರಾಫಿಕ್ಗೂ ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ, ನಮಗೂ ಕೂಡ ತಂಪಾದ ಒಂದು ವಾತಾವರಣದಲ್ಲಿ ಇನ್ನು ಏನು ತುಂಬ ಸುಂದರವಾದಂತಹ ನಮ್ಮ ಕಬ್ಬನ್ ಪಾರ್ಕ್ ಮುಖಾಂತರ ವಾಕ್ ಮಾಡ್ಕೊಂಡು ಬರೋದು ಅದು ಒಂಥರ ಖುಷಿ. ಜನರಲ್ಲಿ ನಾವು ನೋಡಿ 90 ವರ್ಷಗಳ ಒಂದು ಸಂಭ್ರಮಾಚರಣೆಯನ್ನು ಈ ವಾಕಥಾನ್ ಮುಖಾಂತರ ಆಚರಿಸ್ತಾ ಇದ್ದೀವಿ ಅನ್ನಿದ್ರೆ ಅವ್ರಿಗೂ ಕೂಡ ನೋಡೋದಕ್ಕೆ ನಮ್ಮ ಜೊತೆ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೂ ಕೂಡ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ. ಬೆಳಗಿನ ಜಾವ ಎಲ್ಲ ಫ್ರೆಶ್ ಮೂಡಲ್ಲಿ ಇರ್ತಾರೆ. ನಾವು ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವುದು ಉದ್ದೇಶನೇ ಬೆಳಗ್ಗೆ 6:30
0: ಖಂಡಿತ ನಮ್ಮ ಶ್ರೋತೃಗಳು ಬರ್ತಾರೆ. ಈಗ ನಾವು ಕೂಡ ಹಾಗೆಯೇ ಒಂದು ನಡೆ ನಡೆ ನಡೆ ನವಜೀವನದ ಕಡೆ ಅಂತ ಹೇಳಿದ್ರೆ ಹೇಗೆ
1: ಹೇಳಿ ಒಂದು ಹಾಡಿನ ಮುಖಾಂತರ.

0: ನಡೆ ನಡೆ ಅಂತ ಅಂತೂ ಕೃಷ್ಣಪ್ಪ ವಾಕಥಾನ್ ಬಗ್ಗೆ ಎಷ್ಟೊಂದು ಮಾಹಿತಿ ಕೊಟ್ರಿ. ಈಗ ನವಜೀವನದ ಕಡೆಗೆ ಅಂತ ನವನವೀನ ಪ್ರಶ್ನೆಗಳನ್ನ ನಮ್ಮ ಶ್ರೋತೃಗಳು ಮೇಲಲ್ಲಿ ಕೇಳಿರ್ತಾರೆ, ಹಾಗೆ ವಾಟ್ಸಪ್ನಲ್ಲಿ ಆಗಾಗ ಅವರ ಭಾವನೆಗಳನ್ನ ಹೇಳ್ತಾ ಇರ್ತಾರೆ. ನಮ್ಮ ರೋಹಿತ್ ದಾಸನಪುರ ಅವರು ಕೇಳ್ತಾರೆ, ಶುಭೋದಯ ಕರ್ನಾಟಕ ಅಂತ ನೀವು ಬೆಳಗ್ಗೆ ಹೊತ್ತು ಹೇಳ್ತೀರಿ, ಇದೇ ಹೆಸರಿನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕೂಡ ಪ್ರಸಾರ ಆಗುತ್ತೆ, ಹಾಗಾಗಿ ನೀವೇನಾದರೂ ಹೆಸರು ಬದಲಾಯಿಸಿಕೊಳ್ಳಲು ಸಾಧ್ಯವೇ ಅಂತ.
1: ಈಗ ಇತ್ತೀಚೆಗಷ್ಟೇ ನಮ್ಮ ಎಫ್ ಇ ಸಿ ಏನು ಅಪ್ರೂವ್ಡ್ ಅನುಮೋದನೆ ಆಗಿ ಬಂದಿದೆ. ಈಗ ಅದನ್ನು ಏನು ಎರಡೂ ಕಡೆ ಏನು ಕಾರ್ಯಕ್ರಮದ ಒಂದು ಹೆಸರು ಒಂದೇ ಥರ ಇದೆ ಅಂತೇಳಿ ಇವರ ಒಂದು ಏನು
0: ಅನಿಸಿಕೆ.
1: ನಾವು ಅದನ್ನು ತಕ್ಷಣ ನಾಳೆ ಇದರಲ್ಲೇ ಅದನ್ನು ಒಂದು ಸಭೆಯಲ್ಲಿ ಅದನ್ನು ಚರ್ಚೆ ಮಾಡಿ ಯಾವ ಚಾನಲಲ್ಲಿ ಯಾವ ಒಂದು ವಾಹಿನಿಯಲ್ಲಿ ಹೆಸರನ್ನು ಬದಲಾವಣೆ ಮಾಡೋಕ್ಕೆ ಅವಕಾಶ ಇದೆ, ಸಾಧ್ಯತೆಗಳಿದೆ, ಅವುಗಳನ್ನೆಲ್ಲ ಮಾಡಿ ಒಂದು ಚಾನಲಲ್ಲಿ ಒಂದು ಹೆಸರು, ಇನ್ನೊಂದು ಚಾನಲಲ್ಲಿ ಇನ್ನೊಂದು ಹೆಸರು, ನಾವು ಅದನ್ನು ಇಟ್ಕೊಳ್ಳೋಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ.
0: ಅಂದರೆ ಇವರು, ನಿಮ್ಮ ಒಂದು ಸಲಹೆ ಉತ್ತಮವಾಗಿದೆ, ನಾವು ಈ ಬಗ್ಗೆ ವಿಚಾರ ಮಾಡ್ತೇವೆ ಅಂತ ಹೇಳ್ತಾ ಇದ್ದೀವಿ.
1: ಜೊತೆಗೆ ಇವರು ಈ ಥರ ಒಂದು ಏನು ಒಂದೇ ಹೆಸರು ಎರಡೂ ವಾಹಿನಿಯಲ್ಲಿ ಇರೋದು ಗಮನಿಸಿರೋದು ಒಂಥರ ಉತ್ತಮ ಬೆಳವಣಿಗೆನೆ, ಯಾಕಂದ್ರೆ ಅದೆಲ್ಲರ ಗಮನಕ್ಕೆ ಬಂದಿರದ್ದೇ ಇರಬಹುದು, ಬಟ್ ಇವರು ನಮ್ಮ ಗಮನಕ್ಕೆ ತಂದಿದ್ದಾರೆ, ಅದಕ್ಕೆ ಸೂಕ್ತವಾದಂತಹ ಒಂದು ಕ್ರಮ ಜರುಗಿಸೋಕ್ಕೆ ಕ್ರಮ ತಗೊಳ್ಳೋದಕ್ಕೆ ನಾವು ಮುಂದಾಗ್ತೀವಿ.
0: ಮತ್ತೆ ರೋಹಿತ್ ಅವ್ರದ್ದು ಇನ್ನೂ ಒಂದು ಪ್ರಶ್ನೆ ಇದೆ. ಅವ್ರು ಹೇಳ್ತಾರೆ, ನಾವು 2:40 ಚಿತ್ರತಾನ ಪ್ರಸಾರ ಮಾಡ್ತೀವಿ, ಹೌದಲ್ಲ, ಒಂದೇ ಚಿತ್ರದ ಹಾಡುಗಳು. ಹಾಗೆ 11:02 ನಾವು ಹೊಸ ಹಾಡು ಬ್ಯಾಕ್ ಟು ಬ್ಯಾಕ್ ಹಾಕ್ತಾ ಇದ್ದೀವಿ. ಇವರೇನಂತಾರೆ, ಈ ಎರಡೂ ಕಾರ್ಯಕ್ರಮಗಳ ಅಂದ್ರೆ ಬದಲಾವಣೆ ಮಾಡಿಬಿಡಿ, ಚಿತ್ರತಾನನ ನೀವು 11:02 ಹಾಕಿ, 2:40 ಹೊಸ ಹಾಡು ಹಾಕಿ. ಯಾಕೆ ಅಂದ್ರೆ ಕೆಲವು ಚಿತ್ರಗಳಲ್ಲಿ 5-6 ಹಾಡುಗಳಿರುತ್ತೆ, ಅಷ್ಟು ಹಾಡುಗಳು ಕೂಡ 11:00 to 11:30 ಅರ್ಧ ಗಂಟೆ ಸಮಯ ಸಿಗೋದ್ರಿಂದ ಅಲ್ಲಿ ಎಲ್ಲ ಹಾಡುಗಳನ್ನು ಪ್ರಸಾರ ಮಾಡೋಕ್ಕಾಗತ್ತೆ, ಇಲ್ಲಿ ನಮಗೆ 20 ಟೈಮ್ ಸಿಗತ್ತಲ್ಲ ಅಂತ ಎಷ್ಟು ಯೋಚನೆ ಮಾಡ್ತಾರೆ ನೋಡಿ ನಮ್ಮ ಶ್ರೋತೃಗಳು.
1: ಅವರು ಅನಿಸಿಕೆ ಚೆನ್ನಾಗೇ ಇದೆ, ಆದ್ರೆ ಕೆಲವೊಂದು ಚಿತ್ರಗಳಲ್ಲಿ ಬರೀ 3 ಹಾಡು ಇರುತ್ತೆ.
0: ಹೌದು,
1: ಆವಾಗ ನಮಗೆ ಅಲ್ಲಿ ಹೆಚ್ಚಿನ ಸಮಯದಲ್ಲಿ ಒಂದೇ ಚಿತ್ರದಲ್ಲಿ ಹಾಡುಗಳು ಕಡಿಮೆ ಇದ್ರೆ ನಾವು ಹೇಗೆ ಅದನ್ನ ತುಂಬಿಸೋದು ಆ ಸಮಯವನ್ನ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಅವರ ಒಂದು ಗಮನ ಆ ಥರ ಇರಬಹುದು ಒಂದು ಅನಿಸಿಕೆ. ಆದರೆ ಈಗ ಏನು ಈ ನಾವು ಪ್ರಸಾರ ಹೊಸ ಒಂದು ಕಾರ್ಯಕ್ರಮದ ರೂಪುರೇಷೆ ಏನಿದೆ, ಇದು ಚೆನ್ನಾಗಿದೆ, ಇದು ಕರೆಕ್ಟ್ ಆಗಿದೆ, ಇದು ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದಾವೆ.
0: ಒಂದು ಹೇಳ್ಬೋದು ಕೃಷ್ಣಪ್ಪ, ಕೆಲವು ಚಿತ್ರಗಳಲ್ಲಿ 5 ಹಾಡಿರುತ್ತೆ, ಕೆಲವು ಚಿತ್ರಗಳಲ್ಲಿ 3 ಹಾಡಿರುತ್ತೆ, ಸಾಮಾನ್ಯವಾಗಿ 4 ಹಾಡಿನ ಚಿತ್ರಗಳು ಕೂಡ ಇರೋದು ಉಂಟು. ಅಕಸ್ಮಾತ್ ಆಕೆ ಆ ಕಡೆ ಈ ಕಡೆ ಆದ್ರೆ ನಮ್ಮ ಆರ್ಜೆಗಳು ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ತಾರೆ. ಈಗ ಸದ್ಯಕ್ಕೆ 2:40 ಸಮಯನೇ ಅದಕ್ಕೆ ಸೂಕ್ತ, ಯಾಕೆಂದ್ರೆ 4 ಹಾಡು ಪ್ರಸಾರ ಆಗುತ್ತೆ ಅಂತ ಹೇಳ್ಬೋದು. 5 ಇದ್ದ ಕಡೆ ಒಂದು ಹಾಡು ಮಿಸ್ ಆಗಬಹುದು ಅಷ್ಟೇ ಅಲ್ವಾ.
1: ಈಗ ಒಂದಲ್ಲ ಒಂದಿನ ಮತ್ತೆ ಮಿಸ್ ಆದ ಹಾಡುಗಳನ್ನು ಪ್ರಸಾರ
0: ಆಗ್ತಾನೆ ಇರುತ್ತೆ. ನಿಜ ನಿಜ,
1: ಒಂದು ಕಡೆ ನಮ್ಮ ವಿವಿಧ ಭಾರತಿ ಇರೋದೇ ಹೆಚ್ಚಿನ ಪ್ರಮಾಣದಲ್ಲಿ ಮನರಂಜನೆ ಕೊಡೋದಕ್ಕೆ ಉತ್ತಮವಾದಂತಹ ಹಾಡುಗಳನ್ನು ಪ್ರಸಾರ ಮಾಡೋದೇ ನಮ್ಮ ಮುಖ್ಯ ಉದ್ದೇಶ. ವಿವಿಧ ಭಾರತಿ ಅಂದ್ರೆ ವಿವಿಧ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಸಂಗೀತ ಪ್ರಿಯರಿಗೆ ಉತ್ತಮವಾದಂತಹ ಸಂಗೀತವನ್ನ ಹಾಡನ್ನ ಕೇಳಿಸುವಂತದ್ದು.
0: ಹೌದು, ರಾಜರಾಜೇಶ್ವರಿ ನಗರದ ಸುಧಾ ಮತ್ತೆ ಶ್ವೇತಾ ಹೇಳ್ತಾರೆ, ಪರಿಮಳ ಮುಕ್ತ ಮಾತು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಅದರಲ್ಲಿ ನೇರ ಸಂದರ್ಶನಗಳಿದೆ, ಹಾಗೆ ಹಲವಾರು ಮಾಹಿತಿಗಳನ್ನ ಕೊಡ್ತಾ ಇದ್ದೀರಿ ಅಂತ ತುಂಬಾ ಸಂತೋಷ ಪಟ್ಟಿದ್ದಾರೆ. ಮತ್ತೆ ಜಗದಾಂಬಿಕಾ ಬಿ ಎನ್ ಅವರು ಕೂಡ ಸಂದೇಶವನ್ನ ಕಳಿಸಿ, ಗೀತೆಗಳು ಸೊಗಸಾಗಿದೆ, ನಮಗೆ ಎಲ್ಲ ಕಾರ್ಯಕ್ರಮಗಳನ್ನ ತಪ್ಪದೆ ಕೇಳ್ತೀವಿ ಅಂತ ಹೇಳಿದ್ದಾರೆ.
1: ಮತ್ತೆ
0: ವನಿತಾ ಸುರೇಶ್ ಅವರು ಹೇಳ್ತಾರೆ, ನಮ್ಮ ನಾಡು ಈಗ ಏನ್ ಪ್ರಸಾರ ಆಗ್ತಾ ಇದೆ ಇದು ತುಂಬಾ ಚೆನ್ನಾಗಿದೆ, ಇದರ ಅವಧಿಯನ್ನ ಸ್ವಲ್ಪ ಹೆಚ್ಚಿಸಿ ಅಂತಾರಲ್ಲ.
1: ಈಗ ಸದ್ಯಕ್ಕೆ ಈ ಅವಧಿ ಸರಿಯಾಗಿದೆ ಅಂತ ಅಂದ್ಕೊಂಡಿದ್ವಿ, ಯಾಕಂದ್ರೆ ಹೆಚ್ಚಿನ ಒಂದು ಸಮಯದಲ್ಲಿ ನಾವು ಒಂದೇ ವಿಷಯ

0: ವಿಷಯವನ್ನು ಮಾತಾಡ್ತಾ ಹೋದರೆ ಕೇಳುಗರ ಒಂದು ಗಮನ ಬೇರೆ ಕಡೆಗೆ ಹೋಗಿಬಿಡುತ್ತೆ. ಯಾಕಂದರೆ ನಮ್ಮದು ಏನನ್ನು ವೈಜ್ಞಾನಿಕವಾಗಿ ದೃಢಪಟ್ಟಿರೋದೇ ಹಾಗೆ ಹೆಚ್ಚಿನ ಪ್ರಮಾಣ ಅಂತಂದರೆ ಒಂದು ಅರ್ಧ ಗಂಟೆ ಒಂದು ವಿಷಯವನ್ನು ನಾವು ಗ್ರಹಿಸೋಕ್ಕೆ ಸಾಧ್ಯ ಅಂತ. ಸೊ ಹಾಗಾಗಿ ಈ ಸಮಯನ ಸಾಕು ಅಂತೇಳಿ ನಾವು ಅವ್ರಿಗೆ ಈ ಮೂಲಕ ಹೇಳೋಣ.
1: ಮತ್ತೆ ನಮ್ಮ ಅನೇಕ ಶ್ರೋತೃಗಳು ಸುಮಾರು ಸಂದೇಶಗಳನ್ನು ಕಳಿಸಿದ್ದಾರೆ. ನಾಳೆ ನಾಳಿದು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರಸಾರ ಆಗುತ್ತೆ ನಮ್ಮ ಸ್ಪಂದನ ಕಾರ್ಯಕ್ರಮ.
0: ಈಗ ನಮ್ಮ ಇಮೇಲ್ ವಿಳಾಸವನ್ನು ಒಮ್ಮೆ ತಿಳಿಸಿ.
1: ಇಮೇಲ್ ಕನ್ನಡ ವಿವಿಧ ಭಾರತಿ @gmail.com.
0: ಈ ಒಂದು ಇಮೇಲ್ ವಿಳಾಸಕ್ಕೆ ತಮ್ಮ ಸಲಹೆ ಸೂಚನೆ ಹಾಗೂ ದೂರು ದುಮ್ಮಾನ ಏನೇ ಇದ್ರೂ ಕೂಡ ಅವರ ಕುಂದುಕೊರತೆಗಳನ್ನು ನಮಗೆ ಮೇಲ್ ಮುಖಾಂತರ ತಿಳಿಸಬಹುದು.
1: ನಿಲಯ ನಿರ್ದೇಶಕರು ವಿವಿಧ ಭಾರತಿ, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು 560001 ಈ ವಿಳಾಸಕ್ಕೆ ಅವರು ಪತ್ರಗಳನ್ನು ಬರೀಬಹುದು.
0: ಖಂಡಿತ.
1: ಈಗ ಸಮಯ ನೋಡಿ
0: 2:30
1: ಇದೆ
0: ಸುದ್ದಿಯ ಸಮಯ.
1: ಹೌದಲ್ಲ, 2:30 ನಾವೀಗ ಸುದ್ದಿ ಕೇಳೋಣ. ಉಳಿದ ನಿಮ್ಮ ಮೇಲ್ಗಳನ್ನು ನಾಳೆ ನೋಡ್ತೀವಿ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು: ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಶೀಘ್ರದಲ್ಲೇ ನಡೆಸಲು ಸರ್ಕಾರ ಸಿದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೇಂದ್ರ ಸಚಿವ ಸಂಪುಟ ನಿರ್ಧಾರದಿಂದ ರಾಜ್ಯದ 8-10 ಲಕ್ಷ ಕಬ್ಬು ಬೆಳೆಗಾರರಿಗೆ ಪ್ರಯೋಜನ, ಸಚಿವ ಪ್ರಹ್ಲಾದ್ ಜೋಶಿ. ಶೃಂಗೇರಿ ಮತಕ್ಷೇತ್ರದಿಂದ ಆಯ್ಕೆಯಾಗಿರುವ ಡಿಎನ್ ಜೀವರಾಜ ವಿಧಾನಸಭಾ ಸದಸ್ಯರಾಗಿ ಇಂದು ಪ್ರಮಾಣವಚನ ಸ್ವೀಕಾರ. ಬೆಂಗಳೂರಿನಲ್ಲಿ ನಾಡಿದ್ದಿನಿಂದ ರಾಜ್ಯ ಮಟ್ಟದ ಮಾವು ಹಲಸು ಮೇಳ. ITFW 35 ತುಮಕೂರು ಓಪನ್ ಟೆನಿಸ್ ಟೂರ್ನಿ, ಸಿಂಗಲ್ಸ್ ಡಬಲ್ಸ್ ಎರಡರಲ್ಲೂ ಭಾರತೀಯ ಆಟಗಾರ್ತಿಯರ ಮುನ್ನಡೆ. ರಾಜ್ಯದಲ್ಲಿ ಬಾಕಿ ಇರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ವಿಳಂಬ ಮಾಡದೆ ಶೀಘ್ರದಲ್ಲೇ ನಡೆಸಲು ಸರ್ಕಾರ ಸಿದ್ಧವಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿದರು. ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಕುರಿತ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ಅವರು, ಹೈಕಮಾಂಡ್ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೆ ತಾವು ಬದ್ಧವಾಗಿರುವುದಾಗಿ ಸ್ಪಷ್ಟಪಡಿಸಿದರು. ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯ ನಿಗದಿಯಾದ ತಕ್ಷಣ ದೆಹಲಿಗೆ ತೆರಳಿ ರಾಜ್ಯದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸುವುದಾಗಿ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ತಿಳಿಸಿದರು. ರಾಜ್ಯದ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ಸರ್ಕಾರದ ಜನಪರ ಗ್ಯಾರಂಟಿ ಯೋಜನೆಗಳಿಗೆ ಜನಸಾಮಾನ್ಯರು ನೀಡಿದ ಅಭಯಹಸ್ತವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟರು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಮುಖ್ಯಮಂತ್ರಿಗಳು ಇದರ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗುವುದಾಗಿ ತಿಳಿಸಿದರು. ರಾಜ್ಯದ ಸೂರ್ಯಕಾಂತಿ ಬೆಳೆಗಾರರ ಬೆಂಬಲಕ್ಕೆ ನಿಂತ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಇದೀಗ ಕಬ್ಬು ಬೆಳೆಗಾರರಿಗೂ ಬೆಂಬಲ ಬೆಲೆ ಹೆಚ್ಚಿಸಿ ನೆರವಿಗೆ ಬಂದಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೇಂದ್ರ ಸಚಿವ ಸಂಪುಟ 2026-27 ಹಂಗಾಮಿಗೆ ಕಬ್ಬಿಗೆ ಶೇಕಡ 10.25 ಮೂಲ ರಿಕವರಿ ದರದ ಮೇಲೆ ಪ್ರತಿ ಕ್ವಿಂಟಲ್ಗೆ ₹365 ನ್ಯಾಯೋಚಿತ ಮತ್ತು ಲಾಭದಾಯಕ ಬೆಲೆಯನ್ನು ಅನುಮೋದಿಸಿದೆ. ಇದರಿಂದ ರಾಜ್ಯದ ಸರಿಸುಮಾರು 8-10 ಲಕ್ಷ ರೈತರಿಗೆ ಪ್ರಯೋಜನವಾಗಲಿದೆ ಎಂದು ಸಚಿವರು ಹೇಳಿದ್ದಾರೆ. ಕಬ್ಬಿನ ರಿಕವರಿಯಲ್ಲಿ ಶೇಕಡ 0.1 ಏರಿಕೆಗೆ ₹3.56 ಪ್ರತಿ ಕ್ವಿಂಟಲ್ ಹೆಚ್ಚುವರಿ ಪ್ರೋತ್ಸಾಹಧನ ನೀಡುವುದರ ಜೊತೆಗೆ ರಿಕವರಿ ಶೇಕಡ 9.5 ಅಥವಾ ಅದಕ್ಕಿಂತ ಕಡಿಮೆ ಇದ್ದರೂ ಯಾವುದೇ ಕಡಿತವಿಲ್ಲದೆ ₹338.3 ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೇಂದ್ರದ ಈ ನಿರ್ಣಯ ಕಬ್ಬು ಬೆಳೆಗಾರರು ಮಾತ್ರವಲ್ಲದೆ ಸಕ್ಕರೆ ಕಾರ್ಖಾನೆಗಳು ಹಾಗೂ ಸಕ್ಕರೆ ಉದ್ಯಮದ 5 ಲಕ್ಷಕ್ಕೂ ಅಧಿಕ ಕಾರ್ಮಿಕರಿಗೂ ನೆರವಾಗಲಿದೆ. ಕಬ್ಬಿನ ಎಫ್ಆರ್ಪಿ ಹೆಚ್ಚಳ ಮೂಲಕ ಸಮಸ್ತ ಸಕ್ಕರೆ ಉದ್ಯಮ ಮತ್ತು ಕೃಷಿ ಕ್ಷೇತ್ರವನ್ನು ಮತ್ತಷ್ಟು ಸಶಕ್ತಗೊಳಿಸುವಲ್ಲಿ ಪ್ರಧಾನಿ ಮೋದಿ ಬದ್ಧತೆ ತೋರಿದ್ದಾರೆಂದು ಸಚಿವ ಜೋಶಿ ಪ್ರತಿಪಾದಿಸಿದ್ದಾರೆ. ರಾಜ್ಯದ ಬೆಳಗಾವಿ, ಬಾಗಲಕೋಟೆ, ಮಂಡ್ಯ, ಮೈಸೂರು, ವಿಜಯಪುರ ಮತ್ತು ಬಳ್ಳಾರಿ, ದಾವಣಗೆರೆ, ಬೀದರ್ ಹೀಗೆ ವಿವಿಧ ಜಿಲ್ಲೆಗಳು ಕಬ್ಬು ಬೆಳೆಯುವಲ್ಲಿ ಮುಂಚೂಣಿಯಲ್ಲಿದ್ದು ದೇಶದ ಒಟ್ಟು ಸಕ್ಕರೆ ಉತ್ಪಾದನೆಯಲ್ಲಿ ಶೇಕಡ 16% ರಾಜ್ಯದ ಪಾಲಿದೆ. ಹೀಗಾಗಿ ಈ ಎಫ್ಆರ್ಪಿ ಹೆಚ್ಚಳವು ರಾಜ್ಯದ ಪಾಲಿಗೂ ಅನನ್ಯ ಕೊಡುಗೆಯಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಡಿಎನ್ ಜೀವರಾಜ ಅವರು ವಿಧಾನಸಭಾ ಸದಸ್ಯರಾಗಿ ಇಂದು ಮಧ್ಯಾಹ್ನ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅವರು ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಫರೀದ್ ಅವರಿಂದ ಮಧ್ಯಾಹ್ನ 3:30 ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಎಂದು ವಿಧಾನಸಭಾ ಸಚಿವಾಲಯ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳಿ.

0: ಓದುತ್ತಿದ್ದೀರಿ?
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
4: ಬೆಂಗಳೂರಿನ ಕಬ್ಬನ್ ಉದ್ಯಾನವನದಲ್ಲಿ ಇದೇ ಶುಕ್ರವಾರದಿಂದ ರಾಜ್ಯಮಟ್ಟದ ಮಾವು ಮತ್ತು ಹಲಸು ಪ್ರದರ್ಶನ ಮಾರಾಟ ಮೇಳವನ್ನು ಆಯೋಜಿಸಲಾಗಿದೆ. ಮಾವು ಮತ್ತು ಹಲಸು ಮೇಳ ಪ್ರದರ್ಶನವನ್ನು ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ಅಧ್ಯಕ್ಷ ಡಾ ಬಿಸಿ ಮುದ್ದು ಗಂಗಾಧರ್ ಉದ್ಘಾಟಿಸಲಿದ್ದಾರೆ. ತೋಟಗಾರಿಕಾ ಇಲಾಖೆ ಹಾಗೂ ರಾಜ್ಯ ಮಾವು ಅಭಿವೃದ್ಧಿ ಹಾಗೂ ಮಾರುಕಟ್ಟೆ ನಿಗಮ ಸಂಯುಕ್ತಾಶ್ರಮದಲ್ಲಿ ಈ ತಿಂಗಳ 17ರವರೆಗೆ ಮೇಳ ನಡೆಯಲಿದೆ. ಗ್ರಾಹಕರಿಗೆ ಸಹಜವಾಗಿ ಮಾಗಿದ ಹಣ್ಣುಗಳನ್ನು ರೈತರಿಂದ ನೇರವಾಗಿ ಒದಗಿಸುವುದು, ಬೆಳೆಗಾರರು ಮತ್ತು ಗ್ರಾಹಕರ ನಡುವೆ ನೇರ ಸಂಪರ್ಕ ಕಲ್ಪಿಸಿ ಬೆಳೆಗಾರರಿಗೆ ಯೋಗ್ಯ ಬೆಲೆ ಹಾಗೂ ಗ್ರಾಹಕರಿಗೆ ತಾಜಾ ಹಣ್ಣು ಸೂಕ್ತ ಬೆಲೆಗೆ ದೊರಕುವಂತೆ ಮಾಡುವುದು ಈ ಪ್ರದರ್ಶನದ ಉದ್ದೇಶವಾಗಿದೆ. 10 ದಿನಗಳ ಕಾಲ ನಡೆಯಲಿರುವ ಈ ಮೇಳದಲ್ಲಿ ಬಾದಾಮಿ, ಮಲ್ಲಿಕಾ, ಸಿಂಧೂರ, ರಸಪುರಿ, ಕರಿ ಇಶಾಡ್, ಚಾಲ್ತಿ ಮಾವಿನ ತಳಿಗಳು ಹಾಗೂ ರುದ್ರಾಕ್ಷಿ, ಶಿವರಾತ್ರಿ, ಏಕಾದಶಿ, ತುಬಗೆರೆ ಮತ್ತು ಲಾಲ್ಬಾಗ್ ಮಧುರ ಹಣ್ಣುಗಳು ಖರೀದಿಗೆ ಲಭ್ಯ ಇರುತ್ತದೆ. ರಾಮನಗರ, ಮಂಡ್ಯ, ತುಮಕೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಮಾವು ಹಾಗೂ ಹಲಸು ಬೆಳೆಗಾರರು ಈ ಮೇಳದಲ್ಲಿ ಮಳಿಗೆಗಳ ಮೂಲಕ ಪಾಲ್ಗೊಳ್ಳಲಿದ್ದಾರೆ. ಒಟ್ಟು 57 ಮಳಿಗೆಗಳ ಮೂಲಕ ಹಣ್ಣು ಪ್ರದರ್ಶನ ಹಾಗೂ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗುತ್ತಿದೆ. ಜಿಐ ಪಡೆದಿರುವ ಕರಿ ಇಶಾಡು ಮಾವು ಹಾಗೂ ಮಿಡಿ ಉಪ್ಪಿನಕಾಯಿ ತಳಿಗಳು ಕೂಡ ಮಾರಾಟಕ್ಕೆ ಲಭ್ಯವಿದೆ ಎಂದು ಅಧಿಕೃತವಾಗಿ ತಿಳಿಸಲಾಗಿದೆ. ಮೈಸೂರಿನ ಸಿದ್ದಿಕಿನಗರ ಮಣಿಪಾಲ್ ಆಸ್ಪತ್ರೆ ವೃತ್ತದ ಬಳಿ ರಾಷ್ಟೀಯ ಹೆದ್ದಾರಿ 275ರಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿರುವ ಮೇಲ್ಸೇತುವೆ ಸ್ಥಳಕ್ಕೆ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಇಂದು ಭೇಟಿ ನೀಡಿ ವೀಕ್ಷಿಸಿದರು. ಮೇಲ್ಸೇತುವೆ ಕಾಮಗಾರಿಗೆ ಒಟ್ಟು 347 ಮರಗಳು ಅಡ್ಡಿಯಾಗಿವೆ ಎಂದು ಅಂದಾಜಿಸಲಾಗಿದೆ ಎಂದು ಅರಣ್ಯಾಧಿಕಾರಿಗಳು ತಿಳಿಸಿದರು. ಬೀಟೆ, ರೇಂಡ್ರಿ, ಹೊಂಗೆ, ಆಕಾಶಮಲ್ಲಿಗೆ, ಗಸಗಸೆ, ಮಹಾಗನಿ, ಮಾವು, ಬೇವು ಸೇರಿದಂತೆ ವಿವಿಧ ಮರಗಳನ್ನು ಕಾಮಗಾರಿಗಾಗಿ ತೆಗೆಯಬೇಕಾಗುತ್ತದೆ. ಹೀಗಾಗಿ ಎಷ್ಟು ಮರಗಳನ್ನು ಉಳಿಸಬಹುದು, ಬೀಟೆ ಇತ್ಯಾದಿ ಮರಗಳನ್ನು ಸ್ಥಳಾಂತರಿಸಲು ಸಾಧ್ಯವೇ ಎಂಬ ಬಗ್ಗೆ ಪರಿಶೀಲಿಸಿ ವರದಿ ಸಲ್ಲಿಸುವಂತೆ ಸಚಿವರು ಅರಣ್ಯಾಧಿಕಾರಿಗಳಿಗೆ ಸೂಚಿಸಿದರು. ಕೋಲಾರ ಜಿಲ್ಲೆಯಲ್ಲಿ ನೂತನವಾಗಿ ಪ್ರಸ್ತಾಪಿಸಲಾಗಿರುವ ರಾಷ್ಟೀಯ ಹೆದ್ದಾರಿ ಕಾರಿಡಾರ್ ಹಾಗೂ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಸಂಪರ್ಕ ರಸ್ತೆ ಯೋಜನೆಗಳ ಅಂತಿಮ ಜೋಡಣೆ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ರೈತರ ಹಿತರಕ್ಷಣೆಯಿಂದ ಸೇವಾ ರಸ್ತೆಗಳನ್ನು ಸಂಪರ್ಕ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸೂಚಿಸಿದರು. ಈ ಕುರಿತಾದ ಉನ್ನತ ಮಟ್ಟದ ಮಧ್ಯಸ್ಥಗಾರರ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ಅವರು, ಯೋಜನೆಗಳ ಅನುಷ್ಠಾನದ ವೇಳೆ ಪರಿಸರ ಸೂಕ್ಷ್ಮ ವಲಯಗಳ ಸಂರಕ್ಷಣೆ ಮತ್ತು ಕೃಷಿಕರ ಹಿತರಕ್ಷಣೆಗೆ ಮೊದಲ ಆದ್ಯತೆ ನೀಡಲು ಸೂಚಿಸಿದರು. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ವತಿಯಿಂದ ಭಾರೀ ವಾಹನ ದಟ್ಟಣೆ ನಿಯಂತ್ರಣಕ್ಕಾಗಿ ಪ್ರಸ್ತಾಪಿಸಲಾಗಿರುವ ಕುಪ್ಪಂ ಕಾರಿಡಾರ್ ಯೋಜನೆ, ಈ ಹಿಂದೆ ಯೋಜಿಸಲಾಗಿದ್ದ ಮಾರ್ಗವು ಕಾಮಸಮುದ್ರಂ ವನ್ಯಜೀವಿ ಧಾಮದ ಪರಿಸರ ಸೂಕ್ಷ್ಮ ವಲಯದ ಮೂಲಕ ಹಾದು ಹೋಗುತ್ತಿದ್ದು, ಇದರಿಂದಾಗಿ ಉಂಟಾಗಬಹುದಾದ ಕಾನೂನು ತೊಡಕುಗಳು ಹಾಗೂ ಅರಣ್ಯ ನಾಶ ತಪ್ಪಿಸಲು ನೂತನ ನಕ್ಷೆಗಳನ್ನು ಪರಿಶೀಲಿಸಲು ಜಿಲ್ಲಾಧಿಕಾರಿ ನಿರ್ದೇಶನ ನೀಡಿದರು. ITFW35 ತುಮಕೂರು ಓಪನ್ ಟೆನಿಸ್ ಟೂರ್ನಿಯ ಮೊದಲ ಸುತ್ತಿನಲ್ಲಿ ಭಾರತೀಯ ಆಟಗಾರ್ತಿಯರು ಸಿಂಗಲ್ಸ್ ಮತ್ತು ಡಬಲ್ಸ್ ಎರಡರಲ್ಲೂ ಮುನ್ನಡೆ ಸಾಧಿಸಿದ್ದಾರೆ. ಭಾರತದ ಸವಾಲನ್ನು ಮುನ್ನಡೆಸಿದ ಮಧುರಿಮಾ ಸಾವಂತ್ 3 ಸೆಟ್ಗಳ ಹೋರಾಟದಲ್ಲಿ ಗೆದ್ದು ಬೀಗಿದರು. ಸಾವಂತ್ ಅವರು 6-2, 3-6, 6-1 ಸೆಟ್ಗಳಿಂದ ಮಾರಿಯಾ ಮಿಖೈನೋವಾ ಅವರನ್ನು ಸೋಲಿಸಿ 16ರ ಸುತ್ತಿಗೆ ಮುನ್ನಡೆದರು. ಮತ್ತೊಂದು ಅಖಿಲ ಭಾರತ ಪಂದ್ಯದಲ್ಲಿ ಸಂದೀಪ್ತಿ ಸಿಂಗ್ ರಾವ್ 6-3, 6-4 ಸೆಟ್ಗಳಿಂದ ಯಶಸ್ವಿನಿ ಪನ್ವಾರ್ ಅವರನ್ನು ಮಣಿಸಿದರು. ಪೂಜಾ ಇಂಗಳೆ ಕೂಡ 3 ಸೆಟ್ಗಳ ಕಠಿಣ ಪಂದ್ಯದಲ್ಲಿ ಡ್ಯಾನಿಕಾ ಫರ್ನಾಂಡೋ ಅವರನ್ನು 7-5, 1-6, 6-4 ಸೆಟ್ಗಳಿಂದ ಮಣಿಸಿದರು. ಮತ್ತೊಂದು ಪಂದ್ಯದಲ್ಲಿ ಸೋನಲ್ ಪಾಟೀಲ್ 6-0, 6-3 ಸೆಟ್ಗಳಿಂದ ಅರ್ಹತಾ ಆಟಗಾರ್ತಿ ಸ್ನಿಗ್ಧಾ ಕಾಂತಾ ಅವರನ್ನು ಮಣಿಸಿ 16ರ ಘಟ್ಟಕ್ಕೆ ಪ್ರವೇಶಿಸಿದರು. ಲಸ್ಕೋಟೋವಾ 6-3, 7-6 ಸೆಟ್ಗಳಿಂದ 7ನೇ ಶ್ರೇಯಾಂಕಿತ ಮಿಚಿಕಾ ಓಜೆಕಿ ವಿರುದ್ದ ಗೆಲುವು ಸಾಧಿಸಿದರೆ 5ನೇ ಶ್ರೇಯಾಂಕಿತ ಎಲಿನಾ ನೆಪ್ಲಿ 6-4, 6-1 ಸೆಟ್ಗಳಿಂದ ಹರ್ಷಿಣಿ ಎನ್

0: ನಾಗರಾಜ್ ಅವರನ್ನು ಮಣಿಸಿದರು. ಮಹಿಳಾ ಡಬಲ್ಸ್ ರೌಂಡ್ ಆಫ್ 16ರಲ್ಲಿ ಭಾರತದ ಅಗ್ರ ಶ್ರೇಯಾಂಕಿತ ವೈದೇಹಿ ಚೌಧರಿ ಮತ್ತು ಜುಝಾನ್ನಾ ಪಾವ್ಲಿ ಕೋಸ್ಕಾ ಜೋಡಿ 6-1, 6-2 ಸೆಟ್ಗಳಿಂದ ಮಾರಿಯಾ ಮಿಖೈಲೋವಾ ಮತ್ತು ಸಂದೀಪ್ತಿ ಸಿಂಗ್ ರಾವ್ ಅವರನ್ನು ಸೋಲಿಸಿತು. ಟೂರ್ನಿಯಲ್ಲಿ 9 ದೇಶಗಳ ಟೆನಿಸ್ ಕ್ರೀಡಾಪಟುಗಳು ಭಾಗವಹಿಸಿದ್ದು ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದವರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು. ಇದೇ 10ರಂದು ಅಂತಿಮ ಪಂದ್ಯ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಶೀಘ್ರದಲ್ಲೇ ನಡೆಸಲು ಸರ್ಕಾರ ಸಿದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೇಂದ್ರ ಸಚಿವ ಸಂಪುಟ ನಿರ್ಧಾರದಿಂದ ರಾಜ್ಯದ 8-10 ಲಕ್ಷ ಕಬ್ಬು ಬೆಳೆಗಾರರಿಗೆ ಪ್ರಯೋಜನ, ಸಚಿವ ಪ್ರಹ್ಲಾದ್ ಜೋಶಿ. ಶೃಂಗೇರಿ ಮತಕ್ಷೇತ್ರದಿಂದ ಆಯ್ಕೆಯಾಗಿರುವ ಡಿಎನ್ ಜೀವರಾಜ ವಿಧಾನಸಭಾ ಸದಸ್ಯರಾಗಿ ಇಂದು ಪ್ರಮಾಣ ವಚನ ಸ್ವೀಕಾರ. ಬೆಂಗಳೂರಿನಲ್ಲಿ ನಾಡಿದ್ದಿನಿಂದ ರಾಜ್ಯಮಟ್ಟದ ಮಾವು ಹಲಸು ಮೇಳ. ITFW 35 ತುಮಕೂರು ಓಪನ್ ಟೆನಿಸ್ ಟೂರ್ನಿ, ಸಿಂಗಲ್ಸ್ ಡಬಲ್ಸ್ ಎರಡರಲ್ಲೂ ಭಾರತೀಯ ಆಟಗಾರ್ತಿಯರ ಮುನ್ನಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಪದ್ಧತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಇನ್ನೀಗ ಕೇಳಿ ಕಾರ್ಯಕ್ರಮ ಚಿತ್ರತಾಣ. ಇವತ್ತಿನ ಚಿತ್ರತಾಣ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತೀವಿ. ಇವತ್ತು ನಾವು ತೆಗೆದುಕೊಂಡಿರುವಂತಹ ಗೀತೆಗಳು ಸಡಗರ ಚಿತ್ರದ್ದು. ಸಡಗರ ಚಿತ್ರ ಅಂತ ಹೇಳಿದ ತಕ್ಷಣ ಇದು ಬಿಡುಗಡೆಯಾಗಿದ್ದು 2014 ಶಂಕರ್ ಆರ್ಯನ್, ಯಜ್ಞಾಶ್ ಶೆಟ್ಟಿ, ಶರತ್ ಲೋಹಿತಾಶ್ವ ಮತ್ತು ತಬ್ಲಾ ನಾಣಿ ಮತ್ತು ಇನ್ನಿತರೆ ಕಲಾವಿದರ ದಂಡು ಈ ಚಿತ್ರದಲ್ಲಿ ಇತ್ತು. 2014 ಬಿಡುಗಡೆಯಾದಂತಹ ಚಿತ್ರ ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ಕಾಣಬೇಕಾಗಿತ್ತು. ಆದರೆ ಚಿತ್ರದ ಹಾಡುಗಳು ಮಾತ್ರ ತುಂಬ ಚೆನ್ನಾಗಿವೆ. ಒಮ್ಮೆ ಕೇಳಿ ಬನ್ನಿ. ನಿರೀಕ್ಷಿಸಿದ ಮಟ್ಟವನ್ನು ತಲುಪುವಲ್ಲಿ ಸ್ವಲ್ಪ ಎಡವತ್ತೆ. ಆದರೂ ಸಹ ಚಿತ್ರದ ಪಾತ್ರವರ್ಗ, ಪೋಷಣೆ, ಜೊತೆಗೆ ಸ್ಕ್ರೀನ್ ಪ್ಲೇ, ಕಥೆ, ಚಿತ್ರಕಥೆ ಎಲ್ಲವೂ ಚೆನ್ನಾಗಿದೆ. ಒಮ್ಮೆ ನೋಡಿಲ್ಲ ಅನ್ನೋರು ನೋಡಿ ಅಂತ ಹೇಳ್ತಾ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಜಯಂತ್ ಕೈಕಿಣಿ ಮತ್ತು ಶ್ರೀಧರ್ ವಿ ಅವರ ಸಂಗೀತ ನಿರ್ದೇಶನ ಇದೆ ಈ ಗೀತೆಯ. ನಂತರ ಬರುವಂತಹ ಗೀತೆಗೆ ಕವಿರಾಜ್ ಅವರ ಸಾಹಿತ್ಯ ಇದೆ, ಅಜಯ್ ವಾರಿಯರ್ ಅವರ ಧ್ವನಿ ಇದೆ. ನಂತರ ಶಾನ್ ಮತ್ತು ಅನುರಾಧ ಭಟ್ ಅವರು ಧ್ವನಿಗೂಡಿಸಿರುವ ಗೀತೆ ಪ್ರಸಾರ ಆಗುತ್ತೆ. ಆ ಗೀತೆಯ ಸಾಹಿತ್ಯ ಖೌಸ್ ಪೀರ್ ಅವರದ್ದು.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಕೆಳಗರೆ, ಇದುವರೆಗೆ ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಮಾಲಿಕೆಯಲ್ಲಿ ಸಡಗರ ಚಿತ್ರದ ಗೀತೆಗಳನ್ನು ಕೇಳಿದ್ರಿ. ಇನ್ನು ಇವತ್ತಿನ ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಗೀತೆ ರೋಸ್ ಚಿತ್ರದ್ದು, ಅನೂಪ್ ಸೀಲಿನ್ ಅವರ ಧ್ವನಿಯಲ್ಲಿ.

0: ಇದಾಗಿತ್ತು ಇವತ್ತಿನ ಚಿತ್ರತಾಣ ಕಾರ್ಯಕ್ರಮ. ಇಷ್ಟು ಹೊತ್ತು ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾದದು ಈ ಸಮಯದ ಧ್ವನಿ ಸುನಿಲ್ ರುದ್ರಮೂರ್ತಿ. ಸಮಯ ಇನ್ನೇನು 3 ಗಂಟೆ ಆಗಲಿದೆ. 3 ಗಂಟೆಗೆ ಸರಿಯಾಗಿ ಹಿಂದಿ ಕಾರ್ಯಕ್ರಮಗಳು, ಸಖಿ ಸಹೇಲಿ ಹಾಗೂ ಇನ್ನಿತರೆ ಕಾರ್ಯಕ್ರಮಗಳು ನಿಮಗಾಗಿ ಅಂತ ಹೇಳ್ತಾ, ನಂತರ 4 ಗಂಟೆಗೆ ಮತ್ತೆ ಭೇಟಿಯಾಗೋಣ ಪರಿಮಳ ಕಾರ್ಯಕ್ರಮದಲ್ಲಿ.
1: ವಿವಿಧ ಭಾರತಿ ಹೇ ರಾಷ್ಟ್ರೀಯ ಸೇವಾ ದೇಶ್ ಕಿ ಸುರಿಲಿ ಧಡ್ಕನ್ ಸಖಿ ಸಹೇಲಿ ಕಾರ್ಯಕ್ರಮ ಬಸ್ ಕುಚಿ ಪಲೋ ಮೇ.

ಇವತ್ತಿನ ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬೇಸಿಗೆ ಬಂತು ಅಂದರೆ ಅದರಲ್ಲೂ ಏಪ್ರಿಲ್ ಮತ್ತು ಮೇ ಜೂನ್ ತಿಂಗಳು ಅಂದರೆ ಹಣ್ಣುಗಳ ವಿಶೇಷತೆ ಹೆಚ್ಚಾಗಿರುತ್ತೆ. ಅದರಲ್ಲೂ ಮಾವಿನ ಹಣ್ಣು ತುಂಬ ಯಥೇಚ್ಛವಾಗಿ ಸಿಗುತ್ತೆ, ಸೀಸನಲ್ ಫ್ರೂಟ್ ಆಗಿರೋದ್ರಿಂದ. ಹಾಗಾಗಿ ಮಾವಿನ ಕಾಯಿ ಮತ್ತು ಹಣ್ಣಿನ ಬಳಕೆ ಮತ್ತು ಅದರ ವಿಶೇಷತೆ ವೈಶಿಷ್ಟ್ಯತೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡೋಣ. ಮಾವಿನ ಕಾಯಿ ಮತ್ತು ಹಣ್ಣು, ಮಾವಿನ ತೋಪಲ್ಲಿ ನೂರಾರು ಕಾಯಿಗಳಿವೆಯಂತೆ, ಒಂದು ಕಾಯನ್ನು ಆರಿಸ್ಕೋಬೇಕಂತೆ. ಆಚಾರ್ ಅಂಡ್ ಕೋ ಚಿತ್ರದ ಗೀತೆ ಇನ್ನೀಗ.

ರಸ್ಪುರಿ, ಬಾದಾಮಿ, ಮಲಗೋಬಾ, ಬೈಗಾನ್ಪಲ್ಲಿ, ಮಲ್ಲಿಕಾ, ಕಾಲಾಪಾಡ್, ನೀಲಂ, ತೋತಾಪುರಿ, ಹೀಗೆ ಅನೇಕ ಹೆಸರುಗಳಲ್ಲಿ ಮಾವಿನ ಹಣ್ಣು ನಮಗೆ ಸಿಗುತ್ತೆ. ಹೆಚ್ಚಾಗಿ ತೋತಾಪುರಿ ಮಾವಿನ ಕಾಯಿ ಬಹಳ ಇಷ್ಟ ಆಗುತ್ತೆ. ಪ್ರಾರಂಭದ ದಿನಗಳಲ್ಲಿ ಅದು ಎಲ್ಲ ಕಡೆ ಸಿಗ್ತಾ ಇರುತ್ತೆ. ನಿಜವಾಗ್ಲೂ ಅದರಲ್ಲೂ ಈ ಬೇಸಿಗೆಯ ಸಮಯದಲ್ಲಿ ಯಾರಾದರೂ ಮಾವಿನಕಾಯಿಯನ್ನು ಹಾಗೆ ಹಚ್ಚಿ ಅಥವಾ ಜಜ್ಜಿ ಅದಕ್ಕೆ ಸ್ವಲ್ಪ ಉಪ್ಪು, ಖಾರ, ಮೆಣಸಿನಕಾಯಿ ಹಾಕಿ ಮತ್ತೊಮ್ಮೆ ಜಜ್ಜಿ ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿ ಹಾಗೆ ಕೊಡ್ತಾ ಇದ್ದರೆ ನಿಜವಾಗ್ಲೂ ಯಾರೆಲ್ಲ ಈ ಮಾತನ್ನು ಕೇಳಿದ ತಕ್ಷಣ ನಾಲಿಗೆಯ ತುದಿಯಲ್ಲಿ ಒಂದು ರೀತಿಯ ಲಾವಾರಸ ಬರ್ತಾ ಇರುತ್ತೆ ಅಲ್ವಾ. ನಿಜವಾಗ್ಲೂ ಮಾವಿನ ಹಣ್ಣು, ಉಪ್ಪಿನಕಾಯಿ ಎಲ್ಲವೂ ವರ್ಷವಿಡೀ ಸಿಗುವಂತೆ ಮಾಡುತ್ತೆ ಮಾವಿನ ಹಣ್ಣಿನ ಉಪ್ಪಿನಕಾಯಿಯನ್ನು ಬಳಸೋದ್ರಿಂದ. ಅದರಲ್ಲೂ ಅಪ್ಪೆ ಮಿಡಿ, ಮಿಡಿ ಉಪ್ಪಿನಕಾಯಿ, ಆವಕಾಯಿ, ಹೀಗೆ ಅನೇಕ ರೀತಿಯ ಮಾವಿನ ವಿವಿಧ ಬಗೆಯ ಆಮ್ಲೆಟ್ ಅಂತ ಒಂದು ದಪ್ಪ ತುಂಬ ದೊಡ್ಡದಾದ ಸೈಜ್ ಇರುವಂತಹ ಮಾವಿನಕಾಯಿ ಸಿಗುತ್ತೆ. ಅದರಲ್ಲಿ ಹೆಚ್ಚಾಗಿ ಉಪ್ಪಿನಕಾಯಿಗೆ ಬಳಸ್ತಾರೆ ಅದನ್ನು. ಇನ್ನು ಬಹುತೇಕ ಎಲ್ಲ ಮಾವಿನಕಾಯಲ್ಲೂ ಉಪ್ಪಿನಕಾಯಿನ ಮಾಡಬಹುದು ಅಂತ ಹೇಳ್ತಾರೆ. ಆದರೆ ಅದರ ಸಮಯ, ಕಾಲಾವಧಿ, ಟೇಸ್ಟು ಬದಲಾಗತ್ತೆ. ಇನ್ನು ಮಾವಿನಕಾಯಿಯಿಂದ ಮಜ್ಜಿಗೆಯನ್ನು ತಯಾರಿಸಬಹುದು ಅಂತ ಒಬ್ಬರು ಗೆಳೆಯರು ಮಾಹಿತಿಯನ್ನು ಕೊಟ್ಟರು. ಅದನ್ನು ಚೆನ್ನಾಗಿ ತುರಿದು ಮಿಕ್ಸಿಗೆ ಹಾಕಿ ಅದರ ರಸವನ್ನು ಸ್ವಲ್ಪ ತೆಕ್ಕೊಂಡು ಅದನ್ನು ಮಜ್ಜಿಗೆಗೆ ಮಿಕ್ಸ್ ಮಾಡಿ ಮಜ್ಜಿಗೆಗೆ ಬೇಕಾಗುವ ಎಲ್ಲ ಪದಾರ್ಥಗಳನ್ನು ಹಾಕಿದರೆ ಸ್ವಲ್ಪ ಉಳಿ ಉಳಿಯಾದ ಮಾವಿನ ಮಜ್ಜಿಗೆ ತಯಾರಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಮಾವಿನಕಾಯಿಯಿಂದ ರಸಮು, ಸಾಂಬಾರು ಎಲ್ಲವನ್ನು ಮಾಡಬಹುದು ಅಂತ ಹೇಳ್ತಾರೆ. ಆದರೆ ನೂರಾರು ಬಗೆಯ ರೆಸಿಪಿಗಳೇನೋ ಮಾಡ್ತಾರೆ, ಹೊಸತನಕ್ಕೆ ಯಾವತ್ತೂ ಕೊನೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಯಾವ ಹೆಚ್ಚು ಎಲ್ಲರನ್ನು ತಲುಪುತ್ತೆ ಅದು ಮಾರ್ಕೆಟಲ್ಲಿ ಅಥವಾ ನಮ್ಮ ನಡುವೆ ಹೆಚ್ಚು ಓಡಾಡುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ಹೆಚ್ಚು ಎಲ್ಲರನ್ನು ತಲುಪುವಂತಹ, ಎಲ್ಲರಿಗೂ ಖುಷಿ ಕೊಡುವಂತಹ, ಯಾಕೆಂದರೆ ನಮ್ಮೆಲ್ಲರ ಬದುಕು ಆಹಾರದ ಮೇಲೂ ಸಹ ನಿಂತಿದೆ. ಯಾಕೆಂದರೆ ಆಹಾರ ಇಲ್ಲದೆ ನಾವು ಯಾರೂ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಆಹಾರ ಅಂದರೆ ಒಂದೇ ಆಹಾರ ಅಂತಲ್ಲ, ಆಯಾ ಕಾಲಕ್ಕೆ ಬರುವಂತಹ ಹಣ್ಣುಗಳು ನಮಗೆ, ನಮ್ಮ ಬದುಕಿಗೆ, ನಮ್ಮ ದೇಹಕ್ಕೆ ಪೋಷಣೆಯನ್ನು ನೀಡ್ತಾ ಇರುತ್ತೆ. ಅಂತಹ ಒಂದು ವಿಶಿಷ್ಟವಾದ ಹಣ್ಣು ಮಾವಿನ ಹಣ್ಣು.

ಮುತ್ತಣ್ಣ ಚಿತ್ರದ ಗೀತೆಯನ್ನು ಕೇಳಿ ಬಂದ್ರೆ ಹಂಸಲೇಖ ಅವರ ಸಂಗೀತ ಸಾಹಿತ್ಯ ಈ ಗೀತೆಯದ್ದಾಗಿತ್ತು. ಮಾವಿನಕಾಯಿ ಮತ್ತು ಹಣ್ಣಿನ ಬಳಕೆ ಮತ್ತು ಅದರ ವಿಶೇಷತೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ನೀವು ಸಹ ಯಾವೆಲ್ಲ ರೀತಿಯಲ್ಲಿ ಬೇರೆ ವಿಧದಲ್ಲಿ ಮಾವಿನಕಾಯಿ ಮತ್ತು ಹಣ್ಣನ್ನು ಈ ಸೀಸನ್ನಲ್ಲಿ ಬಳಸ್ತೀರಿ, ಅಥವಾ ಬೇರೆ ರೀತಿಯ ಖಾದ್ಯವನ್ನು ತಯಾರಿಸಿ ಬಳಸ್ತೀರಿ, ಇಷ್ಟಪಟ್ಟು ತಿಂತೀರಿ, ಅದನ್ನು ನಮಗೆ ಸಂದೇಶದ ಮುಖಾಂತರ ಕಳಿಸಿ. ದಯವಿಟ್ಟು ನಿಮ್ಮ ಸಂದೇಶ ಸ್ಫುಟವಾಗಿ ಚಿಕ್ಕದಾಗಿ ಬರೆದು ಕಳಿಸಿ ನಿಮ್ಮ ಹೆಸರು ಮತ್ತು ಸ್ಥಳದೊಂದಿಗೆ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9489310129. 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶ ಬೇಗ ಬೇಗ ಹರಿದು ಬರಲಿ. ನೆನಪಿರಲಿ, ನಿಮ್ಮ ಇಷ್ಟದ ಖಾದ್ಯ ಹಾಗೇ ವಿಭಿನ್ನವಾದಂತಹ ಒಂದು ತಯಾರಿಕೆಯಲ್ಲಿ ಮಾವಿನ ಹಣ್ಣು ಮತ್ತು ಕಾಯಿಯನ್ನು ಹೇಗೆಲ್ಲ ಬಳಸಿದ್ರಿ ಅದನ್ನು ಸಹ ಚಿಕ್ಕದಾಗಿ ಬರೆದು ಕಳಿಸಿ, ಮಾಹಿತಿಯನ್ನು ತಿಳಿಸಿ ಅಂತ ಹೇಳ್ತಾ ಮುಂದಿನ ಗೀತೆ

ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿ ಅಣ್ಣ ಅವರು ಚಿತ್ರದ ಗೀತೆಯನ್ನ ಇದುವರೆಗೆ ನೀವು ಕೇಳಿದ್ರಿ. ಕೆ ಕಲ್ಯಾಣ್ ಅವರು ಬರೆದಂತಹ ಗೀತೆಗೆ ರಾಜೇಶ್ ರಾಮನಾಥ್ ಅವರ ಸಂಗೀತ ನಿರ್ದೇಶನ ಇತ್ತು. ಇನ್ನು ಮಾವಿನ ಹಣ್ಣು ಮತ್ತು ಕಾಯಿಯನ್ನು ಬಳಸಿ ಬೇರೆ ಬೇರೆ ರೀತಿಯ ವಿಭಿನ್ನ ಇತ್ತೀಚೆಗೆ ವಿಚಿತ್ರ ಅನ್ನುವಂತಹ ಅನೇಕ ಖಾದ್ಯಗಳನ್ನು ತಯಾರಿ ಮಾಡ್ತಾರೆ. ಅದರಲ್ಲೂ ನಮ್ಮ ಗೆಳೆಯರೊಬ್ಬರು ಹೇಳ್ತಾ ಇದ್ರು, ಮಾವಿನ ಬರ್ಫಿಯನ್ನು ತಯಾರು ಮಾಡ್ತಾರೆ, ಮಾವಿನ ಫ್ಲೇವರ್ಡ್ ಬರ್ಫಿ. ಇನ್ನು ಮಾವಿನ ಕಾಯಿಯನ್ನು ಒಣಗಿಸಿ ಅದನ್ನು ಉಪ್ಪಿನಕಾಯಿಯ ರೀತಿಯಲ್ಲಿ ಒಪ್ಪ ಮಾಡಿ ಬಳಸ್ತಾರೆ ಅಂತ. ಹಾಗೇನೆ ಮಾವಿನ ಹಣ್ಣಿನ ಲಡ್ಡು ಮಾಡ್ತಾರಂತೆ, ಜೊತೆಗೆ ಸ್ವಲ್ಪ ಕೊಬ್ಬರಿ ತುರಿಯನ್ನು ಹಾಕಿ ಮಾವಿನ ಲಡ್ಡು, ಜೊತೆಗೆ ಮಾವಿನ ಕಾಯಿ ಮತ್ತು ಹಣ್ಣಿನಿಂದ ಐಸ್ ಕ್ರೀಮ್ಗಳ ತಯಾರಿ ಆಗುತ್ತೆ. ಸಾಕಷ್ಟು ಬಾರಿ ಮಾವಿನ ಫ್ಲೇವರ್ಡ್ ಐಸ್ ಕ್ರೀಮ್ ತಿಂದಿರ್ತೀರಿ. ಇತ್ತೀಚೆಗೆ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಮಾವಿನ ಹಣ್ಣನ್ನೇ ತಯಾರಿಸಿ ಸಕ್ಕರೆಯನ್ನು ಬಳಸದೆ ಅಥವಾ ಕಡಿಮೆ ಸ್ವೀಟ್ ಏಜೆಂಟ್ ಹಾಕಿ ಹಲವಾರು ಬಗೆಯ ಐಸ್ ಕ್ರೀಮ್ ಮತ್ತು ಸ್ವೀಟ್ಗಳನ್ನು ತಯಾರಿ ಮಾಡ್ತಾರೆ. ಇನ್ನು ಮಾವಿನ ದೂದ್ ಪೇಡ ಮಾಡ್ತಾರೆ, ಹಾಗೇನೆ ಮಾವಿನ ಅವಲಕ್ಕಿಗೆ ಮಾವಿನ ಹಣ್ಣನ್ನು ತುರಿದು ಹಾಕ್ತಾರೆ ಅಂತ ಕೆಲವರು ಹೇಳ್ತಾರೆ. ಹಾಗೆಯೇ ಮಾವಿನ ಖೀರ್ ಪಾಯಸವನ್ನು ತಯಾರಿ ಮಾಡ್ತಾರೆ. ಇನ್ನು ಮಾವಿನ ಅನೇಕ ಬಗೆಯ ಸಬ್ಜಿಗಳನ್ನು ತಯಾರಿ ಮಾಡ್ತಾರೆ, ಕರಿಯನ್ನು ತಯಾರಿ ಮಾಡ್ತಾರೆ. ಹೇಗೆ ನಾವು ಬೇರೆ ಬೇರೆ ತರಕಾರಿಯನ್ನು ಬಳಸಿ ಪಲ್ಯವನ್ನು ಮಾಡ್ತೀರಿ, ಹಾಗೆ ಬಹುತೇಕ ಅವರು ತಯಾರಿ ಮಾಡ್ತಾರೆ. ಸ್ವಲ್ಪ ಸ್ವೀಟನ್ನು ಅಂದರೆ ಬೆಲ್ಲವನ್ನು ಅದಕ್ಕೆ ಹಾಕ್ತಾರಂತೆ. ಇನ್ನು ಇತ್ತೀಚೆಗೆ ಉಪ್ಪಿನಕಾಯಿಗಳಲ್ಲಿ ಸ್ವೀಟ್ ಮ್ಯಾಂಗೋ ಪಿಕಲ್ ಅಂತ ನೋಡಿದೆ, ಯಾಕೆಂದರೆ ಸ್ವಲ್ಪ ಸ್ವೀಟಿಷ್ ಬೆಲ್ಲವನ್ನು ಅದಕ್ಕೆ ಹಾಕಿ ಆ ಉಳಿಯ ಅಂಶವನ್ನು ಒಡೆಯುವಂತೆ ಮಾಡುತ್ತೆ ಆ ಬೆಲ್ಲದ ಒಂದು ಭಾಗವಾದ ಮಾವಿನಕಾಯಿಯಲ್ಲಿ. ಹಾಗಾಗಿ ಸ್ವೀಟ್ ಮ್ಯಾಂಗೋ ಪಿಕಲ್ ಅಂತ ಅದನ್ನು ಹೇಳ್ತಾರೆ. ಇನ್ನು ಮಾವಿನ ಕಾಯಿಯಿಂದ ಚಟ್ನಿಯನ್ನು ಬಹುತೇಕ ಬಹಳಷ್ಟು ಮಂದಿ ನಾವೆಲ್ಲ ಮಾಡಿ ತಿಂದಿರ್ತೀರಿ, ಉಳಿ ಉಳಿಯಾಗಿ ತುಂಬ ಚೆನ್ನಾಗಿ ಇರುತ್ತೆ. ಹಾಗೆಯೇ ಇಲ್ಲೊಬ್ಬರು ಚಿತ್ರಾನ್ನ, ಒಬ್ಬಟ್ಟು ಇವುಗಳನ್ನು ಸಹ ಬಹುತೇಕ ಎಲ್ಲರ ಮನೆಯಲ್ಲಿ ಮಾವಿನಕಾಯಿ ಸೀಸನ್ ಬಂತು ಅಂದರೆ ಮಾವಿನ ಕಾಯಿಯ ಚಿತ್ರಾನ್ನ ಅಂತೂ ಸರ್ವೇ ಸಾಮಾನ್ಯವಾಗಿ ಇರುತ್ತೆ. ಬಹಳಷ್ಟು ಹೋಟೆಲ್ಗಳಲ್ಲೂ ಸಹ ಈ ಮಾವಿನ ಕಾಯಿಯ ಚಿತ್ರಾನ್ನ ಲಭ್ಯ ಇರುತ್ತೆ. ಅದರಲ್ಲೂ ಉಳಿ ಮಾವಿನಕಾಯಿ ತಗೋತಾರೆ, ಇನ್ನೂ ಕೆಲವರು ತೋತಾಪುರಿ ಮಾವಿನಕಾಯಿಯನ್ನು ತೆಗೆದುಕೊಳ್ತಾರೆ. ನಿಮ್ಮ ಸಂದೇಶಗಳು ಹರಿದು ಬರ್ತಾ ಇದೆ, ಇನ್ನಷ್ಟು ಮತ್ತಷ್ಟು ಬರಲಿ. ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲರ ಸಂದೇಶವನ್ನು ತೆಗೆದುಕೊಳ್ಳೋಣ ಅಂತ ಹೇಳ್ತಾ ಸಂಜಿತ್ ಹೆಗ್ಡೆ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಮುಂದಿನ ಗೀತೆ

ನೀವು ಕೇಳ್ತಾ ಇದ್ದೀರಾ ನಿಮ್ಮದೇ ಮೆಚ್ಚಿನ ವಾಹಿನಿ ಅನುದಿನ, ನಿಮ್ಮ ಸಂಗಾತಿಯಾಗಿರುವಂತಹ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM ಪರಿಮಳ ಕಾರ್ಯಕ್ರಮ. ಇನ್ನು ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಮಾವಿನಕಾಯಿ ಮತ್ತು ಹಣ್ಣನ್ನು ಬಳಸಿ ಹೇಗೆಲ್ಲ ನಾವು ಬೇರೆ ಬೇರೆ ರೀತಿಯಲ್ಲಿ ಅಡುಗೆಗಳಲ್ಲಿ ಖಾದ್ಯಗಳನ್ನು ತಯಾರು ಮಾಡ್ತೀವಿ, ಹಾಗೆಯೇ ಅದನ್ನು ನಮಗೆ ಇಷ್ಟ ಬಂದ ಹಾಗೆ, ನಮಗೆ ಇಷ್ಟ ಅನಿಸುವ ಹಾಗೆ ಸೇವಿಸ್ತೀವಿ ಅಂತ. ಇನ್ನು ಮ್ಯಾಂಗೋ ಸಾಲ್ಸಾ ತಯಾರಿ ಮಾಡ್ತಾರೆ, ಚಿಯಾ ಸೀಡ್ ಮ್ಯಾಂಗೋ ಪಡ್ಡಿಂಗ್ ಅಂತ ತಯಾರಿ ಮಾಡ್ತಾರೆ. 10 ನಿಮಿಷದಲ್ಲಿ ಇದು ಬ್ರೇಕ್ಫಾಸ್ಟ್ ಆಗಿ ಸಿದ್ಧವಾಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಮ್ಯಾಂಗೋ ಬ್ರೆಡ್ ಸಹ ಸಿಗುತ್ತೆ ಅಂತ ಹೇಳ್ತಾರೆ, ಸ್ಲೈಸ್ ಮಾಡಿ ತಿನ್ನಬಹುದು. ಸ್ವಲ್ಪ ಸಣ್ಣದಾಗಿ ಹಚ್ಚಿ ಮ್ಯಾಂಗೋ ಫ್ಲೇವರ್ ಇರುವಂತಹ ಬ್ರೆಡ್ಡನ್ನು ತಯಾರಿ ಮಾಡ್ತಾರೆ. ಹಾಗೆಯೇ ಮ್ಯಾಂಗೋ ಶೀಕರನ್ ಖೀರ್ ಪಾಯಸದ ಬಗ್ಗೆ ತಿಳಿಸಿದ್ವಿ. ಇನ್ನು ಅನೇಕ ಬಗೆಯ ಫ್ರೂಟ್ ಸಲಾಡ್ಗಳಲ್ಲಿ ಅದರಲ್ಲೂ ಆಯಾ ಸೀಸನ್ನಲ್ಲಿ ಸಿಗುವಂತಹ ಮ್ಯಾಂಗೋನ ಅಂದರೆ ಮಾವಿನ ಹಣ್ಣನ್ನು ಬಳಸಿ ಹಣ್ಣಿನ ಒಂದು ಶೀಕರಣೆಯನ್ನು ಆ ಹಣ್ಣನ್ನು ಎಲ್ಲರಿಗೂ ಸೇವಿಸಲಿಕ್ಕೆ ನೀಡ್ತಾ ಇರ್ತಾರೆ. ನಿಜವಾಗಲೂ ಯಾವ್ಯಾವ ಒಂದು ಸಮಯದಲ್ಲಿ ಯಾವ ಹಣ್ಣು ಸಿಗುತ್ತೋ ಅದನ್ನು ಹಾಗೆ ತಿನ್ನೋದು ತುಂಬ ಒಳ್ಳೆಯದು ಅಂತ ಹಿರಿಯರು ಮತ್ತು ವೈದ್ಯರು ಸಹ ಹೇಳ್ತಾರೆ. ಅದಕ್ಕೆ ಬೇರೆ ಬೇರೆ ರೂಪ ಕೊಡುವುದು ಸುಲಭ, ಹಾಗೆಯೇ ಕೊಟ್ಟರೆ ನಮಗೆ ಒಂದು ವಿಶಿಷ್ಟವಾದ ವಿಭಿನ್ನವಾದ ಅಡುಗೆ ಸಿಕ್ತು, ತಯಾರಿ ಮಾಡುವ ವಿಧ ಸಿಕ್ತು, ಎಲ್ಲವೂ ಸರಿ. ಆದರೆ ಅದನ್ನು ನೈಜ ರೂಪದಲ್ಲಿ ಸ್ವರೂಪದಲ್ಲಿ ಸೇವಿಸೋದ್ರಿಂದ ಅದರಿಂದ ನಮಗೆ ಸಿಗಬೇಕಾದ ಎಲ್ಲ ಲಾಭಾಂಶ ಸಿಗತ್ತೆ ಅನ್ನುವುದು ಹಿರಿಯರ ತಿಳಿದವರ ಅಂಬೋಣ.

4:34 ಈ ಸಮಯದಲ್ಲಿ ಪರಿಮಳ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಇನ್ನು ಮಾವಿನ ಹಣ್ಣು ಮತ್ತು ಕಾಯಿಯನ್ನು ಯಾವುದೇ ಮಾರ್ಕೆಟಿಂದ ಅಥವಾ ಎಲ್ಲಿಂದಾನೇ ನೀವು ತಂದಾಗ ದಯವಿಟ್ಟು ಸ್ವಚ್ಛತೆಯ ಬಗ್ಗೆ ಗಮನ ಹರಿಸಬೇಕು. ಯಾಕೆ ಅಂದರೆ ಕೆಲವು ಬಾರಿ ಮಾವಿನ ಕಾಯಿಗೆ ಹಣ್ಣು ಬೇಗ ಆಗಲಿ ಅಂತ ಸಾಕಷ್ಟು ಕೆಮಿಕಲ್ಗಳನ್ನು ಸಿಂಪಡಣೆ ಮಾಡ್ತಾರೆ ಅಂತ ಈಗಾಗಲೇ ನಮಗೆ ತಿಳಿದಿದೆ. ಕೆಲವರಿಗೆ ಅದು ಗೊತ್ತಿರುತ್ತೆ ಅಥವಾ ಕೆಲವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಆ ಕೆಮಿಕಲ್ ಸಿಂಪಡಣೆ ಆಗಿದೆ ಅಂತ ನಿಮಗೆ ತಿಳಿದಾಗ ಅಂತಹ ಕಡೆ ನೀವು ಮಾವಿನ ಹಣ್ಣನ್ನು ಖರೀದಿ ಮಾಡೋದನ್ನು ಮಾಡದೇ ಇರೋದೇ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕೆ ಅಂದರೆ ಅದು ಬೇಗ ಹಣ್ಣಾಗಲಿ, ಕಲರ್ ಬರಲಿ, ನಿಮಗೆ ನೋಡಲಿಕ್ಕೆ ಚೆನ್ನಾಗಿರಲಿ ಅಂತ ಆ ರೀತಿಯ ಕೆಮಿಕಲ್ನ ಬಳಸ್ತಾರೆ. ಅದು ತುಂಬ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ನೈಜವಾಗಿ ನೈಸರ್ಗಿಕವಾಗಿ ಸಿಗುವಂತಹ, ಅದರಲ್ಲೂ ನಿಮಗೆ ಹತ್ತಿರದ ಒಳ್ಳೆಯ ವ್ಯಾಪಾರಸ್ಥರ ಬಳಿ ಅಥವಾ ರೈತರ ಬಳಿ ನೇರವಾಗಿ ಸಿಗುತ್ತೆ ಅಂದರೆ ಖಂಡಿತ ಅಲ್ಲಿಂದ ತೆಗೆದುಕೊಂಡು ಬರೋದು ಉತ್ತಮ. ಇನ್ನು ಆ ಹಣ್ಣನ್ನು ಕೆಲವು ನಿಮಿಷಗಳ ಕಾಲ ಅಡಿಗೆ ಸೋಡಾ ಅಥವಾ ಉಪ್ಪಿನಲ್ಲಿ ನೆನೆಸಿ ಆನಂತರ ಚೆನ್ನಾಗಿ ತೊಳೆದು ಅದನ್ನು ಸಿಪ್ಪೆ ಸಮೇತ ತಿನ್ನೋದಕ್ಕೆ ಆದರೆ ಸಿಪ್ಪೆ ಸಮೇತ ತಿನ್ನೋದು ಇನ್ನೂ ಒಳ್ಳೆಯದು ಅಂತ ಸಾಕಷ್ಟು ಜನ ಹೇಳ್ತಾರೆ. ಇನ್ನು ಮಾವಿನ ಹಣ್ಣಿನ ಬಗ್ಗೆ, ಅದರ ವೈಶಿಷ್ಟ್ಯತೆ ಬಗ್ಗೆ ಎಲ್ಲರಿಗೂ ತಿಳಿದಿರುತ್ತೆ. ವಿಟಮಿನ್ ಸಿ ಹೇರಳವಾಗಿ ಇರುತ್ತೆ. ಸ್ವಲ್ಪ ಹುಳಿ ಮಿಶ್ರಿತ ಸಿಹಿಯಾದ ಹಣ್ಣು ಮಾವಿನ ಹಣ್ಣು. ಬಹುತೇಕ ಕೆಲವು ವಿಶೇಷ ತಳಿಗಳಂತೂ ತುಂಬಾ ಸಿಹಿಯಾಗಿರುತ್ತೆ. ಇತ್ತೀಚೆಗೆ ತುಂಬ ಫೇಮಸ್ ಆಗಿರುವಂತಹ ಲಕ್ಷಾಂತರ ರೂಪಾಯಿ ಅನ್ನುವಂತಹ ಜಪಾನ್ನ ತಳಿ, ಅಲ್ಲಿ ಲಕ್ಷಾಂತರ ಬೆಲೆ ಬಾಳುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಮಾವಿಗೆ ಬೆಲೆ ಕಟ್ಟಲಿಕ್ಕೆ ಒಂದು ಬೆಲೆ ನಿರ್ದಿಷ್ಟ, ಆದರೆ ನಿಜವಾಗ್ಲೂ ಅದರ ರುಚಿಗೆ ಬೆಲೆ

ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬಹುದು. ಹಾಗಾಗಿ ಆಯಾ ಸಮಯಕ್ಕೆ ಸಿಗುವಂತಹ ಮಾವಿನ ಹಣ್ಣಿನ ವಿಶೇಷತೆಯನ್ನು, ಜೊತೆಗೆ ಆ ಪ್ರತಿ ಮಾವಿನ ಹಣ್ಣಿಗೂ ಒಂದು ಪರಿಮಳ ಇರುತ್ತೆ, ಆ ಪರಿಮಳವನ್ನು ನಾವು ಗಮನಿಸಬಹುದು, ಹಾಗೇ ಅದನ್ನು ಆಸ್ವಾದಿಸಬಹುದು. ನಿಜವಾಗಲೂ ಯಾವುದೇ ಮಣ್ಣು, ಮಾವಿನ ಹಣ್ಣು ನೈಸರ್ಗಿಕವಾಗಿ ಹಣ್ಣಾದಾಗ ಒಂದು ರೀತಿಯ ಪರಿಮಳವನ್ನು ಬೀರುತ್ತೆ. ಹೇಗೆ ಒಂದೊಂದು ಹೂ ಒಂದೊಂದು ಪರಿಮಳವನ್ನು ತನ್ನದೇ ಆದ ರೀತಿಯಲ್ಲಿ ಹೊರಸೂಸುತ್ತೋ, ಹಾಗೇ ಮಾವಿನ ಹಣ್ಣು ಸಹ. ನೀವು ಖಂಡಿತ ಗಮನಿಸಿಲ್ಲ ಅಂದರೆ ಇನ್ಮೇಲೆ, ಈಗ ಹೆಂಗಿದ್ರೂ ಸೀಸನ್ ಇರೋದರಿಂದ ಒಮ್ಮೆ ಗಮನಿಸಿ ಅದರ ಪರಿಮಳವನ್ನು ಒಮ್ಮೆ ತೆಗೆದುಕೊಳ್ಳಲಿಕ್ಕೆ ಸಮಯ ಕೊಡಿ ಅಂತ ಹೇಳ್ತಾ ಮುಂದಿನ ಗೀತೆಗೆ ಹೋಗೋಣ.

ಇನ್ನು ಮಾವಿನ ಹಣ್ಣಿನಲ್ಲಿ ಏನೆಲ್ಲ ಇರುತ್ತೆ ಅಂಶಗಳು ಅನ್ನೋದಾದರೆ, ಯಥೇಚ್ಛವಾಗಿ ಹೆಚ್ಚಾಗಿ ನೀರಿನ ಭಾಗ ಇದ್ದರೆ, ಇನ್ನು ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಹಾಗೆಯೇ ವಿಟಮಿನ್ ಸಿ, ಜೊತೆಗೆ ಕಾಪರ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್

ಇರುತ್ತೆ ಹೆಚ್ಚಾಗಿ. ಇನ್ನು ರಾ ಮ್ಯಾಂಗೋ ಅಂದರೆ ಮಾವಿನ ಕಾಯಿಯನ್ನು ಸೇವಿಸೋದು ಸಹ ಸ್ವಲ್ಪ ಮಟ್ಟಿಗೆ ಸೇವಿಸೋದ್ರಿಂದ ಒಳ್ಳೆಯದು. ಯಾಕೆಂದರೆ ಕೆಲವರಿಗೆ ಈ ಮಾವಿನ ಕಾಯಿಯನ್ನು ಹೆಚ್ಚಾಗಿ ತಿನ್ನುವ ಅಭ್ಯಾಸ ಇರುತ್ತೆ, ಆಗ ಕೆಲವು ಬಾರಿ ಲೂಸ್ ಮೋಷನ್ ಆಗುವಂತಹ ಸಂಭವ ಸಹ ಇರುತ್ತೆ. ಹಾಗಾಗಿ ಯಾವುದೇ ಹಣ್ಣು ಅಥವಾ ಯಾವುದೇ ಪದಾರ್ಥ ಆಗಲಿ ಅದಕ್ಕೊಂದು ಸಣ್ಣ ಲಿಮಿಟ್, ಒಂದು ಗಡಿಯನ್ನು ಇಟ್ಕೋಬೇಕು. ಯಾಕೆಂದರೆ ನನಗಿಷ್ಟ ಅಂತ ಯಥೇಚ್ಛವಾದ ಸ್ವೀಟು ಅಥವಾ ಯಥೇಚ್ಛವಾಗಿ ಖಾರವನ್ನು ಸೇವಿಸೋದು ಎಲ್ಲವೂ ಅತಿಯಾದರೆ ಅದು ಖಂಡಿತ ಕಷ್ಟವನ್ನು ತಂದು ಒಡ್ಡುತ್ತೆ. ಹಾಗಾಗಿ ಯಾವುದನ್ನು ಅತಿ ಮಾಡೋದು ಬೇಡ. ಇಷ್ಟ ಅಂತ ಹೇಳಿ ಇಷ್ಟಕ್ಕೆ ನಾಳೆ ಇದೆ, ನಾಳಿದ್ದಿದೆ, ಹಾಗಾಗಿ ಮುಂಬರುವ ದಿನಗಳು ಇವೆ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಮಟ್ಟಕ್ಕೆ ಸೇವಿಸೋಣ. ಹಾಗಾಗಿ ಈಗಂತೂ ನಮ್ಮ ಹಿರಿಯರು ಹೇಳ್ತಾರೆ, ನೀವೇನು ತಿನ್ನೋದು, ನಾವು ಸಿಕ್ಕಾಪಟ್ಟೆ ಹಣ್ಣುಗಳನ್ನು ಸೇವಿಸಿದ್ದೀವಿ. ಆಗ ಬರುತ್ತಿದ್ದಂತಹ ಹಣ್ಣು ಮತ್ತು ಹಣ್ಣಿನ ಕ್ವಾಲಿಟಿ ವೆರೈಟಿ ಈಗ ನಿಮಗೆ ಸಿಗ್ತಾ ಇಲ್ಲ, ಅಂತಹ ಒಂದು ಹಣ್ಣುಗಳ ರೀತಿನೇ ಇಲ್ಲ, ಎಲ್ಲೋ ಒಂದು 4-5 ಪ್ರಭೇದಗಳು ಈಗ ಹೆಚ್ಚಾಗಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಅದು ಅದಕ್ಕೆ 100 ಕಾರಣಗಳು ಇರಬಹುದು. ಹವಾಮಾನ ವೈಪರೀತ್ಯಗಳು, ಮಳೆ ಸರಿಯಾಗಿ ಬೀಳದೇ ಇರೋದು ಅಥವಾ ಯಥೇಚ್ಛವಾಗಿ ಮಳೆ ಆಗೋದು, ಈ ಎಲ್ಲ ಕಾರಣಗಳಿಂದ ಕೆಲವು ಸಾರಿ ಮಾವು ನಮ್ಮನ್ನು ತಲುಪಲಿಕ್ಕೆ ವಿಳಂಬ ಆಗುತ್ತೆ, ಕಷ್ಟ ಆಗುತ್ತೆ. ಕೆಲವು ಸಾರಿ ಮಾವಿನ ಕ್ರಾಪ್ ಸಹ ಕಡಿಮೆ ಇರುತ್ತೆ, ಬೆಲೆ ಸಹ ದುಬಾರಿಯಾಗಿರುತ್ತೆ. ಹೀಗೆ ನಾನಾ ಕಾರಣಗಳಿಂದ ಮಾವನ್ನು ನಾವು ತಲುಪೋದು, ನಮಗೆ ಮಾವು ತಲುಪೋದು ಕಷ್ಟ ಆಗ್ತಿರುತ್ತೆ ಕೆಲವು ಬಾರಿ.

ಕೇಳುಗರೆ, ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಮಾವಿನ ಹಣ್ಣು ಮತ್ತು ಕಾಯಿಯಿಂದ ಅನೇಕ ಬಗೆಯ ವಿಶಿಷ್ಟ ತಿಂಡಿ ಮತ್ತು ಅಡಿಗೆಯನ್ನು ನಾವು ಮಾಡಬಹುದು. ಅದರ ವಿಶೇಷತೆಯ ಬಗ್ಗೆ ಗಮನ ಹರಿಸ್ತಾ ಇದ್ವಿ. ಇನ್ನು ಮಾವು ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ತಿನ್ನಬಹುದಾದಂತಹ ಬಹಳ ವಿಶಿಷ್ಟವಾದ, ಎಲ್ಲರಿಗೂ ಪ್ರಿಯವಾದಂತಹ ಹಣ್ಣು. ಅನೇಕರ ಸಂದೇಶಗಳು ಹರಿದು ಬಂದಿದೆ. ಒಬ್ಬೊಬ್ಬರು ಒಂದೊಂದು ರೀತಿಯೇ ಮಾವಿನ ಹಣ್ಣಿನ ಖಾದ್ಯಗಳನ್ನು, ಅವರ ಅದನ್ನು ತಯಾರಿಸುವ ವಿಧವನ್ನು ಹೇಳ್ತಾ ಇದ್ದಾರೆ. ಅವರ ಇಷ್ಟದ ಅಡಿಗೆ ಪದಾರ್ಥವನ್ನು ಸಹ ಇಲ್ಲಿ ಬರೆದು ಕಳಿಸಿದ್ದಾರೆ. ಎಲ್ಲರ ಸಂದೇಶವನ್ನು ಒಂದು ಹಾಡಿನ ಅಂತರದ ನಂತರ ತೆಗೆದುಕೊಳ್ಳೋಣ ಅಂತ ಹೇಳ್ತಾ, ನಿಮಗೆ ನೀವು ಇಷ್ಟಪಡುವಂತಹ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಆ ಮಾವಿನ ಹಣ್ಣನ್ನು ದಯವಿಟ್ಟು, ಯಾವುದೇ ಕೆಮಿಕಲ್ ಇರದಂತಹ ಮಾವಿನ ಹಣ್ಣನ್ನು ಬಳಸುವಂತಹ ಪ್ರಯತ್ನ ಮಾಡಿ, ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡಿ. ಜೊತೆಗೆ ನಿಮ್ಮ ಮನೆಯ ಸುತ್ತಮುತ್ತ ಆಸುಪಾಸು ಟೆರೆಸ್ನಲ್ಲಿ ಸ್ವಲ್ಪ ಜಾಗ ಇದ್ದರೂ ಒಂದು ಮಾವಿನ ಗಿಡಕ್ಕೆ ತುಸು ಜಾಗವನ್ನು ತೆಗೆದಿಟ್ಟರೆ ಇನ್ನಷ್ಟು ಖುಷಿಯಾಗತ್ತೆ, ಹಸಿರು ಹೆಚ್ಚಾಗತ್ತೆ. ಆ ಗಿಡ ಕಾಯಿಯ ಮುಖಾಂತರ ನಿಮಗೆ ಮೊದಲು ಒಂದು ಕಾಯಿಯನ್ನು ನೀಡುತ್ತಲ್ವ, ಅದು ಹಣ್ಣಾಗತ್ತಲ್ವ, ಅದರ ಖುಷಿನೇ ಬೇರೆ. ಅದನ್ನು ಸೇವಿಸೋದು, ಕಿತ್ಕೊಳ್ಳೋದು, ಅದನ್ನು ನೋಡ್ಕೊಳ್ಳೋದು, ಕಾಪಾಡೋದು, ಎಲ್ಲವೂ ಬಹಳಷ್ಟು ಖುಷಿಯನ್ನು ನೀಡುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಅವಕಾಶ ಇದ್ದರೆ ಒಂದು ಗಿಡವನ್ನು, ಮಾವಿನ ಗಿಡವನ್ನು ನೆಡುವಂತಹ ಪ್ರಯತ್ನ ಮಾಡಿ. ನನಗೊತ್ತು ಇದು ಸ್ವಲ್ಪ ಕಷ್ಟ, ಯಾಕೆಂದರೆ ಮಾವು ಸ್ವಲ್ಪ ಸಮಯ ತಗೊಳ್ಳುತ್ತೆ ಫಲ ನೀಡಲಿಕ್ಕೆ. ಆದರೆ ಅದರ ಎಲೆಗಳು ಮತ್ತು ಹಸಿರು ಯಾವಾಗಲೂ ಸಂತೋಷವನ್ನು ನೀಡುತ್ತೆ.

ಇವತ್ತಿನ ಪರಿಮಳ ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೇವೆ. ಇನ್ನು ಅನೇಕರ ಮೆಸೇಜ್ಗಳು ಈಗಾಗಲೇ ಹರಿದು ಬಂದಿದೆ. ಮಾವಿನಕಾಯಿ ಜ್ಯೂಸ್ ಮಾಡಬಹುದು ಅಂತ ಶಾಂತಾ ಅವರು ಬ್ಯಾಂಕ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸ್ವಲ್ಪ ಜೀರಿಗೆ, ಪೆಪ್ಪರು, ಬೆಲ್ಲ, ಸಾಲ್ಟು ಎಲ್ಲವನ್ನು ಹಾಕಿದರೆ ನೀರಿನ ಜೊತೆಗೆ ಮಾವಿನಕಾಯಿಯ ಜ್ಯೂಸ್ ತಯಾರಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನಮಸ್ತೆ, ಮಾವಿನ ಹಣ್ಣಿನಿಂದ ಶೀಕರಣೆ ಮಾಡೋದು ಬಹಳ ಸುಲಭ. ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡು ಹಿಂಡಿ ಅದಕ್ಕೆ ಸ್ವಲ್ಪ ಅಂದರೆ ಹಣ್ಣನ್ನು ಕ್ಲೀನಾಗಿ ಇಟ್ಕೊಂಡು ಸ್ವಲ್ಪ ಬೆಲ್ಲ, ಪರಿಮಳಕ್ಕೆ ಏಲಕ್ಕಿ, ಶುಂಠಿ, ಸೋಂಪು, ಸೋಂಪುಕಾಳಿನ ಪೌಡ್ರು ಹಾಕಿ ಅದಕ್ಕೆ ಬಾಳೆಹಣ್ಣಿನ ಹೋಳುಗಳನ್ನು ಬೆರೆಸಿ ತಣ್ಣಗಾಗಲು ಬಿಟ್ಟು ನಂತರ ಚಪಾತಿಯೊಂದಿಗೆ, ಹೋಳಿಗೆಯೊಂದಿಗೆ ಸೇವಿಸಬಹುದು. ಮಾವಿನಕಾಯಿಯಿಂದ ಉಪ್ಪಿನಕಾಯಿ ತಯಾರಿ ಮಾಡ್ತೀವಿ, ಚಿತ್ರಾನ್ನ, ಚಟ್ನಿ ಎಲ್ಲವನ್ನ ಮಾಡ್ತೀವಿ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆಯೇ ಮಾವಿನಕಾಯಿ ಚಿತ್ರಾನ್ನ ಅಂದರೆ ನಂಗೆ ತುಂಬ ಇಷ್ಟ ಅಂತ ಕಲಬುರಗಿಯಿಂದ ಚಂದುಲಾಲ ಇವರ ಸಂದೇಶ ಹರಿದು ಬಂದಿದೆ. ಹಾಗೆಯೇ ನಾಗರಾಜ್ ಕೊಡೇಕಲ್ ಗಂಗಾವತಿ ಇಲ್ಲಿಂದ ಬೆಂಗಳೂರಿಗೆ ಬಂದ, ಬೋರೇಗೌಡ ಬೆಂಗಳೂರಿಗೆ ಬಂದ, ಇದರಲ್ಲಿ ಮಾವಿನ ಹಣ್ಣಿನ ಕುರಿತು ಒಂದು ಗೀತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಮಾವಿನ ಹಣ್ಣಿನ ಖಾದ್ಯಗಳು ಎಲ್ಲವೂ ನನಗಿಷ್ಟ ಆಗತ್ತೆ ಮತ್ತು ಜೈ ಮಾವು ಅಂತ ಇವರು ಹೇಳ್ತಾ ಇದ್ದಾರೆ. ಪೂರ್ಣಿಮಾ ಮೇಸ್ತ್ರಿ ಜಯನಗರ ಧಾರವಾಡದಿಂದ ಮಾವಿನ ಹಣ್ಣಿನ ಶೀಕರಣೆ, ಮಾವಿನಕಾಯಿ, ಅಲ್ಲೇ ಉಪ್ಪಿನಕಾಯಿ, ಚಿತ್ರಾನ್ನ, ಗೊಜ್ಜು, ತೊಕ್ಕು ಎಲ್ಲವೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಭಾಗ್ಯ ಸುರೇಂದ್ರ ಅವರು ಹೂವಿನ ಹೊಳೆ ಇಲ್ಲಿಂದ ಶುಭ ಸಂಜೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮಾವಿನ ಹಣ್ಣಿನ ವಿವರಣೆ ಚೆನ್ನಾಗಿ ಜೊತೆಗೆ ಒಳ್ಳೆಯ ಹಾಡುಗಳು, ಗೀತೆಗಳು ಇಷ್ಟ ಆಗುತ್ತೆ ಅಂತ ರಾಮದುರ್ಗ ಇಲ್ಲಿಂದ ಜಗದೀಶ್ ಚಿಕ್ಕಂಬಿ ಇವರ ಸಂದೇಶ ಹರಿದು ಬಂದಿದೆ. ಗುರುಗಳೇ, ಮಾವಿನ ಹಣ್ಣಿನ ರೇಟ್ ಯಾಕೋ ಸ್ವಲ್ಪ ಜಾಸ್ತಿ ಆಗಿದೆ, ಅದರಿಂದ ಬೇಸರ ಇದೆ. ಕಡಿಮೆ ಆದರೆ ಖಂಡಿತ ಎಲ್ಲರೂ ಬಳಸಬಹುದು, ತಿನ್ನಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತಿನ ಕಾರ್ಯಕ್ರಮದ ವಿಷಯ ಮತ್ತು ನಿಮ್ಮ ವಿಚಾರ ಇಷ್ಟ ಆಗತ್ತೆ ಅಂತ ಅಥಣಿಯಿಂದ ಚಂದ್ರಕಾಂತ್ ಅವರ ಸಂದೇಶ. ಹಾಗೆಯೇ ಹೊರಡ್ತಾ ಇದ್ದೀರಾ, ಬಾಯ್ ಬಾಯ್ ಅಂತ ಇವರ ಸಂದೇಶವನ್ನು ನಮ್ಮ ಗೆಳೆಯರೊಬ್ಬರು 53548 ಇವರು ಕಳಿಸಿದ್ದಾರೆ. ಹಾಗೆಯೇ ಪರಿಮಳ ಭರಿತವಾದಂತಹ ಮಾವಿನ ಹಣ್ಣಿನ ಜೊತೆಗೆ ಸುಮಧುರ ಹಾಡುಗಳು ನೈಜ ನಿರೂಪಣೆ ಗಮಗಮಿಸ್ತಾ ಇದೆ ಅಂತ ನಮ್ಮ ಗೆಳೆಯರು ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹೆಸರನ್ನು ಬರೆದು ಕಳಿಸಿಲ್ಲ. ನಂಬರ್ ಎಂಡಿಂಗ್ ವಿತ್ 1109. ನಿಮ್ಮೆಲ್ಲರ ಸಂದೇಶಕ್ಕೆ, ಪ್ರೀತಿಗೆ ನಾವೆಲ್ಲರೂ ಸದಾ ಚಿರಋಣಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಮಾವಿನ ಹಣ್ಣಿನ ಸೇವನೆ ಆ ಜೊತೆಗೆ ಆಯಾ ಸಮಯದಲ್ಲಿ ಸಿಗುವಂತಹ ಹಣ್ಣಿನ ಸೇವನೆ ಸದಾ ಮುಂದುವರಿಯಲಿ ಅಂತ ಹೇಳ್ತಾ ಒಳ್ಳೆಯ ಹಣ್ಣುಗಳು ಯಾವಾಗಲೂ ನಮಗೆ ಲಭ್ಯ ಇರುವಂತೆ ಆಗಲಿ. ಈ ಎಲ್ಲ ಹಣ್ಣುಗಳು ನಮಗೆ ಸಿಗಬೇಕು ಅಂದರೆ ಅದು ಯಾರಿಂದ ಸಾಧ್ಯ ಹೇಳಿ? ಅದು ಸಾಧ್ಯ ಆಗೋದು ರೈತರಿಂದ ಮಾತ್ರ. ಹಾಗಾಗಿ ಎಲ್ಲ ರೈತರಿಗೆ ಈ ಗೀತೆಯನ್ನು ಅರ್ಪಣೆ ಮಾಡ್ತಾ, ರೈತ ನಿಜವಾಗ್ಲೂ ದೇಶದ ಬೆನ್ನೆಲುಬು, ಹಾಗೆಯೇ ನಮ್ಮೆಲ್ಲರಿಗೂ ನಿಜವಾಗ್ಲೂ ಜೀವನವನ್ನು ಮಾಡಲಿಕ್ಕೆ ನಮಗೆ ಆಹಾರ ಬೇಕು, ಅದನ್ನು ಒದಗಿಸ್ತಿರುವಂತಹ ಒಂದು ರೀತಿಯ ದೈವ ರೈತ.

ಇವತ್ತಿನ ಪರಿಮಳ ಕಾರ್ಯಕ್ರಮ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತಾ ಸದಾ ಖುಷಿಯಾಗಿರಿ, ಮನಸ್ಫೂರ್ತಿಯಾಗಿ ನಗ್ತಾ ಇರಿ, ಹೆಮ್ಮೆಯಿಂದ ಕನ್ನಡ ಮಾತನಾಡಿ ಸತ್ಯ ಮಾರ್ಗದಲ್ಲಿ ನಡೆಯುವಂತಹ ಪ್ರಯತ್ನ ನಮ್ಮೆಲ್ಲರಿಂದ ಸದಾ ಕಾಲ ಆಗಲಿ ಅಂತ ಹೇಳ್ತಾ ಇಷ್ಟು ಹೊತ್ತು ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾದದ್ದು ಈ ಸಮಯದ ಧ್ವನಿ ಸುನಿಲ್ ರುದ್ರಮೂರ್ತಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ವಿಯೆಟ್ನಾಂ, ಡಿಜಿಟಲ್ ತಂತ್ರಜ್ಞಾನ, ವೈದ್ಯಕೀಯ ಉತ್ಪನ್ನ ನಿಯಂತ್ರಣ, ಪ್ರವಾಸೋದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ ಸಂಬಂಧಿಸಿದಂತೆ ಇಂದು ತಿಳುವಳಿಕೆ ಪತ್ರಗಳಿಗೆ ಸಹಿ ಹಾಕಿವೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ವಿಯೆಟ್ನಾಂ ಅಧ್ಯಕ್ಷ ಟೋಲ್ ಲ್ಯಾಮ್ ನವದೆಹಲಿಯಲ್ಲಿಂದು ಮಾತುಕತೆ ನಡೆಸಿದ ಬಳಿಕ ಈ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಜಪಾನಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಒನೋಡೋ ಕಿಮಿ ಅವರು ನವದೆಹಲಿಯಲ್ಲಿಂದು ಭಾರತದ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿ ಮಾಡಿ ಆರೋಗ್ಯ ಮತ್ತು ವೈದ್ಯಕೀಯ ಉಪಕರಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಹಯೋಗ ಹೊಂದುವ ಬಗ್ಗೆ ವಿಚಾರ ವಿನಿಮಯ ನಡೆಸಿದರು. ಕೇಂದ್ರ ಭಾರೀ ಕೈಗಾರಿಕೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರಿ ಸ್ವಾಮ್ಯದ ಬಿಎಚ್ಇಎಲ್ ಉದ್ದಿಮೆಗೆ ಇಂದು ಭೇಟಿ ನೀಡಿ ಕಲ್ಲಿದ್ದಲು ಅನಿಲೀಕರಣ ಮತ್ತು ಶುದ್ದ ಇಂಧನ ತಂತ್ರಜ್ಞಾನ ಕುರಿತ ಉಪಕ್ರಮಗಳ ಪ್ರಗತಿ ಪರಿಶೀಲಿಸಿದರು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಡಿಎನ್ ಜೀವರಾಜ ವಿಧಾನಸಭಾ ಸದಸ್ಯರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಅವರಿಗೆ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಫರೀದ್ ಪ್ರಮಾಣ ವಚನ ಬೋಧಿಸಿದರು. ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಸ್ಥಾನ ಪಡೆದಿರುವ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರಳೇಕರ್ ಅವರನ್ನು ಇಂದು ಭೇಟಿ ಮಾಡಿ ಸರ್ಕಾರ ರಚನೆ ಕುರಿತಂತೆ ಹಕ್ಕೊತ್ತಾಯ ಮಂಡಿಸಿದರು. ರಾಜ್ಯದಲ್ಲಿ ಪೊಲೀಸ್ ಸಿಬ್ಬಂದಿಗೆ ಹಂತ ಹಂತವಾಗಿ ವಸತಿ ಗೃಹ ಒದಗಿಸಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳ ಪ್ರಯೋಜನಗಳನ್ನು ಚುನಾವಣಾ ಆಮಿಷ ರೀತಿಯಲ್ಲಿ ನೀಡುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿಂದು ಆಪಾದಿಸಿದ್ದಾರೆ. ವಿಶ್ವ ಆಕ್ರೋಬ್ಯಾಟಿಕ್ ಡ್ಯಾನ್ಸಸ್ ಮತ್ತು ಡ್ಯಾನ್ಸ್ ಸ್ಪೋರ್ಟ್ಸ್ WFADS ಏಷ್ಯನ್ ಚಾಂಪಿಯನ್ಶಿಪ್ ಇದೇ ಶುಕ್ರವಾರ ನವದೆಹಲಿಯ ತಾಲ್ಕಟೋರಾ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6:00.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 5:45 ಸ್ನೇಹಿತರೆ, ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರು ಮಾಹಿತಿಯನ್ನು ತಿಳ್ಕೊಳ್ಳೋಣ.

5:40ಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:02ರಿಂದ 8:00 ಗಾನಭಜಾನ. 6:55ಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. ಏಳು ಗಂಟೆ 7 ನಿಮಿಷಕ್ಕೆ ಆಕಾಶವಾಣಿಯ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಆಕಾಶಬುಟ್ಟಿಯಲ್ಲಿ ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಇವರೊಂದಿಗೆ ಡಾಕ್ಟರ್ ನಾಗರಾಜ್ ರಾವ್ ಹವಲ್ದಾರ್. 7:22ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 8:02ಕ್ಕೆ ಮಧುರ ಆಲಾಪ. 9:15ಕ್ಕೆ ಹಿಂದಿ ಮೆಲೋಡಿಸ್. 10:02ಕ್ಕೆ ಪ್ರೇಮ ನಿನಾದ.

ನಾಳೆ ಬೆಳಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋಪಾಸನೆ, 7:15 9:00 ಶುಭೋದಯ ಕರ್ನಾಟಕದಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, ನಂತರ ಭಾವಗೀತೆ, ತದನಂತರ ಚಿತ್ರಗೀತೆಗಳು. ಗಂಟೆಗೆ ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್. 11:02 ಸೂಪರ್ ಹಿಟ್ ಗೀತೆಗಳ ಕಾರ್ಯಕ್ರಮ, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, 1:02 ಚಿತ್ರಗೀತೆಗಳು, 1:20 ಗೇಮ್ ಶೋನಲ್ಲಿ ನಮ್ಮ ನಾಡು. ಗಂಟೆ 15 ಸ್ಪಂದನ, 2:40 ಚಿತ್ರತಾನ, 3:00 ಸಖಿ ಸಹೇಲಿ ಹಾಗೂ ಇತರೆ ಹಿಂದಿ ಕಾರ್ಯಕ್ರಮಗಳು. 4:00 ಪರಿಮಳ, 5:02 ಕಾರ್ಯಕ್ರಮ ವಿವರಣೆ. ಗಂಟೆ 5:05 ಸೇಫ್ ಡ್ರೈವ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಯಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಗಾನಭಿಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:02 ಚಿತ್ರಗೀತೆಗಳು, 7:07 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಆಕಾಶ ಬುಟ್ಟಿಯಲ್ಲಿ ಮೈಸೂರಿನ ಕೇಳುಗರಾದ ಅನಿತಾ ಅಶೋಕ್ ಅವರೊಂದಿಗೆ ಸಂದರ್ಶನ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.

ಇದು ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 5:12:23. ಈ ಸಮಯ ಸೇಫ್ ಟ್ರನ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್, ಕನ್ನಡದ ಹಳೆಯ ಮಧುರ ಗೀತೆಗಳನ್ನು ಕೇಳುವಂತಹ ಸಮಯ. ಈ ಸವಿಯಾದ ಸಮಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಸಂಜೆಯ ಹಳೆಯ ಮಧುರ ಕಾರ್ಯಕ್ರಮಗಳು ಅಂದರೆ ನಿಮಗೆಲ್ಲ ಗೊತ್ತಾಯಿದೆ ಅಲ್ವ ಸ್ನೇಹಿತರೆ, 1990 ನಂತರ ಬಿಡುಗಡೆ ಆಗಿರುವಂಥ ಚಿತ್ರದ ಗೀತೆಗಳನ್ನು ಕೇಳುವಂತಹ ಸಮಯ. ಗೀತೆಗಳನ್ನು ಕೇಳೋದಕ್ಕೆ ಆರಂಭ ಮಾಡೋಣ. ಆರಂಭ ಮಾಡೋದಕ್ಕೂ ಮುಂಚೆನೆ ನೀವೆಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಗುಡ್, ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದ್ದನ್ನು ಕೇಳಿ ಬಹಳ ಖುಷಿಯಾಯಿತು. ನೀವೆಲ್ಲ ಹೀಗೆ ನಗ್ನಗ್ತಾ ಖುಷಿಯಾಗಿರಬೇಕು ಅನ್ನೋದೇ ಆಶಯ. ಇನ್ನು ಕಾರ್ಯಕ್ರಮದಲ್ಲಿ ಗೀತೆಗಳನ್ನು ಕೇಳೋದಕ್ಕೆ ಆರಂಭಿಸೋಣ. ಸೇಫ್ ಡ್ರೈವ್ನ ಸಮಯವಿದು. ನಿಮ್ಮ ಡ್ರೈವ್ ಸೇಫ್ ಆಗಿರಲಿ, ನಿಮ್ಮ ಡ್ರೈವ್ ಸೇಫ್ ಆಗಿರುತ್ತೆ, ಹಾಗೆ ನಿಮ್ಮ ಜೊತೆಯಾಗಿ ನಾವಿರ್ತೀವಿ. ಸಂಜೆಯ ಈ ಸಮಯದಲ್ಲಿ ಗೀತೆಗಳನ್ನು ಕೇಳ್ತಾ ಸಾಗೋಣ. ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮುತ್ತಣ್ಣ ಚಿತ್ರದ ಈ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಉಳ್ಳಿಸ್ಕೊಳ್ಳಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. 1990 ನಂತರ ಬಿಡುಗಡೆ ಆಗಿರುವಂತಹ ಗೀತೆಗಳನ್ನ ಕೇಳ್ತಾ ಇದ್ದೀವಿ. ಮುಂದಿನ ಗೀತೆ ಸ್ವಸ್ತಿಕ್ ಚಿತ್ರದ್ದು, ರಾಜೇಶ್ ಕೃಷ್ಣನ್ ಅವರ ಗಾಯನ, ಉಪೇಂದ್ರ ಅವರ ರಚನೆ, ವಿ ಮನೋಹರ್ ಅವರ ಸಂಗೀತ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಸಾಕಷ್ಟು ವೆಲ್ಕಮ್ ಸಂದೇಶಗಳು ಈಗಾಗಲೇ ಬರ್ತಾ ಇದೆ, ಗೀತೆಗಳನ್ನ ಮೆಚ್ಚಿ ಸಹ ಸಂದೇಶಗಳು ಬರ್ತಾ ಇದೆ. ಖಂಡಿತ ನಿಮ್ಮೆಲ್ಲರ ಸಂದೇಶಗಳನ್ನ ಓದುವ ಪ್ರಯತ್ನ ಮಾಡೇ ಮಾಡ್ತೀನಿ ಸ್ನೇಹಿತರೆ. ಮುಂದಿನ ಗೀತೆ ಮಾಂಗಲ್ಯಂ ತಂತು ನಾನೇನ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಗಾಯನ, ಕೆ ಕಲ್ಯಾಣ್ ಅವರ ರಚನೆ, ವಿ

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವು ಇದೀವಿ ಸ್ನೇಹಿತರೆ. 1990 ನಂತರ ಬಿಡುಗಡೆ ಆಗಿರುವಂತಹ ಹಾಳೆಯ ಮಧುರ ಗೀತೆಗಳನ್ನ ಕೇಳ್ತಾ ಇದ್ದೀವಿ. ಮುಂದಿನ ಗೀತೆ ಹಬ್ಬ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

0: ವಾಟ್ ಇಸ್ ಸ್ಮೈಲ್ ನಿಮ್ಮದೆಲ್ಲ, ಎಂಥ ಸುಂದರವಾದ ನಗು ಅಲ್ವಾ ಸ್ನೇಹಿತರೆ. ಒಳ್ಳೆ ಸ್ಕೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 5:40 ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.

0: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮಂಜೇಶ್ ಅವರು. ಸರ್ ನಮಸ್ಕಾರ.
1: ಸರ್ ನಮಸ್ತೆ ಸರ್.
0: ಈಗ ಕಾರ್ಮಿಕರು ಸಾಮಾನ್ಯವಾಗಿ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾರೆ. ಒಂದು ಆ ಊರಲ್ಲೇ ಇದ್ರೆ ಓಕೆ, ಅದರ್ವೈಸ್ ಬೇರೆ ಬೇರೆ ಸ್ಥಳಕ್ಕೆ ವಲಸೆ ಹೋಗಿ ಕೆಲಸ ಮಾಡಿ ಬರ್ತಾರೆ. ಹಾಗಾಗಿ ವಲಸೆ ಕಾರ್ಮಿಕರ ಏನೇನು ಹಕ್ಕುಗಳು ಅವರಿಗಿವೆ ಅದನ್ನು ತಿಳ್ಕೊಳ್ಬೇಕು, ಮತ್ತು ಅವರ ಹಕ್ಕುಗಳ ರಕ್ಷಣೆಗಾಗಿ ಯಾವ್ಯಾವ ಕಾನೂನುಗಳಿವೆ ಅಂತನ್ನೋದನ್ನು ತಿಳ್ಕೊಳ್ಬೇಕಾಗಿದೆ ಸರ್.
1: ವಲಸೆ ಕಾರ್ಮಿಕರು ಅಂದ ಕೂಡಲೇ ನಾವು ವಿಶೇಷವಾಗಿ ಕೆಲವೊಂದು ಅಂಶಗಳನ್ನ ಗಮನಿಸ್ಬೇಕಾಗ್ತದೆ ಸರ್. ವಲಸೆ ಕಾರ್ಮಿಕರು ಅಂದ್ರೆ ಹೊರ ರಾಜ್ಯದಿಂದ ಬಂದು ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ, ಜೊತೆಗೆ ಹೊರ ಜಿಲ್ಲೆಗಳಿಂದ ಬಂದು ಮತ್ತೊಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೋಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. ಅವರೆಲ್ಲರೂ ಸಹಿತ ಈ ವಲಸೆ ಕಾರ್ಮಿಕರ ಅದರೊಳಗಡೆ ಒಳಪಡ್ತಾರೆ ಸರ್. ಇವ್ರಿಗೆ ಒಂದು ವಿಶೇಷವಾದಂತಹ ಕಾಯ್ದೆನೇ ಇಟ್ಬಿಟ್ಟಿದ್ದಾರೆ ವಲಸೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ. ಅಂತಾರಾಜ್ಯ ವಲಸೆ ಕಾರ್ಮಿಕರ ಉದ್ಯೋಗವನ್ನು ನಿಯಂತ್ರಿಸುವ ಮತ್ತು ಅವರ ಸೇವಾ ಷರತ್ತುಗಳನ್ನು ನಿಗದಿಪಡಿಸುವ ಕಾನೂನು 1979 ಅಂತೇಳಿ 1979 ಅಲ್ಲೇ ಇವ್ರಿಗೆ ಒಂದು ವಿಶೇಷವಾದಂತಹ ಷರತ್ತುಗಳ ಜೊತೆಗೆ ಒಂದು ಕಾಯ್ದೆಯನ್ನ ವಲಸೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಇಟ್ಟಿದ್ದಾರೆ ಸರ್. ಜೊತೆಗೆ ವಲಸೆ ಕಾರ್ಮಿಕರು ಅಂದ ಕೂಡಲೇ ಒಂದಿನ ಕೆಲಸ ಮಾಡಿ ಇನ್ನೊಂದಿನ ಹೋಗುವಂತದ್ದಲ್ಲ, ಜೊತೆಗೆ ಆ ಕಾರ್ಯವನ್ನ ನಿರ್ವಹಿಸಿ ಶಾಶ್ವತವಾಗಿ ಇಲ್ಲೇ ಕೆಲಸವನ್ನ ನಿರ್ವಹಿಸಿಕೊಂಡು ಹೋಗ್ತಾ ಇರುವಂತಹ ಕಾರ್ಮಿಕರ ಒಳಗಡೆ ಅಂಶದೊಳಗಡೆ ಇವರೆಲ್ಲ ಒಳಪಡ್ತಾರೆ.
0: ಅವರಿಗೆ ಅನೇಕ ಸೌಲಭ್ಯಗಳನ್ನು ಕೂಡ ಕೊಡಬೇಕು, ಆ ಒಂದು ಹಕ್ಕು ಕೂಡ ಅವರಿಗಿದೆ.
1: ಖಂಡಿತವಾಗಿ ಖಂಡಿತವಾಗಿ ಕೊಡಬೇಕು ಸರ್. ಈ ಕಾಯ್ದೆ ಒಳಗಡೆ ಅವ್ರ ಮಕ್ಕಳಿಗೂ ಸಹಿತ ಭದ್ರತೆಯನ್ನು ನಾವು ಕೊಡಬೇಕಾಗ್ತದೆ, ಜೊತೆಗೆ ಅವ್ರ ಮಕ್ಕಳಿಗೂ ಸಹಿತ ವಿದ್ಯಾಭ್ಯಾಸವನ್ನು ನಾವು ಒದಗಿಸ್ಕೊಡ್ಬೇಕಾಗ್ತದೆ. ಸರ್ಕಾರ ಅವರಿಗೆ ಒಂದು ನಿಗದಿತವಾಗಿ ಸೇವಾ ಷರತ್ತುಗಳಿಟ್ಟಿದೆ, ಈ ಸಮಯದಿಂದ ಈ ಸಮಯದವರೆಗೂ ಮಾತ್ರ ಕಾರ್ಯವನ್ನು ನಿರ್ವಹಿಸಬೇಕು, ಜೊತೆಗೆ ಅವರಿಗೆ ರಜಾ ದಿನಗಳಾಗ್ಬೋದು ಅಥವಾ ಅವರ ಏನು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸ್ಕಾಲರ್ಶಿಪ್ ಆಗ್ಬೋದು, ಎಲ್ಲವನ್ನೂ ಸಹಿತ ಏನು ಕಾರ್ಮಿಕ ಇಲಾಖೆಯಿಂದ ಒಳಪಡುವಂತಹ ಕಾರ್ಮಿಕರಿಗೇನಿದ್ದಾರೆ ಅವೆಲ್ಲವೂ ಸಹಿತ ವಲಸೆ ಕಾರ್ಮಿಕರಿಗೂ ಸಹಿತ ಅನ್ವಯ ಆಗ್ತದೆ ಸರ್.
0: ಒಂದು ಊರಿಂದ ಊರಿಗೆ ಬಂದಿದ್ದಾರೆ ಅಂತ ಹೇಳಿ ಅಲ್ಲಿ ವಲಸೆ ಕಾರ್ಮಿಕ ಮಕ್ಕಳಿಗಾಗಿನೇ ಶಾಲೆಗಳು ಅಲ್ಲಿ ಆ ಒಂದು ಶಿಕ್ಷಣ ಕೊಡುವ ವ್ಯವಸ್ಥೆ ಆಗ್ಲೇಬೇಕು. ಅಲ್ಲಿ ಶಾಲೆಗಳು ಅಡ್ಮಿಷನ್ ನಿರಾಕರಣೆ
1: ಮಾಡೋಂಗಿಲ್ಲ. ಈ ಅಂತಾರಾಜ್ಯ ವಲಸೆ ಕಾರ್ಮಿಕರಾಗ್ಬೋದು ಅಥವಾ ನಮ್ಮ ರಾಜ್ಯದ ವಲಸೆ ಕಾರ್ಮಿಕರಾಗ್ಬೋದು, ಏನಾದರೂ ಒಂದು ವೇಳೆ ಆ ಕಾರ್ಮಿಕರಿಗೆ ಉದ್ಯೋಗದಲ್ಲಿ ತೊಂದರೆ ಆಗ್ಬೋದು ಅಥವಾ ಕಾನೂನ ಉಲ್ಲಂಘನೆ ಮಾಡಿ ಅವರಿಗೆ ದೌರ್ಜನ್ಯ ಆಗ್ಬೋದು ಅಥವಾ ಮಕ್ಕಳಿಗೆ ಯಾವುದೇ ರೀತಿ ವಿದ್ಯಾಭ್ಯಾಸ ನಿರಾಕರಣೆ ಆಗ್ಬೋದು, ಇವೆಲ್ಲವನ್ನೂ ಸಹಿತ ಮಾಡಿದಾಗ ಅವರಿಗೆ 1 ವರ್ಷದವರೆಗೂ ಜೈಲು ಶಿಕ್ಷೆ, ಜೊತೆಗೆ 1,000 ದಂಡ, ಜೊತೆಗೆ ವಲಸೆ ಕಾರ್ಮಿಕರನ್ನ ದುಡಿಸ್ಕೊಳ್ತಾ ಇರ್ತಾರೆ ಆ ವ್ಯಕ್ತಿಗಳು ಅವ್ರಿಗೆ ಪ್ರತಿದಿನ 100 ರೂಪಾಯಿ ರೀತಿ ದಂಡವನ್ನ ವಿಧಿಸುವಂತಹ ಕಾನೂನು ಇದೆ ಸರ್.
0: ಅಂದ್ರೆ ಅವ್ರಿಗೆ ಶೋಷಣೆ ಮಾಡಿದ್ರೆ ಅಲ್ಲಿ ಯಾರು ಶೋಷಣೆ ಮಾಡ್ತಿರ್ತಾರೆ ಅವರು ದಂಡ ಕೊಡ್ಬೇಕಾಗ
1: ಪರ್ ಡೇ.
0: ಹೀಗೆ ವಲಸೆ ಕಾರ್ಮಿಕರಿಗೂ ಕೂಡ ಅನೇಕ ಹಕ್ಕುಗಳಿವೆ, ಅವರಿಗೂ ಕೂಡ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ಳುವಂತಹ ಹಕ್ಕಿದೆ. ಆ ಹಕ್ಕು ನೀಡುವಲ್ಲಿ ಏನಾದರೂ ತೊಂದರೆ ಆದರೆ ಅದು ಕಾನೂನು ಪ್ರಕಾರ ಶಿಕ್ಷಾರ್ಹ ಅಪರಾಧ ಅಂತ ತಿಳಿಸಿದಿರಿ ತಾವು. ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮಂಜೇಶ್ ಅವರೇ. ನಮಸ್ಕಾರ.
1: ಧನ್ಯವಾದಗಳು ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇದುವರೆಗೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿಯನ್ನು ಕೇಳಿದ್ರೆ ಸ್ನೇಹಿತರೆ, ಈಗ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಗಳನ್ನು ಕೇಳುವಂತಹ ಸಮಯ. ಮುಂದಿನ ಗೀತೆ ಹೃದಯ ಹೃದಯ ಚಿತ್ರದ್ದು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಚಿತ್ರ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮೆಚ್ಚಿ ಸಾಕಷ್ಟು ಸಂದೇಶಗಳು ಬಂದಿದೆ. ಸಂದೇಶಗಳನ್ನ ನೋಡುವಂತಹ ಸಮಯ ಇದು. ಸಂದೇಶಗಳನ್ನ ನೋಡಿ ಬರೋಣ. ರಾಣಿಯವರು ಹಳೆಬೀಡಿನಿಂದ ಸಂದೇಶವನ್ನು

ಕಳಿಸಿದ್ದಾರೆ. ಜಗದಾಂಬಿಕಾ ಹಂಸವೇಣಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅಥಣಿಯಿಂದ ಚಂದ್ರಕಾಂತ್ ತಾಂಬಟ್ ಅವರ ಸಂದೇಶ ಬಂದಿದೆ. ಉಮೇಶ್ ಅವರು ಸಿರಿಗೆರೆಯಿಂದ, ಹಾಗೆ ವಣಶಿಯವರು ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣದನಿಯವರು ಇಳಿ ಹೊತ್ತಿನಲ್ಲಿ ಮುಡಿಬಂದ ಸ್ವಸ್ತಿಕ್ ಚಿತ್ರದ ಜಿಜಿ ಕ್ಯಾಜಿ ಎಂಬ ಗೀತೆ ಮನಸ್ಸಿಗೆ ಮುದ ನೀಡಿತು, ಸಾಹಿತ್ಯ ಮತ್ತು ಸಂಗೀತಗಳು ಖುಷಿ ತಂದವು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಭಾಗ್ಯ ಸುರೇಂದ್ರ ಹೂವಿನ ಹೊಳೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಳೆಯ ಚಿತ್ರ ಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಿವೆ ಅಂತ ಹೇಳ್ತಾ ಇದ್ದಾರೆ. ಅರುಣಾಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡ್ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಸಂತೋಷ್, ಸೂಪರ್ ಸಾಂಗ್ಸ್ ಹಾಕಿ ನಮ್ಮ ನಿದ್ದೆ ಕೆಡಿಸಿದ್ದೀರಾ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ವೇಕಪ್ ಟೈಮ್ ಅಲ್ವಾ. ಹಾಗೆ ಅರಸೂರಿನ ರಾಜೇಶ್ ಅವರ ಸಂದೇಶ ಬಂದಿದೆ, ಹಾಡುಗಳು ತುಂಬ ಸೊಗಸಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಾಡುಗಳು ವಿಶೇಷ ಇದೆ ಇವತ್ತು ಅಂತ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಶಿವಮೊಗ್ಗದಿಂದ ರಾಜ ಹುಸೇನ್ ಇವರ ಸಂದೇಶ ಬಂದಿದೆ. ಹಾಗೆ ಓಲ್ಡ್ ಇಸ್ ಗೋಲ್ಡ್ ಗೀತಾ ಮಾಲಿಕೆಯಲ್ಲಿ ಸಾಂಗವಾಗಿ ಮೂಡಿಬಂದ ಗಾನಾಮೃತಗಳು ಆನಂದಲಹರಿಯ ಸುನಾದ ಇಂಚರದ ಸುಮಧುರ ಗೀತೆಗಳ ಇನಿದನಿಯಾಗಿದ್ದವು. ಗೀತೆಗಳ ಪರಮೋಚ್ಛಾಯಕೆಗೆ ಅಭಿನಂದನೆಗಳು ಅಂತ ಬೋಪ ವೆಂಕಟೇಶ್ವರ ಬೋಧನ ಹೊಸಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಬಾಗಲಕೋಟೆ ಜಿಲ್ಲೆ ಬನಹಂಟಿಯಿಂದ ಅಂಕುಶ್ ದೀಪ ಮಹಾದೇವ್ ಗುಮ್ಟಿಯವರ ಸಂದೇಶ ಬಂದಿದೆ. ಹಾಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇವರು. ನಮ್ಮ ರೇಡಿಯೋ ಮಿತ್ರ ಸಂತೋಷ್, ಸಂಭ್ರಮ ಸಿನಿಮಾ ಗೀತೆ ಇಷ್ಟ ಆಯಿತು, ಚಂದದ ಗೀತೆಗಳನ್ನು ಸಿದ್ಧ ಮಾಡಿಕೊಂಡು ಬಂದಿದ್ದೀರಿ, ಖುಷಿ ಆಗ್ತಾ ಇದೆ. ಪ್ರಸಾರ ಮಾಡ್ತಿರುವ ನಿಮಗೆ ಮತ್ತು ವಿವಿಧ ಭಾರತಿಗೆ ನನ್ನ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಎಲ್ಲ ಹಾಡುಗಳು ಸೂಪರ್, ಪ್ರಸಾರ ಮಾಡಿದ ವಿವಿಧ ಭಾರತಿಗೆ ನಿರೂಪಕರಿಗೆ ಧನ್ಯವಾದಗಳು ಅಂತ ನಂಬರ್ ಎಂಡಿಂಗ್ ವಿತ್ 3472 ಇವರು ಹೇಳ್ತಾ ಇದ್ದಾರೆ. ಹನುಮಂತಪ್ಪ ಹುಲಗಮ್ಮನವರು ಅಕ್ಷಯ್ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಂಜೆಯ ಪ್ರಸಾರದ ಗೀತೆಗಳು ಸೊಗಸಾಗಿದೆ ಅಂತ ದಾವಣಗೆರೆಯಿಂದ ಚಂದ್ರಿಕಾ ಅವರು ನೇರ್ಲಗುಂಡಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಂದ್ರಿಕಾ ನೇರ್ಲಗುಂಡಿ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರತ್ನ ಅವರ ಸಂದೇಶ, ಮೆಚ್ಚುಗೆ ಸಂದೇಶ ಬೆಂಗಳೂರಿನಿಂದ ಬಂದಿದೆ. ಹಾಗೆ ನಂಬರ್ ಎಂಡಿಂಗ್ 5 7 4 6 8 ಇವರು ಗೀತೆಗಳನ್ನ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯಾರಿದು ಕಾರ್ಯಕ್ರಮ ಪ್ರಸಾರ ಹೋಗ್ತಿರೋ ಹಾಡುಗಳು ತುಂಬ ಸೊಗಸಾಗಿದೆ, ಮಧುರವಾದ ಗೀತೆಗಳನ್ನು ಕೇಳುತ್ತಾ ಮನಸ್ಸಿಗೆ ಸಂತೋಷ ಆಗುತ್ತಿದೆ. ಏನಾಗೋಯ್ತಮ್ಮ ಹಾಡು, ಯಾವ ಚಿತ್ರದ್ದು ಹಾಡು ಗೊತ್ತಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಡಿನ ಸಾಹಿತ್ಯ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ನನ್ನಾಸೆಯ ಹೂವೆ ಚಿತ್ರದ ಗೀತೆ ಅದು. ಯಾರಿ ಸಂದೇಶವನ್ನು ಕಳಿಸಿರೋದು ವರಲಕ್ಷ್ಮಿ ಅವರು ಪುಣ್ಯದಿಂದ. ಹಾಗೆ ಯಾರಿದು ಓಕೆ ಮೋನಿಕಾ ಅವರ ಸಂದೇಶ ಬಂದಿದೆ. ಹಾಗೆ ಮಹಿರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅರಸೀಕೆರೆಯಿಂದ ಜ್ಯೋತಿ ಸಂಗಮ್ ಇವರ ಸಂದೇಶ ಬಂದಿದೆ. ನಿಮ್ಮೆಲ್ಲರ ಮೆಚ್ಚುಗೆಯ ಗೀತೆಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರೋಡ್ನಿಂದ ಸೂಪರ್ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ, ಧನ್ಯವಾದ. ಇನ್ನು ಇದಾಗಿತ್ತು ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತ, ಕೇಳಿ ಮೆಚ್ಚಿಕೊಂಡಂತಹ, ಹಾಗೆ ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಫಲಿತಾಂಶ ಘೋಷಣೆಯಾದ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೋಲ್ಕತ್ತಾಗೆ ಆಗಮಿಸುತ್ತಿದ್ದು, ನೂತನವಾಗಿ ಆಯ್ಕೆಯಾದ ಬಿಜೆಪಿ

ಶಾಸಕರೊಂದಿಗೆ ಸಭೆ ನಡೆಸಿದ ನಂತರ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕನ ಹೆಸರನ್ನು ಘೋಷಿಸುವ ಸಾಧ್ಯತೆ ಇದೆ. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ಗೆ 10 ವಕೀಲರನ್ನು ನ್ಯಾಯಾಧೀಶರನ್ನಾಗಿ ನೇಮಿಸುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಇಂದು ಅನುಮೋದಿಸಿದೆ. ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಅವರ ಭೇಟಿಯು ಭಾರತ ಮತ್ತು ವಿಯೆಟ್ನಾಂ ನಡುವಿನ ಬಲವಾದ ಕಾರ್ಯತಂತ್ರದ ಪಾಲುದಾರಿಕೆ ಮತ್ತು ಶಾಶ್ವತ ಸ್ನೇಹವನ್ನು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷದ ಹಿನ್ನೆಲೆಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಆಮದಿಗೆ ಅಡಚಣೆಯಾಗಿತ್ತು. ಆದರೂ ಸರ್ಕಾರ ಶೇಕಡಾ 100% ಪ್ರಮಾಣದಲ್ಲಿ ಗ್ರಾಹಕರಿಗೆ ಗೃಹ ಬಳಕೆ ಅಡುಗೆ ಅನಿಲ ಪೂರೈಸಲು ಎಲ್ಲಾ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ. ವಾಣಿಜ್ಯ ಬಳಕೆ ಅನಿಲ ಸಿಲಿಂಡರ್ಗಳ ಪೂರೈಕೆಯು ಶೇಕಡಾ 70% ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ನವದೆಹಲಿಯಲ್ಲಿ ತಿಳಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾಡಳಿತ ವತಿಯಿಂದ ಮೈಸೂರಿನಲ್ಲಿಂದು ಆಯೋಜಿಸಿದ್ದ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿ ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಕಾಂಗ್ರೆಸ್ನ ಹೈಕಮಾಂಡ್ ಕರೆದಾಗ ಮಾತ್ರ ತಾವು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ ನೀಡುತ್ತೇವೆ ಎಂದು ದೆಹಲಿ ಪ್ರವಾಸದ ಕುರಿತಾದ ಊಹಾಪೋಹಗಳನ್ನು ಉಪಮುಖ್ಯಮಂತ್ರಿ ಹಾಗೂ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಳ್ಳಿಹಾಕಿದ್ದಾರೆ. ಆದಾಗ್ಯೂ ಹೈಕಮಾಂಡ್ ಖಂಡಿತವಾಗಿಯೂ ಕರೆ ನೀಡುತ್ತದೆ ಎಂದು ಅವರು ಸಮರ್ಥಿಸಿಕೊಂಡಿದ್ದಾರೆ. ಕಚ್ಚಾ ತೈಲ ಬೆಲೆಗಳಲ್ಲಿನ ತೀವ್ರ ಕುಸಿತದ ನಂತರ ಭಾರತೀಯ ಷೇರು ಸೂಚ್ಯಂಕಗಳಾದ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಎರಡು ಇಂದು ತೀವ್ರವಾಗಿ ಏರಿಕೆ ಕಂಡು ಮುಕ್ತಾಯವಾಗಿವೆ. ನಿಫ್ಟಿ 298.15 ಅಂಕಗಳ ಏರಿಕೆ ಕಂಡು 24,330.95 ತಲುಪಿದೆ. ಸೆನ್ಸೆಕ್ಸ್ 940.73 ಅಂಕಗಳ ಏರಿಕೆ ಕಂಡು 77,958.52 ಮುಕ್ತಾಯಗೊಂಡಿದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಅಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027 ನಮ್ಮ ಜನಗಣತಿ ನಮ್ಮ ವಿಕಾಸ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯುತ್ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ ಸರಿಯಾಗಿ 6:54 ಈ ಸಮಯ ಗಾನಭಜಾನ ಕಾರ್ಯಕ್ರಮದ ಸಮಯ. ಗಾನಭಜಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ.

ಜ್ಞಾನಭಿಷಯನ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಸ್ನೇಹಿತರೆ? ವಿವಿಧ ವಿಶೇಷವಾದ ವಿಷಯಗಳನ್ನು ಹೊತ್ತು ತಂದು ವಿವಿಧ ಭಾರತೀಯಲ್ಲಿ ಆ ವಿಷಯದ ಕುರಿತು ಮಾತನಾಡ್ತಾ ಸಾಗೋದೆ ಜ್ಞಾನಭಿಷಯನ ಕಾರ್ಯಕ್ರಮ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೊಂದಿಗೆ ಮೆಚ್ಚಿನ ಗೀತೆಗಳು

ಒಂದಿಗೆ ಕಾರ್ಯಕ್ರಮ ಸಾಗ್ತಾ ಇರುತ್ತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದ್ಕೊಂಡಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ನೋಟ್ ಮಾಡಿಟ್ಕೊಳ್ಳಿ, 9483091029. ಮತ್ತೊಮ್ಮೆ ಹೇಳ್ತೀನಿ, 9483091029. ಗಾನಭಿಜಾನ ಕಾರ್ಯಕ್ರಮದ ಬಗ್ಗೆ ಗೊತ್ತೇ ಇದೆ ಅಲ್ವಾ ಸ್ನೇಹಿತರೆ, ವಿಶೇಷವಾದ ವಿಷಯಗಳಿರುತ್ತೆ. ಆ ವಿಷಯ ಏನು ಅಂತ ಮಾತನಾಡ್ತಾ ಸಾಗೋಣ. ಹಾಗೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ನನ್ನ ಜೊತೆಯಾಗಿದ್ದರೆ ಅನ್ನೋದನ್ನು ಸಂದೇಶ ಕಳಿಸಿ ತಿಳಿಸಿ. ಹಾಗೆ ಈಗಾಗಲೇ ಸಂದೇಶ ಬಂದಿದೆ, ವರ್ಷ ಅವರು ಚಿತ್ರದುರ್ಗದಿಂದ ಕಾರ್ಯಕ್ರಮದಲ್ಲಿ ಜೊತೆಯಾಗಿರ್ತೀನಿ ಅಂತ ತಿಳಿಸಿದ್ದಾರೆ. ಧನ್ಯವಾದ, ನಿಮ್ಮ ಸಂದೇಶಗಳು ಸಹ ಬರಲಿ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಏನು ವಿಷಯವನ್ನು ಮಾತನಾಡಬಹುದು ಅಂತ ಗೆಸ್ ಮಾಡ್ತೀರಿ ಈ ಒಂದು ಗೀತೆಯ ಕಾಲಾವಕಾಶದಲ್ಲಿ. ಈ ಗೀತೆ ಸಂಬಂಧಪಟ್ಟಿದ್ದ ವಿಷಯಕ್ಕೆ, ಸೊ ಗೆಸ್ ಮಾಡಿ ಕಳಿಸಿ.

ಗಾನಭಿಜಾನ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ, ಇಂದಿನ ಗಾನಭಿಜಾನ ಕಾರ್ಯಕ್ರಮದಲ್ಲಿ ಏನು ವಿಷಯವನ್ನು ಮಾತನಾಡುವುದು, ಗೆಸ್ ಮಾಡಿ ಅಂತ ಕೇಳಿದೆ. ಸ್ನೇಹಿತರ ಸಂದೇಶಗಳು ಬಂದಿದೆ. ಒಮ್ಮೆ ಸಂದೇಶಗಳನ್ನ ನೋಡಿ ನನ್ನ ಮಾತುಗಳನ್ನು ತಿಳಿಸ್ತಾ ಸಾಗೋಣ. ಸ್ನೇಹಿತರೆ, ರಾಣಿಯವರು ಹಳೇಬೀಡಿನಿಂದ ಕಾರ್ಯಕ್ರಮದಲ್ಲಿ ಜೊತೆ ಇದ್ದೀನಿ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ವಾಣಿಶ್ ಅವರು ಧಾರವಾಡದಿಂದ ಜೊತೆಯಾಗಿದ್ದಾರೆ. ಪುಷ್ಪ ಶಾನ್ಭೋಗರ ಗದಗಿಂದ ಮನಸ್ಸಿನ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಮಾದನ ಹೆಪ್ಪರ್ಗೆಯಿಂದ ಶಿವಲಿಂಗಪ್ಪ ಭದ್ರೆ ಅವರ ಸಂದೇಶ, ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಕಾರ್ಯಕ್ರಮ ಕೇಳ್ತಾ ನಿಮ್ಮ ಜೊತೆ ನಾನಿದ್ದೀನಿ, ಏನು ವಿಷಯ ಅಂತ ಕಾಯ್ತಿದ್ದೀನಿ ಅಂತ ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿಯವರು ಹೇಳ್ತಾ ಇದ್ದಾರೆ. ಹಾಗೆ ಘನಭಜನ ಕಾರ್ಯಕ್ರಮದಲ್ಲಿ ಜೊತೆಯಾಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕವಿತಾ ಶ್ರೀನಿವಾಸ ವಯಸ್ ಕಾಲೋನಿ ಧಾರವಾಡದಿಂದ, ವಿಷಯ ಮನಸ್ಸು ಮತ್ತು ಕನಸು ಬಗ್ಗೆ ಇರಬೇಕು ಅಂತ ನನ್ನ ಅನಿಸಿಕೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಂದು ಹುಡುಗ ಇಲ್ಲ ಒಂದು ಹುಡುಗಿ, ಮೊದಲು ಪ್ರೀತಿ ಬಗ್ಗೆ ಇರಬೇಕು, ಅವರ ಕನಸುಗಳ ಬಗ್ಗೆ ಅನಿಸುತ್ತೆ ಅಂತ ಅಮೃತ ರಮೇಶ್ ಅವರು ಹೇಳ್ತಾ ಇದ್ದಾರೆ. ಹಾಗೆ ಹಲಸೂರಿನ ರಾಜೇಶ್ ಅವರು, ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಬಸವರಾಜ್ ಕೊಳಕಿ ಗೋಕಾಕ್ ಇವರ ಸಂದೇಶ ಬಂದಿದೆ. ಹಾಗೆ ಎಳೆಯ ಮನಸ್ಸುಗಳ ಬಗ್ಗೆ ಅಥವಾ ಮುಂಗಾರಿನ ಮಳೆಯ ಬಗ್ಗೆ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಉಮೇಶ್ ಅವರು ಸಿರಿಗೆರೆಯಿಂದ, ಟೀನೇಜ್ ಇನ್ಫ್ಯಾಚುಯೇಷನ್ ಇರಬಹುದು ಅಂತ ಹೇಳ್ತಾ ಇದ್ದಾರೆ ಸನ್ನಿಧಿಯವರು. ಹಾಗೆ 57468 ಇವರು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಹಾಗೆ ಇನ್ನೋಸೆನ್ಸ್ ಮೈಂಡ್ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ ಯಾರಿದು, ರತ್ನ ಅವರು ಬೆಂಗಳೂರಿನಿಂದ. ಹಾಗೆ ಮಂಜುನಾಥ್ ಕೊಂಡಿಕೋಪ್ ಮಣಕವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಏನು ವಿಷಯವನ್ನು ಮಾತನಾಡ್ತಿದ್ದೀವಿ ಅಂತ ಅಂದರೆ, ಗಾನಭಿಜಾನ ಕಾರ್ಯಕ್ರಮದ ಇಂದಿನ ವಿಷಯ ಮಕ್ಕಳೆಂಬ ಮೊಗ್ಗುಗಳು ಹೂವಾಗೋ ಸಮಯ. ಏನಿದು ಮಕ್ಕಳೆಂಬ ಮೊಗ್ಗುಗಳು ಹೂವಾಗೋ ಸಮಯ ಅಂತ ಹೇಳ್ತಾ ಇದ್ದೀನಿ ಅಂತ ಅನ್ಕೊತಾ ಇದ್ದೀರಲ್ವಾ. ಈಗೆಲ್ಲ ಏನಾಗಿದೆ ಸ್ನೇಹಿತರೆ, ನಮ್ಮ ಮಕ್ಕಳೆಲ್ಲರಿಗೂ ಎಕ್ಸಾಮ್ಸ್ ಮುಗಿದಿದೆ ಅಲ್ವಾ. SSLC ಎಕ್ಸಾಮ್ ಆಗಿದೆ, PUC ಆಗಿದೆ. ಇದೊಂದು ಟ್ರಾನ್ಸಿಷನ್ ಫೇಸ್. ಈ ಒಂದು ಫೇಸಲ್ಲಿ ಮಕ್ಕಳಲ್ಲಿ ಮಾನಸಿಕವಾಗಿ ಆಗುವಂಥ ಬದಲಾವಣೆಗಳನ್ನು ಪೇರೆಂಟ್ಸ್ ಎಲ್ಲ ಗಮನಿಸ್ತಾ ಇರ್ತಾರೆ. ಆ ಬದಲಾವಣೆಗಳ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಸಾಗೋಣ. ಹೌದು, ಅವೆಲ್ಲವೂ ಸಹ ಮುದ್ದಾದ ಮಗುಗಳು. ಹೆತ್ತವರು ಇಷ್ಟೊಂದು ಕನಸನ್ನು ಕಟ್ಟಿ ಕಂಡಂತಹ ಮಕ್ಕಳು, ಅಂತಹ ಮಗುಗಳು ಹೂವಾಗುವಂತಹ ಸಮಯ, ಆ ಬದಲಾವಣೆಗಳಾಗುವಂತಹ ಸಮಯ, ಅವರ ಮಾನಸಿಕ ತೊಳಲಾಟ, ಹಾಗೆ ಅವರ ಮನಸ್ಸಿನಲ್ಲಿ ಎಂಥ ಉದಾತ್ತವಾದ ದೇಹದ್ರೋಷಗಳೆಲ್ಲ ಇರ್ತವೆ ಅಂತ ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಸಾಗೋಣ. ಮತ್ತೊಂದು ಗೀತೆಯ ಕಾಲಾವಕಾಶ.

ಗಾನಭಿಷಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಹೌದು, ಅವರ ಮನಸ್ಸುಗಳಿಗೆ ಕೇಳ್ಕೊಳ್ಳುವಂಥ ಕಾಲ ಇದು. ಏನಾಯಿತು ನಿನಗೆ, ಯಾಕಾಯಿತು ಹಿಂಗೆ ಅನ್ನುವಂಥದ್ದು. ಎಲ್ಲವೂ ಮೊಗ್ಗುಗಳಾಗಿದ್ದಂಥ ಹೂವುಗಳಾಗಿ ಪರಿವರ್ತನೆಯಾಗುವಂಥ ಸಂದರ್ಭದಲ್ಲಿ ಇರ್ತಾರೆ ಸ್ನೇಹಿತರೆ. ಈಗ ಹೇಗಿದ್ರು SSLC PUC ರಜದಲ್ಲಿ ಮಕ್ಕಳಿದ್ದಾರೆ, ಹಾಗೆ ಮುಂದಿನ ದಿನಗಳಲ್ಲಿ ಅವರಲ್ಲಿ ಆಗುವಂಥ ಬದಲಾವಣೆಗಳನ್ನೆಲ್ಲ ನೀವು ಗಮನಿಸ್ತಾ ಇರ್ತೀರಾ. ಅಯ್ಯೋ, ನನ್ನ ಮಗು ಇದು ನಿನ್ನೆ ತಾನೇ ಕೂಸಾಗಿತ್ತಲ್ಲ, ಆಗಲೇ ಇಷ್ಟೊಂದು ದೊಡ್ಡವನಾಗ್ಬಿಟ್ನ, ಇವನು ಇಷ್ಟೊಂದು ದೊಡ್ಡವಳಾಗ್ಬಿಟ್ಲ, ಇವಳು ಇಷ್ಟು ಮೆಚೂರ್ ಆಗಿ ಮಾತಾಡೋಕ್ಕೆ ಆರಂಭ ಮಾಡಿದ್ಲ, ಇವನು ಇಷ್ಟು ಬುದ್ಧಿವಂತ ಆದ್ನ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ಕೊಳ್ಳುವಂಥ ಸಮಯ. ಹಾಗೆ ಯಾಕೆ ಈಗ ಆಗ್ತಾ ಇದ್ದಾನೆ ಎನ್ನುವಂಥ ಶಾಕು ಸಹ ಕೊಡ್ತಾರೆ ಮಕ್ಕಳು. ಅದೇ ಮಗುಗಳು ಹೂವಾದರೆ ಸರಿ, ಹೂವಾಗುವಂಥ ಫೇಸಲ್ಲಿ ಆದಷ್ಟು ಗಮನವನ್ನು ಇಸ್ಕೋಬೇಕಾಗುತ್ತೆ. ಇದೊಂದು ಟ್ರಾನ್ಸಿಷನ್ ಫೇಸ್ ಸ್ನೇಹಿತರೆ. ಈ ಒಂದು ಫೇಸ್ ಹೇಗಪ್ಪ ಅಂತ ಅಂದರೆ ಸುಂದರವಾಗಿರುತ್ತೆ, ಪ್ರಪಂಚನೆಲ್ಲ ಸುಂದರವಾಗಿ ನೋಡುತ್ತೆ. ನಾನು ಉದಾತ್ತ ಮನೋಭಾವದವನು, ನಾನು ಹೀಗೆ ಇರಬೇಕು, ಸಮಾಜವೂ ಸಹ ಉದಾತ್ತವಾಗಿರಬೇಕು, ನಾನೊಬ್ಬ ನಾಯಕ, ನಾನೊಬ್ಬಳು ನಾಯಕಿ ಈ ಸಮಾಜಕ್ಕೆ, ನನ್ನಿಂದ ಒಳ್ಳೆ ಕೆಲಸಗಳೇ ಆಗಬೇಕು ಅನ್ನುವಂತಹ ಉದಾತ್ತ ಮನೋಭಾವನೆ ಇರುತ್ತೆ. ಯಾಕಂದರೆ ಆಗತಾನೇ ಸಮಾಜಕ್ಕೆ ತೆರ್ಕೊತಾ ಇರ್ತವೆ ಆ ಮನಸ್ಸುಗಳು. ಹಾಗೆ ಜೊತೆಗೆ ಎಲ್ಲವೂ ಸಹ ಒಳ್ಳೆಯದನ್ನೇ, ಎಲ್ಲರಲ್ಲೂ ಒಳ್ಳೆಯದನ್ನೇ ನೋಡುವಂತಹ ಒಂದು ಮನೋಭಾವ, ಇನ್ನೂ ಆಗತಾನೇ ಸಮಾಜಕ್ಕೆ ತೆರ್ಕೊಳ್ಳುವಂತಹ ಮನಸ್ಸುಗಳು ಇನ್ನು ಸಮಾಜದ ಯಾವುದೇ ಗಾಸಿಗೆ ಒಳಗಾಗಿರಲ್ಲ. ಅದೊಂದು ಉನ್ನತವಾದ ಉದಾತ್ತವಾದ ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡಿರುವಂತಹ ಮನಸ್ಸುಗಳವು. ಎಲ್ಲರಲ್ಲೂ ಎಲ್ಲದರಲ್ಲೂ ಒಳ್ಳೆಯದನ್ನೇ ಕಾಣ್ತಾ ಇರ್ತವೆ ಅಂತಹ ಮನಸ್ಸುಗಳು. ಆ ಮನಸ್ಸುಗಳಿಗೆ ಎಲ್ಲವೂ ವಿಸ್ಮಯ ರೋಮಾಂಚನ, ಎಲ್ಲವನ್ನು ಸಹ ಉದಾತ್ತವಾದ ಭಾವದಿಂದಲೇ ನೋಡ್ತವೆ. ಒಂದು ಪ್ರೀತಿ ಆಗ್ಬೋದು, ಅಥವಾ ಸ್ನೇಹ ಆಗ್ಬೋದು, ಅಥವಾ ಯಾವುದೋ ಒಂದು ಕಲೆಯನ್ನು ಕಲಿಯೋದಾಗ್ಬೋದು, ಅವೆಲ್ಲವನ್ನು ಸಹ ಉದಾತ್ತವಾಗಿ ನೋಡುವಂಥ ವಯಸ್ಸು ಈ ಮಕ್ಕಳೆಂಬ ಮೊಗ್ಗುಗಳು ಹೂವಾಗುವಂಥ ಸಮಯದ ವಯಸ್ಸು.

ನೀನಿಲ್ಲದ ಈ ಜೀವನ ಕಲ್ಪನೆಯಲು ಬರದಿರಲಿ, ನಮ್ಮ ಮಿಲನದ ಕ್ಷಣ ಬರಲಿ ಭಾನು ಅಂತ ಅದ್ಭುತವಾದ ಸಾಲುಗಳಿದ್ದಂತಹ ಗೀತೆಯನ್ನು ಕೇಳಿದ್ವಿ. ಪ್ಲೀಸ್ ಯು ಸಿ, ಪಿ ಯು ಸಿ ಚಿತ್ರದ ಗೀತೆ ಇದು ಸ್ನೇಹಿತರೆ. ಮಕ್ಕಳೆಂಬ ಮೊಗ್ಗುಗಳು ಹೂವಾಗೋ ಸಮಯ ಅನ್ನುವಂಥ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲವನ್ನು ವಿಸ್ಮಯ, ಒಂದು ಕುತೂಹಲದಿಂದನೇ ನೋಡುವಂಥ ಮನಸ್ಸದು. ಜಗದ ಹಾಗೆ ತನ್ನ ಎಲ್ಲ ಬದಲಾವಣೆಗಳನ್ನು ಉತ್ಸುಕದಿಂದ, ಆಶ್ಚರ್ಯದಿಂದ, ಕುತೂಹಲದಿಂದ, ಕುತೂಹಲದ ಕಣ್ಣುಗಳಿಂದ ನೋಡುವಂತಹ ಸಮಯ ಇದು. ಇಂತಹ ಮೊಗ್ಗುಗಳು ಹೂವಾಗೋ ಟ್ರಾನ್ಸಿಷನ್ ಪೀರಿಯಡಲ್ಲಿ ಪೇರೆಂಟ್ಸ್ನ ಜವಾಬ್ದಾರಿ ತುಂಬಾ ಇರುತ್ತೆ. ಅವರ ಬಗ್ಗೆ ಒಂದು ಗಮನ ಸದಾಕಾಲ ಇರಬೇಕಾಗತ್ತೆ. ಅವರ ಆಸಕ್ತಿಗಳೇನಿದೆ ಅದಕ್ಕೆ ಒಂದು ಮೇವು ಹಾಕುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗೆ ಅವರ

ಸಹವಾಸ ಎಂಥದ್ದು, ಆ ಸಹವಾಸವನ್ನು ಬಹಳ ಜಾಗರೂಕತೆಯಿಂದ ವಹಿಸಬೇಕಾಗುತ್ತೆ. ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಎಲ್ಲ ವಯಸ್ಸಿನವ್ರಿಗೂ ಪೀರ್ ಇನ್ಫ್ಲುಯೆನ್ಸ್ ಅನ್ನೋದು ತುಂಬ ಇರುತ್ತೆ, ಸಹಪಾಠಿಗಳ ಇನ್ಫ್ಲುಯೆನ್ಸ್ ಅನ್ನೋದು. ಅಂಥದ್ರಲ್ಲಿ ಈ ಈ ಟೀನೇಜರ್ಸ್ ಏನಿದ್ದಾರೆ, ಮಕ್ಕಳೆಂಬ ಮಗುಗಳೇನಿದ್ದಾವೆ, ಹೂವಾಗುವ ಸಮಯದಲ್ಲಿ ಪೀರ್ ಇನ್ಫ್ಲುಯೆನ್ಸ್ ಭಾಳ ಬದಲಾಗುತ್ತೆ. ಅಯ್ಯೋ ಇದು ನಮ್ಮ ಮಗುನ, ಈ ಥರ ಇತ್ತಲ್ಲ, ಇರಲಿಲ್ವಲ್ಲ, ಈಗ ಮೊದಲೇ ಯಾಕೆ ಹಿಂಗೆ ಆಗ್ತಾ ಇದ್ದಾಳೆ, ಕಾಲೇಜ್ಗೆ ಹೋಗ್ತಾ ಇದ್ದಾಗೆ ಯಾಕೆ ಆಡ್ತಾ ಇದ್ದಾನೆ, ಇವೆಲ್ಲ ಬರುತ್ತೆ. ಆದರೆ ಎಷ್ಟೋ ವಿಷಯಗಳು ಅವನದಲ್ಲದ ಅವಳದಲ್ಲದ ವಿಷಯಗಳು ಅವರದ್ದಾಗ್ಬಿಡುತ್ತೆ, ಬೇಸ್ ಜಸ್ಟ್ ಬಿಕಾಸ್ ಆಫ್ ಪೀರ್ ಇನ್ಫ್ಲುಯೆನ್ಸ್. ಅಂದರೆ ತಪ್ಪಾಗಲಾರ್ದು, ಆ ಪೀರ್ಗಳು ಅಂದರೆ ಆ ಸಹಪಾಠಿಗಳು ಎಂತಹವರಿರಬೇಕು ಅನ್ನೋದ್ರ ಕಡೆ ಗಮನ ಇರಬೇಕಾಗುತ್ತೆ. ಯಾರ ಸಹವಾಸಗಳನ್ನು ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಜೋಪಾನ ಮಾಡುವಂತಹ ಆ ಜವಾಬ್ದಾರಿ ಎಲ್ಲ ಹೆತ್ತವರ ಮೇಲೆ ಇರುತ್ತೆ. ಹಾಗೆ ಶಿಕ್ಷಕರು ಸಹ, ಕಾಲೇಜುಗಳಲ್ಲಿ ಮಕ್ಕಳುಗಳು ಹೇಗೆಲ್ಲ ಇದ್ದಾರೆ, ಯಾಕಂದರೆ ಈ ಒಂದು ಪೀರಿಯಡಲ್ಲಿ ಅವರು ಮಾಡಿದ್ದೆಲ್ಲ ಸರಿ ಅನ್ನಿಸ್ತಾ ಇರುತ್ತೆ, ಆದರೆ ಸರಿ ಮಾಡ್ತಾ ಇದ್ರು ಅನ್ನುವಂಥ ಗಮನ ಎಲ್ಲರಿಗೂ ಇರಬೇಕಾಗುತ್ತೆ. ಹಾಗೆ ಸಮಾಜವಾಗಿ, ಒಂದು ಸಮಾಜವಾಗಿ ನಮ್ಮೆಲ್ಲರ ಕರ್ತವ್ಯ, ಯಾವುದೇ ಮಕ್ಕಳುಗಳು ಸರಿದಾರಿಲೆ ಇದ್ದಾರ ಅಂತ ನೋಡ್ಕೊಳ್ಳೋದು, ಗಮನಿಸ್ಕೊಳ್ಳೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗುತ್ತೆ. ಸ್ನೇಹಿತರೆ, ಗಾನಭಜನ ಕಾರ್ಯಕ್ರಮದಲ್ಲಿ ಮಕ್ಕಳೆಂಬ ಮೊಗ್ಗುಗಳು ಹೂವಾಗುವ ಸಮಯ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ನಮ್ಮ ಸ್ನೇಹಿತರು ಸಹ ಸಾಕಷ್ಟು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ, ನೀವು ಸಹ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಸ್ನೇಹಿತರೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಗಾನಭಿಜಯನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಗಾನಭಿಜಯನ ಕಾರ್ಯಕ್ರಮದಲ್ಲಿ ಇಂದು ಮಕ್ಕಳೆಂಬ ಮಗುಗಳು ಹೂವಾಗುವ ಸಮಯ. ನಮ್ಮ ಮಕ್ಕಳುಗಳೆಲ್ಲ 10th ಮತ್ತು PUC ಎಕ್ಸಾಮ್ಸನ್ನು ಮುಗಿಸಿ ರಜೆಯಲ್ಲಿ ತಮ್ಮ ದಿನಗಳನ್ನು ಕಳೀತಾ ಇದ್ದಾರೆ. ಮುಂದಿನ ದಿನಗಳು ಟ್ರಾನ್ಸಿಷನ್ ಫೇಸ್ ಅವ್ರಿಗೆ. ಈ ಟ್ರಾನ್ಸಿಷನ್ ಫೇಸ್ ಆದಷ್ಟು ಸ್ಮೂತ್ ಆಗಿರಲಿ ಅನ್ನೋದೇ ಆಶಯ. ಎಲ್ಲವನ್ನೂ ವಿಸ್ಮಯದಿಂದನೇ ನೋಡುವಂತಹ ಆ ಒಂದು ಮುಕ್ತ ಮುದ್ದು ಕಣ್ಣುಗಳು ಅತಿ ಹೆಚ್ಚು ಬಾಧನೆಗೆ ಒಳಗಾಗೋದು ಮತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದುಕೊಳ್ಳೋದು ಇದರಿಂದನೇ.

ಪ್ರೇಮ ಅನ್ನೋದು ಸತ್ಯವಾದ ಭಾವನೆನೆ, ಆದರೆ ಆ ಭಾವ ಆ ಒಂದು ಜೀವಗಳನ್ನ ಎಷ್ಟು ಕಾಡುತ್ತೋ ಗೊತ್ತಿಲ್ಲ. ಅದು ಕಾಡದೇ ಇರೋ ಥರ ಆಗಲಿ ಅನ್ನೋದೇ ಆಶಯ. ಇನ್ನು ಸಾಮಾಜಿಕವಾಗಿ ನೋಡ್ತಾ ಸಾಗೋದಾದರೆ ಈ ಕ್ರೈಮ್ ರೇಟು ಸಹ ಈ ಟೀನೇಜರ್ಸ್ ಮಕ್ಕಳಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು ಕಳವಳಕಾರಿ. ಬಾಲಾಪರಾಧ ಇತ್ತೀಚಿನ ವರದಿಯಂತೆ ಪ್ರತಿ 100,000 ಮಕ್ಕಳಿಗೆ ಸುಮಾರು 7.1% ಇದೆ. ವಾರ್ಷಿಕವಾಗಿ ಹೆಚ್ಚು ಕಡಿಮೆ 31,000 ಹೆಚ್ಚು ಪ್ರಕರಣಗಳು ವರದಿಯಾಗ್ತಾ ಇದ್ದಾವೆ. ಹಾಗೆ ಪ್ರಪಂಚದಾದ್ಯಂತ ಹಿಂದಿನ ದಶಕಗಳಿಗೆ ಹೋಲಿಸ್ಕೊಂಡ್ರೆ ಈಗ ಒಂದು ಈ ಕ್ರೈಮ್ ರೇಟ್ ಕಡಿಮೆ ಆಗಿದ್ರೂ ಸಹ, ಆದರೆ ಸಂಪೂರ್ಣವಾಗಿ ಇನ್ನೂ ಸಹ ಅದು 0 ಇಳಿದಿಲ್ಲ. ಈ ಕ್ರೈಮ್ ರೇಟ್ಗಳೆಲ್ಲ ಈ ಟೀನೇಜರ್ಗಳ ಮನಸ್ಸುಗಳಲ್ಲಿ ಅಂತಹ ಮನಸ್ಸುಗಳನ್ನ ಬಾಸೋದ್ರ ಬದಲು ಆ ಮನಸ್ಸುಗಳೆಲ್ಲ ಒಂದು ಉದಾತ್ತವಾದ ಉತ್ತಮವಾದ ಒಂದು ಆತ್ಮಗಳಾಗೋ ಥರ ನೋಡ್ಕೋಬೇಕಾಗುತ್ತೆ. ಒಂದು ಸುಂದರವಾದ ಸಮಾಜ. ಹಾಗೆ ಮಕ್ಕಳಲ್ಲಿ ಈಗ ಓದುವಂಥ ಹವ್ಯಾಸ ಕಡಿಮೆ ಆಗಿದೆ. ಆ ಓದುವಂಥ ಹವ್ಯಾಸಗಳನ್ನ ಆದಷ್ಟು ರೂಢಿಸ್ಬೇಕಾಗತ್ತೆ. ಹಾಗೆ ಕೂಡು ಕುಟುಂಬಗಳು ಎಲ್ಲ ಮಕ್ಕಳನ್ನು ಒಂದು ಕಂಟ್ರೋಲ್ ಇರಿಸುತ್ತೆ. ಆ ಮನೆಯಲ್ಲಿ ಅಪ್ಪ ಅಮ್ಮ ಜೊತೆಗೆ ತಾತ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಮಾವ ಇವರೆಲ್ಲ ಇತ್ತು ಅಂದರೆ ಪ್ರತಿಯೊಬ್ಬರ ಮಾನಿಟ್ರಿಗೂ ಮಕ್ಕಳು ಒಳಗಾಗ್ತಾರೆ. ಸೊ ಫ್ರೀ ಆಗಿರುವಂತಹ ಮಕ್ಕಳಿಗೆ ಹೋಲಿಸ್ಕೊಂತು ಅಂದರೆ ಕೂಡು ಕುಟುಂಬದಲ್ಲಿರುವಂತಹ ಮಕ್ಕಳುಗಳು ಒಂದು ಕಂಪ್ಯಾರಿಟಿವ್ಲಿ ಸ್ವಲ್ಪ ಮಾನಿಟ್ರಿಂಗ್ ಜಾಸ್ತಿನೇ ಇರುತ್ತೆ. ಸೊ ಅವರ ಲೈಫಿನಲ್ಲಿ ಯಾವುದೋ ಒಂದು ಸಣ್ಣ ನಿರ್ಧಾರಗಳು ಅಷ್ಟು ಈಸಿಯಾಗಿ ಆಗೋದಿಲ್ಲ. ಸೊ ಇಂತಹ ಮಕ್ಕಳೆಂಬ ಈ ಎಲ್ಲ ಮಗ್ಗುಗಳು ಸುಂದರವಾಗಿ ಅರಳಿ ಒಂದು ಸುಂದರವಾದ ಭವಿಷ್ಯವನ್ನು ಕಟ್ಕೊಳ್ಳಿ. ಈ ಮಗ್ಗುಗಳು ಹೂವಾಗುವಂಥ ಈ ಸಮಯ, ಈ ಟೀನೇಜ್ ಸಮಯ ಏನಿದೆ, ಆ ಸಮಯವನ್ನು ಆದಷ್ಟು ಜಾಗರೂಕತೆಯಿಂದ, ಸ್ವತಃ ಮಕ್ಕಳುಗಳು ಸಹ ಅದೊಂದು ಮೋರಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕಾಗುತ್ತೆ, ಹಾಗೆ ಸಮಾಜವಾದ ನಮಗೆ, ಹಾಗೆ ಎದ್ದವರಿಗೆ, ಹಾಗೆ ಗುರುಗಳಿಗೆ, ಎಲ್ಲರಿಗೂ ಸಹ ಒಂದು ಮೋರಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಒಂದು ಸುಂದರವಾದ ಪ್ರಪಂಚವನ್ನು ಕಟ್ಟಿಕೊಡುವಂಥದ್ದು, ಅವರು ಒಂದು ಸುಂದರವಾದ ಬದುಕಿನಿಂದ ಆಚೀಚೆ ಹೋಗದೇ ಇರುವಷ್ಟು ಆದಷ್ಟು ಹೋಗದೇ ಇರುವಂಥ ಪ್ರಯತ್ನವನ್ನು ಮಾಡೋದು ನಮ್ಮೆಲ್ಲರದ್ದು ಆಗಬೇಕು ಸ್ನೇಹಿತರೆ. ಇನ್ನು ಸ್ನೇಹಿತರ ಸಂದೇಶಗಳು ಬಂದಿದೆ, ಆ ಸಂದೇಶಗಳನ್ನ ಸಹ ನೋಡೋಣ. ಈ ಒಂದು

0: ಗಾನಭಿಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಿಜಾನ ಕಾರ್ಯಕ್ರಮದಲ್ಲಿ ಮಕ್ಕಳೆಂಬ ಮಗ್ಗುಗಳು ಹೂವಾಗುವ ಸಮಯ ಅಂತ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡು ಆ ಟ್ರಾನ್ಸಿಷನ್ ಫೇಸ್ ಇದೆಯಲ್ಲ, ಆ ಮಗ್ಗುಗಳು ಹೂವಾಗುವಂಥ ಟ್ರಾನ್ಸಿಷನ್ ಫೇಸಲ್ಲಿ ಆಗುವಂಥ ಸಾಮಾಜಿಕ ಪರಿವರ್ತನೆಗಳನ್ನು ಕುರಿತು ವಿಶೇಷವಾಗಿ ಮಾತನಾಡಿದ್ವಿ. ಇನ್ನು ಅವರ ಕನಸುಗಳಿಗೆ ರೆಕ್ಕೆಯಾಗಿ ಎಲ್ಲರೂ ನಿಲ್ಲೋಣ, ಆ ಕನಸುಗಳೆಲ್ಲ ಸಾಕಾರಗೊಂಡು ಅವರು ದಿಗಂತದೆಡೆಗೆ ಹಾರತಾ ಪ್ರಪಂಚವನ್ನೆಲ್ಲ ವಿಶಾಲವಾದ ಕಣ್ಣುಗಳಲ್ಲಿ, ಆಶ್ಚರ್ಯದ ಕಣ್ಣುಗಳಲ್ಲಿ, ತುಂಬ ಹೃದಯದ ಕಣ್ಣುಗಳಲ್ಲಿ ನೋಡಲಿ ಅಂತ ಆಶ್ರೋಣ. ಸ್ನೇಹಿತರೆ, ಸ್ಟುಡಿಯೋ ಸಮಯ ಇನ್ನೇನು 6:40 ಆಗಲಿದೆ. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಇರುತ್ತೆ. ನಂತರ ನಮ್ಮ ನಿಮ್ಮ ಮಾತುಕತೆಗಳು, ನಿಮ್ಮ ಸಂದೇಶಗಳು, ಗೀತೆಗಳು ಇವೆಲ್ಲವನ್ನು ಸಹ ಕೇಳ್ತಾ ಸಾಗೋಣ. ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪರಿಶಿಷ್ಟ ಸಮುದಾಯಗಳಲ್ಲಿನ ಅಸಮಾನತೆ ನಿವಾರಣೆಗಾಗಿ ಒಳ ಮೀಸಲಾತಿಗೆ ತೀರ್ಮಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಪೊಲೀಸ್ ಸಿಬ್ಬಂದಿಗೆ ಹಂತ ಹಂತವಾಗಿ ವಸತಿ ಗೃಹ ನಿರ್ಮಾಣ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ವಿಧಾನಸಭಾ ಸದಸ್ಯರಾಗಿ ಡಿಎನ್ ಜೀವರಾಜ ಪ್ರಮಾಣವಚನ ಸ್ವೀಕಾರ. ಐಟಿ FW ತುಮಕೂರು ಓಪನ್ ಟೆನಿಸ್ ಟೂರ್ನಿ, ಭಾರತೀಯ ಆಟಗಾರ್ತಿಯರ ಮುಂದುವರೆದ ಪ್ರಾಬಲ್ಯ. ವಾರ್ತೆಗಳ ವಿವರ: ಪರಿಶಿಷ್ಟ ರಾಜ್ಯದಲ್ಲಿ ಸಮುದಾಯಗಳಲ್ಲಿನ ಅಸಮಾನತೆ ಹೋಗಲಾಡಿಸಲು ಒಳ ಮೀಸಲಾತಿಗೆ ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ಅವರು ಇಂದು ಆಯೋಜನೆ ಮಾಡಲಾಗಿದ್ದಂತಹ ಶ್ರೀ ಸಿದ್ದರಾಮಯ್ಯ ಜಯಂತಿ ಉದ್ಘಾಟಿಸಿ ಮಾತನಾಡಿದರು.

0: ಒಳ ಮೀಸಲಾತಿಯಂತೆ ಎಡಗೈ ಮತ್ತು ಬಲಗೈಗೆ ತಲಾ ಶೇಕಡ 5.25% ಹಾಗೂ ಇತರೆ ಉಪಜಾತಿಗಳಿಗೆ ಶೇಕಡ 4.5% ಹಂಚಿಕೆ ಮಾಡಲಾಗಿದೆ ಎಂದು ಅವರು ವಿವರಿಸಿದರು. ಸರ್ಕಾರ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದೆ, ಸಮಾಜ ನಿರ್ಮಿಸುವ ಸಂಕಲ್ಪ ಹೊಂದಿದೆ ಎಂದು ಹೇಳಿದರು. ರಾಜಕೀಯ ಸ್ವಾತಂತ್ರ್ಯವು ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯದ ತಳಹದಿಯ ಮೇಲೆ ನಿಂತಿದೆ. ಶಿಕ್ಷಣ ಪಡೆದಾಗ ಮಾತ್ರ ಸಾಮಾಜಿಕ ಆರ್ಥಿಕ ಶಕ್ತಿ ದೊರಕಲು ಸಾಧ್ಯ ಎಂದು ಹೇಳಿದರು. ಪ್ರಸ್ತುತ ಜಾತಿ ಸಮೀಕ್ಷೆ ನಡೆಯುತ್ತಿದ್ದು ಸಮೀಕ್ಷೆಯ ವರದಿ ಬಂದ ನಂತರ ಚರ್ಚೆ ನಡೆಸಲಾಗುವುದು. ಯಾರಿಗೂ ಅನ್ಯಾಯವಾಗಬಾರದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ ತಂಗಡಗಿ ಮಾತನಾಡಿ, ಭೋವಿ ಸಮಾಜದವರಿಗೆ ಸರ್ಕಾರದಿಂದ ಸೌಲಭ್ಯಗಳು ತಲುಪಿತ್ತುವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಚಿವ ಕೆ ವೆಂಕಟೇಶ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಪೊಲೀಸ್ ಸಿಬ್ಬಂದಿಗೆ ಹಂತ ಹಂತವಾಗಿ ವಸತಿ ಗೃಹ ಒದಗಿಸಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಪ್ರಸ್ತುತ ಶೇಕಡ 40% ಪೊಲೀಸ್ ಸಿಬ್ಬಂದಿಗೆ ವಸತಿ ಗೃಹ ಒದಗಿಸಲಾಗಿದೆ. ಪೊಲೀಸ್ ವಸತಿ ಯೋಜನೆಯಡಿ ಶೇಕಡ 80-90% ಸಿಬ್ಬಂದಿಗೆ ವಸತಿ ಗೃಹ ಕಲ್ಪಿಸುವ ಉದ್ದೇಶವಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಅನೇಕ ಪೊಲೀಸ್ ಠಾಣೆಗಳು ಹಳೆಯ ಕಟ್ಟಡಗಳಲ್ಲಿ ಇದ್ದು ಅವುಗಳನ್ನು ಕೂಡ ಹಂತ ಹಂತವಾಗಿ ದುರಸ್ತಿ ಮಾಡಲಾಗುವುದು. ಅಸುರಕ್ಷಿತ ಎನಿಸಿದ ಕಟ್ಟಡಗಳ ಬಗ್ಗೆ ಹೊಸ ಕಟ್ಟಡ ನಿರ್ಮಾಣ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ವನ್ಯಜೀವಿ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದ್ದು ಜನರ ಅಮೂಲ್ಯ ಜೀವ ಬೆಳೆಹಾನಿ ತಪ್ಪಿಸಲು ಆಯ್ದ ಪ್ರದೇಶಗಳಲ್ಲಿ ಆಯ್ದ ವನ್ಯಜೀವಿಗಳ ಸಂತಾನ ಶಕ್ತಿ ನಿಯಂತ್ರಣದ ಸಲಹೆಗಳು ಬಂದಿವೆ. ಈ ಬಗ್ಗೆ ಸಾರ್ವಜನಿಕವಾಗಿ ಹಾಗೂ ತಜ್ಞರ ಮಟ್ಟದಲ್ಲಿ ಚರ್ಚೆಯಾಗುವ ಅಗತ್ಯವಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದಂತಹ ಈಶ್ವರ್ ಬಿ ಖಂಡ್ರೆ ಹೇಳಿದ್ದಾರೆ. ಕೊಡಗು ಜಿಲ್ಲೆಯ ದುಬಾರಿಯಲ್ಲಿ ಕಾವೇರಿ ನದಿಗೆ ಅಡ್ಡವಾಗಿ ನೂತನ ತೂಗು ಸೇತುವೆ ಮತ್ತು ಅಧಿಕಾರಿಗಳ ವಸತಿ ಗೃಹ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಬಳಿಕ ಅವರು ಮಾತನಾಡಿದರು. ದುಬಾರಿಯಲ್ಲಿ ಪ್ರವಾಸಿಗರ ಅನುಕೂಲಕ್ಕಾಗಿ ಮತ್ತು ದುಬಾರೆ ಹಾಡಿಯಲ್ಲಿರುವಂತಹ 150 ಮನೆಗಳ ನಿವಾಸಿಗಳಿಗೆ ತುರ್ತು ಸಂದರ್ಭದಲ್ಲಿ ನಗರಕ್ಕೆ ಬರಲು ಅನುಕೂಲವಾಗುವಂತೆ 7,30,00,000 ರೂಪಾಯಿ ವೆಚ್ಚದಲ್ಲಿ ಗುಣಮಟ್ಟದ ತೂಗು ಸೇತುವೆ ನಿರ್ಮಿಸಲಾಗುತ್ತಿದೆ. ಈ ಮೂಲಕ ದೀರ್ಘಕಾಲದ ಬೇಡಿಕೆಯನ್ನು ಈಡೇರಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಆನೆ ಮಾನವ ಸಂಘರ್ಷ ನಿಯಂತ್ರಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತಂತೆ ಶಿಫಾರಸು ಮಾಡಲು ರಚಿಸಲಾಗಿದ್ದ ತಜ್ಞರ ಸಮಿತಿ ವರದಿ ನೀಡಿದೆ. ಕಾಡಂಚಿನ ಜನರು ಕೂಡ ಈ ಬಗ್ಗೆ ಸಲಹೆ ನೀಡಬೇಕು ಎಂದು ಅವರು ಹೇಳಿದ್ದಾರೆ. ರೈಲ್ವೆ ಬ್ಯಾರಿಕೇಡ್, ಆನೆ ಕಂದಕ ನಿರ್ಮಾಣಕ್ಕೆ ಹಣಕಾಸಿನ ಕೊರತೆ ಇಲ್ಲ, ಅನುದಾನದ ಕೊರತೆ ಇಲ್ಲ, ಹೆಚ್ಚಿನ ಅನುದಾನ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದು ಆದಷ್ಟು ಶೀಘ್ರ ಹೆಚ್ಚಿನ ಬ್ಯಾರಿಕೇಡ್ ಅಳವಡಿಸಲಾಗುವುದು ಎಂದು ಸಚಿವರು ಹೇಳಿದ್ದಾರೆ. ಅರಣ್ಯವಾಸಿಗಳು ಮತ್ತು ಅರಣ್ಯದ ಅಂಚಿನ ಜನರು ದೀರ್ಘಕಾಲದಿಂದ ಅರಣ್ಯವನ್ನು ಸಂರಕ್ಷಿಸಿದ್ದಾರೆ, ಆದರೆ ಇಂದು ಮಾನವ ವನ್ಯಜೀವಿ ಸಂಘರ್ಷದಿಂದ ಅಮೂಲ್ಯ ಜೀವ ಹಾನಿ ಆಗುತ್ತಿದ್ದು ಅಧಿಕಾರಿ ಮತ್ತು ಸಿಬ್ಬಂದಿಗಳು ಜನರ ಜೀವ ಉಳಿಸಲು ಪ್ರಥಮ ಆದ್ಯತೆ ನೀಡಬೇಕು ಎಂದು ಅವರು ಹೇಳಿದ್ದಾರೆ. ಸರ್ಕಾರ ಈಗಾಗಲೇ 20,000 ಪೌರ ಕಾರ್ಮಿಕರನ್ನು ಖಾಯಂಗೊಳಿಸಿದ್ದು ಇನ್ನೂ ಉಳಿದವರನ್ನು ಹಂತ ಹಂತವಾಗಿ ಖಾಯಂಗೊಳಿಸಲಿದೆ ಎಂದು ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ ಸಾಲಪ್ಪ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಇಂದು ನಡೆದ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮ ಹಾಗೂ ಆರೋಗ್ಯ ವಿಮಾ ಕಾರ್ಡ್ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪೌರ ಕಾರ್ಮಿಕರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ 5,00,000 ರೂಪಾಯಿವರೆಗಿನ ನಗದು ರಹಿತ ಆರೋಗ್ಯ ವಿಮಾ ಸೌಲಭ್ಯವನ್ನು ನೀಡಲಾಗುತ್ತಿದೆ. ನಿವೃತ್ತಿಯವರೆಗೂ ಕಾರ್ಡ್ ಬಳಸಿ ಆರೋಗ್ಯ ಚಿಕಿತ್ಸೆ ಪಡೆಯಬಹುದು ಎಂದು ಅವರು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಬಿಜೆಪಿಯ ಡಿಎನ್ ಜೀವರಾಜ್ ವಿಧಾನಸಭಾ ಸದಸ್ಯರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಬೆಂಗಳೂರಿನ ವಿಧಾನಸೌಧದಲ್ಲಿಂದು ವಿಧಾನಸಭಾ ಅಧ್ಯಕ್ಷರಾದಂತಹ ಯುಟಿ ಖಾದರ್ ಫರೀದ್ ಪ್ರಮಾಣ ವಚನವನ್ನು ಬೋಧಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಮಂಡಲದಲ್ಲಿನ ಪ್ರತಿಪಕ್ಷಗಳ ನಾಯಕರುಗಳಾದಂತಹ ಆರ್ ಅಶೋಕ ಹಾಗೂ ಛಲವಾದಿ ನಾರಾಯಣಸ್ವಾಮಿ ಉಪಸ್ಥಿತರಿದ್ದರು. ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ 2023 ಮೇ 2 ನಡೆದ ಚುನಾವಣೆಗೆ ಸಂಬಂಧಪಟ್ಟಂತೆ ನ್ಯಾಯಾಲಯ ನೀಡಿದಂತಹ ಆದೇಶದ ಮೇರೆಗೆ ಕೈಗೊಂಡ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ

ಅಭ್ಯರ್ಥಿ ಡಿಎನ್ ಜೀವರಾಜ ಅಧಿಕ ಮತ ಪಡೆದು ಆಯ್ಕೆಯಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳ ಪ್ರಯೋಜನಗಳನ್ನು ಚುನಾವಣಾ ಆಮಿಷ ರೀತಿಯಲ್ಲಿ ನೀಡುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿಂದು ಆರೋಪ ಮಾಡಿದ್ದಾರೆ. ಗೃಹಲಕ್ಷ್ಮಿ ಹಣವನ್ನು ಪ್ರತಿ ತಿಂಗಳು ನೀಡುವ ಬದಲು ತಡೆ ಹಿಡಿದು ಉಪಚುನಾವಣೆಯ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ್ದಾರೆ ಎಂದು ಅವರು ಟೀಕಿಸಿದ್ದಾರೆ. ಯಡಿಯೂರಪ್ಪ ಅಧಿಕಾರಾವಧಿಯಲ್ಲಿ ಬಡವರಿಗೆ ನೆರವಾಗಲು ಭಾಗ್ಯಲಕ್ಷ್ಮಿ, ಸಂಧ್ಯಾ ಸುರಕ್ಷತಾ ಯೋಜನೆ, ಬೈಸಿಕಲ್ ಮೊದಲಾದ ಯೋಜನೆಗಳನ್ನು ತರಲಾಗಿತ್ತು ಎಂದು ಅವರು ಹೇಳಿದ್ದಾರೆ. ಈ ಹಿಂದೆ ಮತಗಳ್ಳತನವಾಗಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಾಜ್ಯ ಪ್ರವಾಸ ಮಾಡಿದ್ದರು. ರಾಜ್ಯ ಹೈಕೋರ್ಟ್ ಆದೇಶದಂತೆ ಶೃಂಗೇರಿ ಕ್ಷೇತ್ರದಲ್ಲಿ ಮರು ಮತ ಎಣಿಕೆ ನಡೆದು ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ. ಈಗ ರಾಹುಲ್ ಗಾಂಧಿ ದೇಶದ ಜನರ ಕ್ಷಮೆ ಕೇಳಬೇಕು ಎಂದು ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ತುಮಕೂರಿನಲ್ಲಿ ನಡೆಯುತ್ತಿರುವಂತಹ ಐಟಿಎಫ್ ಡಬ್ಲ್ಯೂ ಟೆನಿಸ್ ಓಪನ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ 32ನೇ ಸುತ್ತಿನಲ್ಲಿ ಭಾರತದ ಆಟಗಾರ್ತಿಯರು ಪ್ರಭಾವ ಬೀರಿದ್ದಾರೆ. ಭಾರತೀಯರ ನಡುವಿನ ಪಂದ್ಯದಲ್ಲಿ ಲಕ್ಷ್ಮೀ ಸಿರಿ ದಂಡು 1-6, 7-5, 6-3 ಸೆಟ್ಗಳಿಂದ ಪ್ರತ್ಯುಷ ರಾಚಪುಡಿ ಅವರನ್ನು ಮಣಿಸಿದ್ದಾರೆ. ಕಶಿಶ್ ಭಾಟಿಯಾ 6-1, 6-1 ಸೆಟ್ಗಳಿಂದ ವೈಲ್ಡ್ ಕಾರ್ಡ್ ಪ್ರವೇಶಿತೆ ಅಮೋದಿನಿ ನಾಯಕ್ ಅವರನ್ನು ಮಣಿಸಿ ಅದ್ಭುತ ಲಯದಲ್ಲಿದ್ದರೆ ಜೆನಿಫರ್ ಲೂಯಿಖಾಮ್ ಕೂಡ 3 ಸೆಟ್ಗಳ ಕಠಿಣ ಹೋರಾಟದಲ್ಲಿ 6-3, 4-6, 6-3 ಸೆಟ್ಗಳಿಂದ ಚೈವಿಕಾ ರೆಡ್ಡಿ ಸಮಾ ಅವರನ್ನು ಸೋಲಿಸಿದರು. ಶ್ರೇಯಾಂಕಿತ ಭಾರತೀಯರ ಪೈಕಿ 3ನೇ ಶ್ರೇಯಾಂಕಿತ ವೈದೇಹಿ ಚೌಧರಿ 6-3, 6-4 ಸೆಟ್ಗಳಿಂದ ತುಮಕೂರಿನ ಸ್ಥಳೀಯ ಯುವತಿ ಸೋಹಾ ಸಾದಿಕ್ ಅವರನ್ನು ಮಣಿಸಿದರೆ 4ನೇ ಶ್ರೇಯಾಂಕಿತೆ ಜೀಲ್ ದೇಸಾಯಿ 6-0, 6-0 ಸೆಟ್ಗಳಿಂದ ಜಿತೇಶ್ ಕುಮಾರಿ ಅವರನ್ನು ಮಣಿಸಿದರು. ಆದರೆ 8ನೇ ಶ್ರೇಯಾಂಕಿತ ಆಟಗಾರ್ತಿ ಆಕಾಂಕ್ಷಾ ದಿಲೀಪ್ ನಿಟ್ಟೂರೆ 6-1, 6-1 ಗೇಮ್ಗಳಿಂದ ಅರಿಫುಲ್ಲಿನಾ ವಿರುದ್ಧ ಸೋಲನ್ನು ಅನುಭವಿಸಿದರು. ಅಗ್ರ ಶ್ರೇಯಾಂಕಿತ ಲಿಥುವೇನಿಯಾದ ಜಸ್ಟಿನಾ ಮಿಕ್ಸುರ್ಸ್ಕೈಟ್ ಮತ್ತು 2ನೇ ಶ್ರೇಯಾಂಕಿತ ಪೋಲೆಂಡ್ನ ಜುಜ್ವನ್ನಾ ಪಾವ್ಲಿಕೋಸ್ಕಾ ನೇರ ಸೆಟ್ಗಳಲ್ಲಿ ತಮ್ಮ ಭಾರತೀಯ ಎದುರಾಳಿಗಳನ್ನು ಸೋಲಿಸಿದರು. 6ನೇ ಶ್ರೇಯಾಂಕಿತ ಆಟಗಾರ್ತಿ ಎಕಟೆರಿನಾ ಯಾಶಿನಾ ಕೂಡ 6-2, 6-2 ಸೆಟ್ಗಳಿಂದ ಬೇಲಾ ತಮ್ಹಾಂಕರ್ ಅವರನ್ನು ಸೋಲಿಸಿದರೆ ಪೋಲೆಂಡ್ನ ಜಜುನ್ನಾ ಕೊಲೋನಾಸ್ ಗೆಲುವಿನೊಂದಿಗೆ ಮುನ್ನಡೆ ದಾಖಲಿಸಿದರು. ಮಹಿಳೆಯರ ಡಬಲ್ಸ್ ವಿಭಾಗದ 16ನೇ ಸುತ್ತಿನಲ್ಲಿ ಸೋಹಾ ಸಾದಿಕ್ ಮತ್ತು ಮಧುರಿಮಾ ಸಾವಂತ್ ಜೋಡಿ 6-3, 6-2 ಸೆಟ್ಗಳಿಂದ ಪೂಜಾ ಇಂಗಳೆ ಮತ್ತು ಪ್ರತ್ಯುಷ ರಾಚಪುಡಿ ವಿರುದ್ಧ ಜಯ ದಾಖಲಿಸಿದರು. ಶ್ರೀಸಾಮಾನ್ಯ ರೆಡ್ಡಿ ಅನುಗೊಂಡ ಮತ್ತು ಸಾಯಿರಾ ಸಿಂಗ್ ಸಹ 3-6, 6-3, 10-6 ಸೆಟ್ಗಳಿಂದ ಲಕ್ಷ್ಮೀ ಸಿರಿ ದಂಡು ಮತ್ತು ಚೆವಿಕಾ ರೆಡ್ಡಿ ಸಮಾ ವಿರುದ್ಧ ಗೆಲುವು ದಾಖಲಿಸಿದರು. 3ನೇ ಶ್ರೇಯಾಂಕದ ಆಕಾಂಕ್ಷಾ ದಿಲೀಪ್ ನಿಟ್ಟೂರೆ ಮತ್ತು ಜಪಾನ್ನ ಮೆಚಿಕಾ ಒಜೇಕಿ 6-3, 4-6, 10-6 ಸೆಟ್ಗಳಿಂದ ಕಶಿಶ್ ಭಾಟಿಯಾ ಮತ್ತು ಸೋನಾಲ್ ಪಾಟೀಲ್ ಅವರನ್ನು ಮಣಿಸಿ ಮುನ್ನಡೆ ಸಾಧಿಸಿದರು. ಟೂರ್ನಿಯಲ್ಲಿ 9 ದೇಶಗಳ ಟೆನಿಸ್ ಕ್ರೀಡಾಪಟುಗಳು ಭಾಗಿಯಾಗಿದ್ದು ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದವರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು. May 10 ಅಂತಿಮ ಪಂದ್ಯ ನಡೆಯಲಿದೆ. ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಕರಾವಳಿ ಭಾಗದ ಜಿಲ್ಲೆಗಳಿಗೆ ಉತ್ತಮ ಗುಣಮಟ್ಟದ ವಿದ್ಯುತ್ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಕಡಂದಲೆ 400 kV ವಿದ್ಯುತ್ ಉಪಕೇಂದ್ರ ಕಾಮಗಾರಿಯನ್ನು July 15 ಒಳಗಾಗಿ ಪೂರ್ಣಗೊಳಿಸಲಾಗುವುದು ಎಂದು ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಡಾ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರಿಶಿಷ್ಟ ಸಮುದಾಯಗಳಲ್ಲಿನ ಅಸಮಾನತೆ ನಿವಾರಣೆಗಾಗಿ ಒಳ ಮೀಸಲಾತಿಗೆ ತೀರ್ಮಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಪೊಲೀಸ್ ಸಿಬ್ಬಂದಿಗೆ ಹಂತ ಹಂತವಾಗಿ ವಸತಿ ಗೃಹ ನಿರ್ಮಾಣ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ವಿಧಾನಸಭಾ ಸದಸ್ಯರಾಗಿ ಡಿಎನ್ ಜೀವರಾಜ ಪ್ರಮಾಣ ವಚನ ಸ್ವೀಕಾರ. ಐಟಿಎಫ್ಡಬ್ಲ್ಯೂ ತುಮಕೂರು ಓಪನ್ ಟೆನಿಸ್ ಟೂರ್ನಿ ಭಾರತೀಯ ಆಟಗಾರ್ತಿಯರ ಮುಂದುವರೆದ ಪ್ರಾಬಲ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

102.9 FM. ಈಗ ಒಂದು ಗೀತೆಯ ಸಮಯ. ಯುವರತ್ನ ಚಿತ್ರದ ಗೀತೆಯನ್ನು ನಕಾಸ್ ಅಜೀಜ್ ಅವರ ಗಾಯನ, ಸಂತೋಷ್ ಆನಂದರಾಮ್ ಅವರ ರಚನೆ, ಎಸ್ ಎಸ್ ತಮನ್ ಅವರ ಸಂಗೀತ.

0: ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 6:55. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ ಸ್ವಾಗತ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ಅಂದ್ರೆ ಗೊತ್ತಾಗಲ್ಲ, ಅದರಿಂದ ಮುಂದಿನ ಹೆಸರನ್ನ ಹೇಳಿದರೆ ಗೊತ್ತಾಗತ್ತೆ. ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ನಿತ್ಯೋತ್ಸವ ಕವಿ. ಜೋಗದ ಸಿರಿ ಬೆಳಕಿನಲ್ಲಿ ಕನ್ನಡ ನಾಡನ್ನು ತೋರಿಸಿದವರು, ಪ್ರಾಧ್ಯಾಪಕರಾಗಿದ್ದರು. ಬಾಲ್ಯದಿಂದಲೇ ಸಾಹಿತ್ಯದ ಆಸೆ.

0: ವ್ಯಕ್ತಿ, ಅನುಭವದ ಕವಿ. ಮನಸ್ಸು ಗಾಂಧಿ ಬಜಾರು ಅಂದ್ರು. ನಾವು ಕುರಿಗಳು ಸಾರ್, ಕುರಿಗಳು ಅಂತ ವಿಡಂಬನೆ ಮಾಡಿದ್ರು. ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅಂತ ಸೂಕ್ಷ್ಮವಾಗಿ ಬರೆದರು ಸಂವೇದನೆಯ ಕವಿ, ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್. ಅವರ ಅಂತರಂಗದ ಮಾತು.
1: ಆ ಕಾಲದಲ್ಲಿ ತಮಾಷೆ ಏನು ಅಂದರೆ, ನೋಡಿ, ಒಂದ್ಯಾವ್ದಾರು ಹಾಡು ಹಾಡ್ತಿರ್ಬೇಕು, ಅವರು ಎಲ್ಲ ಸಿದ್ಧವಾಗಿ ಮ್ಯೂಸಿಕ್ಕು ಶುರು ಆಗಿ ಆಗಬೇಕಾದ್ರೆ ಎಲ್ಲೋ ಒಂದು ಸ್ವಲ್ಪ ಈ ವೀಣೆನೋ ಅಥವಾ ಈ ಪಿಟೀಲೋ ಸ್ವಲ್ಪ ಕುಂಗಿ ಅಂತ ಸ್ವಲ್ಪ ಅಪಸ್ವರ ಬಂದುಬಿಟ್ರೆ ಮತ್ತೆ ಮೊದಲಿನ ಶುರು. ಪಂಚಿಂಗ್ ಇರಲಿಲ್ಲ ಆಗ, ಬಹಳ ಕಷ್ಟ, ಬಹಳ ಹಿಂಸೆ. ಮೂರ್ನಾಲ್ಕು ದಿವಸ ಹಿಂಸೆ ನನಗೆ. ನಾನು ಹೋಗ್ತೀನಿ ಬಿಡ್ತಿಲ್ಲ, ಇಲ್ಲರಿ ಸಾಹಿತ್ಯ ಸರ್ ಉಚ್ಚಾರ ಸರಿಯಾಗಿಲ್ಲದೆ ಹೇಳಬೇಕಾಗುತ್ತೆ, ಕೂತ್ಕೊಳ್ಳಿ ಅಂತ. ನನಗೆ ತಲೆ ನೋವು ಬಂದ್ಬಿಡೋದು. ಆಮೇಲೆ ಎರಡನೇದಾಗಿ ಜನಗಳಿಗೆ ಅದು ಹೇಗೆ ತುಂಬ ಹಿಡಿಸ್ಬಿಡ್ತು, ಆಕರ್ಷಿತವಾಯಿತು ಅಂದರೆ, ಬಂದು ನನಗೆಲ್ಲ ಕಾಲೇಜ್ ಹತ್ರ ಬಂದ್ಬಿಡೋರು. ಸರ್, ಕಾಲೇಜ್ ಹತ್ರ ನಾನು ಲೆಕ್ಚರ್ ಮಾಡಬೇಕಾದ್ರೆ ಯಾರು ನಿಂತಿರೋರು ಆಚೆ, ಏನು ಅಂದರೆ ಆ ಕ್ಯಾಸ್ಕೆಟ್ ಬೇಕು ಅನ್ನೋರು. ನಿತ್ಯೋತ್ಸವ ಅನ್ನೋಕೆ ಬರ್ತಿಲ್ಲ, ನಿತ್ಯೋತ್ಸವ ಅನ್ನೋರು ಕೆಲವು ಹಳ್ಳಿಯವ್ರು ಪಾಪ ಅಂಥವೆಲ್ಲ ಬಂದು. ಅಂದರೆ ಹೇಗೆ ಜನಸಾಮಾನ್ಯರಿಗೂ ತಲುಪುತ್ತೆ ಈ ಮಾಧ್ಯಮ ಅಂತ, ಬಹಳ ಒಳ್ಳೆ ಮಾಧ್ಯಮ. ಆದರೆ ಇವತ್ತೇನಾಗಿದೆ, ಕ್ಯಾಸೆಟ್ ಕವಿಗಳೇ ಬೆಳೀತಾರೆ, ಕ್ಯಾಸೆಟ್ಗೋಸ್ಕರನೇ ಹುಟ್ಕೊಂಡ್ಬಿಟ್ಟಿದ್ದಾರೆ ಕವಿಗಳು. ತುಂಬ ಎರಡೆರಡು ದ್ವಂದ್ವಾರ್ಥಗಳನ್ನ ಇಟ್ಕೊಂಡು ಬರೆಯೋದು. ಮೂರನೇದಾಗಿ ಬಹಳ ಮುಖ್ಯವಾಗಿ ಏನು ಅಂದರೆ, ಸಂಗೀತ ತುಂಬ ಭಾರವಾಗ್ತಿದೆ. ಒಂದು 10-15 ಇನ್ಸ್ಟ್ರೂಮೆಂಟ್ಸ್ ವಾದ್ಯಗಳನ್ನ ಇಟ್ಕೊಂಡು ಬಾರಿಸ್ಬಿಟ್ರೆ ಬಹಳ ದೊಡ್ಡದು ಅಂದ್ಕೊಂಡು, ಅದೆಲ್ಲ ರಾಗಕ್ಕೆ ತಕ್ಕ ಕೆಲವಕ್ಕೆ ಬರೀ ಏಕತಾರಿ ಸಾಕು, ಕೆಲವಕ್ಕೆ ಭರ್ಜರಿ. ಈ ಕುರಿಗಳು ಸಾರ್ ಕುರಿಗಳು ಅಂಥದಕ್ಕೆ ಬೇಕು, ಬೇಕಾ ಡ್ರಮ್ಸ್ ಬೇಕು, ಮತ್ತೊಂದು ವೆಸ್ಟರ್ನ್ ಇದೆಲ್ಲ ಬೇಕಾಗುತ್ತೆ. ಆದರೆ ನನಗನ್ಸೋ ಹಾಗೆ ಎಲ್ಲ ಜಾಗದಲ್ಲಿ ಆಗೋ ಹಾಗೆ ನೀವು ಬರೀ ಸತ್ಯಜಿತ್ರೇನೇ ಯಾವತ್ತೂ ಕೂಡ ನಿರೀಕ್ಷಿಸೋಕ್ಕಾಗೋಲ್ಲ. ಆದಷ್ಟು ಸಾಧಾರಣವಾದ ಇವರು ಇರ್ತಾರೆ. ನಮ್ಮ ಜನಗಳ ಅಭಿರುಚಿ ಅನ್ನತ್ತಿದ್ದು ಅಂತ
2: ಸಾಹಿತ್ಯ
1: ನಿರ್ಮಾಣ ಆಗಬೇಕು, ಮತ್ತು ಸಂಗೀತನೂ ಅಪರೂಪ ಆಗಬೇಕು. ಇಷ್ಟೇ ನನ್ನ ವಿನಂತಿ. ಇದು ಬಹುಶಃ ಇದರಿಂದ ಕನ್ನಡದ ಉದ್ಧಾರನೂ ಸ್ವಲ್ಪ ಆಗ್ಬೋದು. ಯಾಕೆಂದರೆ ಈಗ ಜೈ ಭಾರತ ಜನನಿಯ ತನುಜಾತಿ ಆಗಲಿ, ಬೇಂದ್ರೆಯವರ ಬೆಳಗುವಂಥ ಪದ್ಯ ಆಗಲಿ, ಅಥವಾ ನರಸಿಂಹಸ್ವಾಮಿ ಅಡಿಗರ ಪದ್ಯಗಳಾಗಲಿ, ಯಾವನ ಮೋಹನ ಮುರಳಿ ನಮ್ಮ ಅಡಿಗರ ಪದ್ಯ, ಇವೆಲ್ಲ ಜನಗಳಿಗೆಲ್ಲ ಪುಸ್ತಕದಲ್ಲಿ ಕೆಲವು ಜನಗಳಿಗೆ ಮಾತ್ರ ಗೊತ್ತಿವೆ. ಬೇರೆ ಬೇರೆಯವರು ಹಾಡ್ತಾರೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ, ಮದುವೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ವಿದ್ಯಾರ್ಥಿಗಳಿಗೆ ಇದೆಲ್ಲ ಸ್ಪರ್ಧೆಗಳಲ್ಲಿ ಹಾಡಿದಾಗ ಸಾಕಷ್ಟು ಜನಪ್ರಿಯ ಆಗುತ್ತೆ. ಈ ಕಾವ್ಯನೂ ಜನಪ್ರಿಯ ಆಗುತ್ತೆ, ಜೊತೆಯಲ್ಲಿ ಕನ್ನಡಾಭಿಮಾನವೂ ಬೆಳೆಯುತ್ತೆ. ನೋಡಿ, ಈಗ ಸರಸ್ವಾಣಿ ಆರ್ಕೆಸ್ಟ್ರಾ ಅಂತಲೂ ಯಾವುದೋ ಇತ್ತ ಕಾಲದಲ್ಲಿ, ನಾವು ಕಾಲೇಜಲ್ಲಿ ಓದುವಾಗ ಈ ಕಬ್ಬನ್ ಪಾರ್ಕಲ್ಲಿ ಹಾಡೋರವರು ಭಾನುವಾರ ಒಂದು 60-70 ಒಂದು 100-200 ಜನ ಸೇರೋರು. ಸೇರಿಬಿಟ್ಟು ಅಷ್ಟೇ ಕನ್ನಡ, ಇನ್ನು ಉಳಿದಂತೆ 40 ವರ್ಷಗಳ ಬರೀ ಹಿಂದಿ, ತೆಲುಗು, ಕೆಲವು ಸಲ ತಮಿಳು ಹಾಡುಗಳೆಲ್ಲ. ಇವತ್ತು ಇಡೀ ಅದೃಷ್ಟವಶಾತ್ ಇಡೀ ಕರ್ನಾಟಕದಲ್ಲಿ ಇವತ್ತು ಕನ್ನಡ ವಿಜೃಂಭಿಸ್ತಿದೆ. ಆ ಕಾಲಕ್ಕೆ ನೀವು ಹೋಲಿಸಿದ್ರೆ ಕಾರಣ ಏನು ಅಂದರೆ, ಈ ಕ್ಯಾಸೆಟ್ಟು ಕೂಡ ಬಹಳ ಮುಖ್ಯ. ಬರೀ ಸಿನಿಮಾ ಅಷ್ಟೇ ಅಲ್ಲ, ಇವತ್ತೊಂದು ರೀತಿಯ ಒಳ್ಳೆ ಅಭಿರುಚಿ ಬರ್ತಿದೆ. ಈ ಅಭಿರುಚಿಯ ನಡುವೆ ಕೂಡ ಎಲ್ಲೋ ಒಂದು ರೀತಿಯ ಅಪಸ್ವರಗಳು ಕಾಣ್ತಿವೆ, ಇದು ನಿವಾರಿತವಾಗಬೇಕು ಅನ್ನೋದಷ್ಟೇ.
0: ಇಂದಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕವಿ ನಿಸಾರ್ ಅಹಮದ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
4: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವನ್ನ ಕೇಳಿದ್ರಿ ಸ್ನೇಹಿತರೆ. ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮೈಸೂರಿನ ಕಲಾಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಶ್ರೀ ಸಿದ್ದರಾಮೇಶ್ವರ ಜಯಂತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಉದ್ಘಾಟಿಸಿದರು. ಬಳಿಕ ಅವರು ಹಿರಿಯ ಸಾಹಿತಿ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಅವರಿಗೆ 2025-26 ಸಾಲಿನ ಕಾಯಕಯೋಗಿ ಸಿದ್ದರಾಮೇಶ್ವರ ಪ್ರಶಸ್ತಿ ನೀಡಿ ಗೌರವಿಸಿದರು. ಇತ್ತೀಚೆಗೆ ನಡೆದಂತಹ ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನ ಬಳಿಕ ಇದೇ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ

ಇವರು ಇದೇ 10ರಂದು ರಾಜ್ಯಕ್ಕೆ ಆಗಮಿಸಲಿರುವ ಹಿನ್ನೆಲೆಯಲ್ಲಿ ರಾಜ್ಯ ಘಟಕದಿಂದ ಆಯೋಜನೆ ಮಾಡಿರುವಂತಹ ಬೃಹತ್ ಅಭಿನಂದನಾ ಸಮಾರಂಭದ ಕುರಿತು ಇಂದು ಪೂರ್ವಭಾವಿ ಸಭೆ ನಡೆಸಲಾಯಿತು. ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಪೌರ ಕಾರ್ಮಿಕರಿಗೆ ಭರವಸೆ ನೀಡಿರುವಂತೆ ಈಗಾಗಲೇ 20,000 ಕಾರ್ಮಿಕರನ್ನು ಖಾಯಂಗೊಳಿಸಲಾಗಿದ್ದು, ಇನ್ನೂ ಉಳಿದವರನ್ನು ಹಂತ ಹಂತವಾಗಿ ಖಾಯಂಗೊಳಿಸಲು ಸರ್ಕಾರ ಮುಂದಾಗಿದೆ ಎಂದು ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ ಸಾಲಪ್ಪ ಬೆಳಗಾವಿಯಲ್ಲಿ ಇಂದು ಹೇಳಿದ್ದಾರೆ. ಕೇಂದ್ರೀಯ ತನಿಖಾ ದಳ ಸಿಬಿಐ ಭಾರತೀಯ ಪ್ರಜೆಗಳನ್ನು ಸೈಬರ್ ಸ್ಲೇವರ್ ಆಗಿ ಕಳ್ಳ ಸಾಗಾಣೆ ಮಾಡುತ್ತಿದ್ದ ಜಾಲವನ್ನು ಭೇದಿಸಿದೆ. ಸಿಬಿಐ ಪ್ರಕಾರ ಲಾಭದಾಯಕ ವಿದೇಶಿ ಉದ್ಯೋಗದ ಅವಕಾಶಗಳ ನೆಪದಲ್ಲಿ ಆಗ್ನೇಯ ಏಷ್ಯಾದ ದೇಶಗಳಿಗೆ ಭಾರತೀಯ ಪ್ರಜೆಗಳನ್ನು ಕಳ್ಳ ಸಾಗಾಣೆ ಮಾಡುವಲ್ಲಿ ಈ ಜಾಲ ತೊಡಗಿತ್ತು. ಗೋದಾಮು ಅಭಿವೃದ್ಧಿ ಮತ್ತು ನಿಯಂತ್ರಕ ಚೌಕಟ್ಟಿನಲ್ಲಿ ಪ್ರಸ್ತಾವಿತ ಬದಲಾವಣೆ ಮತ್ತು ರೈತರ ಹಿತಾಸಕ್ತಿಗಳನ್ನು ಕೇಂದ್ರೀಕರಿಸಿದ ಚರ್ಚೆಗಳ ಕುರಿತಾದ ಸಭೆಯನ್ನು ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಇಂದು ನಡೆಸಿದರು. ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಹಿರಿಯ ಮಾಧ್ಯಮ ತಜ್ಞ ಶಶಿಶೇಖರ್ ವೆಂಪತಿ ಅವರನ್ನು ಕೇಂದ್ರ ಸರ್ಕಾರ ನೇಮಕ ಮಾಡಿದೆ. 3 ವರ್ಷಗಳ ಅವಧಿಗೆ ಈ ಜವಾಬ್ದಾರಿಯನ್ನು ಅವರು ನಿರ್ವಹಿಸಲಿದ್ದಾರೆ. ಈ ಹಿಂದೆ ಅವರು ಭಾರತದ ಸಾರ್ವಜನಿಕ ಪ್ರಸಾರ ಸಂಸ್ಥೆಯಾದ ಪ್ರಸಾರ ಭಾರತೀಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದರು. ವಿಶ್ವ ಅಕ್ರೋಬ್ಯಾಟಿಕ್ ಡ್ಯಾನ್ಸನ್ಸ್ ಮತ್ತು ಡ್ಯಾನ್ಸ್ ಸ್ಪೋರ್ಟ್ಸ್ WFADS ಏಷ್ಯನ್ ಚಾಂಪಿಯನ್ಶಿಪ್ ಇದೇ ಶುಕ್ರವಾರ ನವದೆಹಲಿಯ ತಾಲ್ ಕಟೋರಾ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:30ಕ್ಕೆ. ಸುದ್ದಿ ಮುಖ್ಯಾಂಶಗಳನ್ನು 8 ಗಂಟೆಗೆ ಕೇಳಲಿದ್ದೀರಿ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಇದು ನಿಮ್ಮ ಮೆಚ್ಚಿರುವುದು ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:07. ಈಗ ಕೇಳೋಣ ಆಕಾಶವಾಣಿಗೆ ತಂಬದರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಆಕಾಶ ಬುಟ್ಟಿಯಲ್ಲಿ ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಇವರೊಂದಿಗೆ ಡಾಕ್ಟರ್ ನಾಗರಾಜ್ ರಾವ್ ಹವಾಲ್ದಾರ್.
1: ಆಕಾಶವಾಣಿ 90 ದಶಕಗಳ ಪಯಣದಲ್ಲಿ ಸುದ್ದಿಯಾಗಿ, ಸಂಗೀತವಾಗಿ, ಸಾಹಿತ್ಯವಾಗಿ, ಸಂಸ್ಕೃತಿಯಾಗಿ ಜನಮನದೊಳಗೆ ಮನೆ ಮಾಡಿಕೊಂಡ ಹೆಸರು ಆಕಾಶವಾಣಿ. ಕಾಲದೊಂದಿಗೆ ಸಾಗುತ್ತಾ ಸಂಸ್ಕೃತಿಯ ತಾಳವನ್ನು ಉಳಿಸಿಕೊಂಡಿರುವ ಧ್ವನಿ ನಮ್ಮ ಆಕಾಶವಾಣಿ. ಈ ಸಂದರ್ಭದಲ್ಲಿ ಆಕಾಶವಾಣಿ ಪ್ರಸ್ತುತಪಡಿಸುತ್ತಿದೆ ಕಾರ್ಯಕ್ರಮ ಆಕಾಶ ಬುಟ್ಟಿ. ಇಂದಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ.
2: ತಾವು ಖಯಾಲ್ ಗಾಯಕಿಯಲ್ಲಿ, ಗ್ವಾಲಿಯರ್ ಘರಾನೆಯಲ್ಲಿ, ಕಿರಾನಾ ಘರಾನೆಯಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದ್ದೀರಾ. ಹಾಗೇ ವಚನ ಮತ್ತು ದಾಸರ ಪದ ಹಾಡೋದ್ರಲ್ಲೂ ತಾವು ಅಷ್ಟೇ ನಿಷ್ಣಾತರು, ಬಹಳ ದೊಡ್ಡ ಕೊಡುಗೆ ನೀಡಿದ್ದೀರಾ. ಸೊ ಆ ಹಿನ್ನೆಲೆಯಲ್ಲಿ ನಾವು ಎಷ್ಟೋ ಸರಿ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ನಮ್ಮ ವಚನ ಸಂಗೀತನ ಒಂದು ಪೇಪರ್ ಮಾಡಿರಿ, ಅಥವಾ ದಾಸರ ಪದಗಳು ಹಾಡೋದನ್ನು ಒಂದು ಪೇಪರ್ ಮಾಡಿರಿ, ಇಡೀ ಎಮ್ ಎ ಮಾಡಿದ್ರು ಕೂಡ. ಈಗ ಬೆಂಗಾಲಲ್ಲಿ ನಾವು ಹೆಂಗೆ ರವೀಂದ್ರ ಸಂಗೀತ ಒಂದು ರವೀಂದ್ರ ಸಂಗೀತದಲ್ಲಿ ಎಮ್ ಎ ಮಾಡ್ತಾರೆ ಅವರು, ಹಾಗೆ ನಮ್ಮಲ್ಲಿ ಕೂಡ ವಚನ ಸಂಗೀತನೇ ಹಸಿವಾದಡಿ ಭಿಕ್ಷಾನ ಉಂಟು ಭಟಿಯಾರ್ನಲ್ಲಿ ಹಾಡ್ತಾರೆ, ಅಕ್ಕ ಕೇಳವ ಪಹಾಡಿಯಲ್ಲಿ ಹಾಡ್ತಾರೆ, ಉಳ್ಳವರು ಶಿವಾಲಯ ಮಾಡೋರು ಮಧುವಂತಿಯಲ್ಲಿ ಹಾಡ್ತಾರೆ. ಅಲ್ಲಿ ರಾಗನೂ ಬಂತು, ಸಾಹಿತ್ಯನು ಬಂತು, ದೊಡ್ಡ ವಚನಕಾರರ ಸಂದೇಶನೂ ಬಂತು. ಹೀಗಿದ್ದಾಗ ತಾವು ಈ ನಿಟ್ಟಿನಲ್ಲಿ ಬೇಕಾದಷ್ಟು ಕಂಪೋಸ್ ಮಾಡಿದ್ದೀರಿ, ಹಾಡಿದ್ದೀರಿ, ಕೆಲಸ ಮಾಡಿದ್ದೀರಿ. ಇದಕ್ಕೆ ನಾವು ನಮ್ಮ ಸಮಾಜಕ್ಕೆ ತಾವು ಏನು ಹೇಳ್ತೀರಿ, ಇದನ್ನು ಹೇಗೆ ಪರಂಪರೆ ಮುಂದುವರಿಸ್ಬಹುದು? ವಚನ ಗಾಯನ, ದಾಸರ ಪದದ ಗಾಯನ, ಶಾಸ್ತ್ರೀಯ ಸಂಗೀತದ ಜೊತೆ ಜೊತೆಗೇನೆ ಇದನ್ನ ಹೇಗೆ ಬೆಳೆಸ್ಕೊಂಡು ಹೋಗ್ಬೋದು?
3: ಇದು ಖರೆ ಹೇಳ್ಬೇಕಂದ್ರೆ ಈ ಶ್ರೋತೃಗಳ ಸಂಖ್ಯೆ ಶಾಸ್ತ್ರೀಯ ಸಂಗೀತಕ್ಕಿಂತಲೂ ವಚನ ಸಂಗೀತ ಮತ್ತು ದಾಸರ ಭಕ್ತಿ ಸಂಗೀತ ಅಂದ್ರೆ ಅದರ ಶ್ರೋತೃಗಳ ಸಂಖ್ಯೆ ಭಾಳ ಹೆಚ್ಚದೆ,
2: ಹೆಚ್ಚು
3: ಯಾವಾಗಲೂ ಇರ್ತದೆ, ಈಗ ಹಿಂದೆ ಇತ್ತು ಈಗಲೂ ಅದೇ. ನಾವೇನು ಮಾಡಬೇಕು, ಇವುಗಳನ್ನು ನಾವು ತಗೊಂಡು ಅವರಿಗೆ ಈ ಶರಣ ಸಾಹಿತ್ಯ ದಾಸ ಸಾಹಿತ್ಯದ ಜೊತೆಗೆ ಶಾಸ್ತ್ರೀಯ ಸಂಗೀತದ ಅಭಿರುಚಿ ಬೆಳೆಸ್ತದೆ. ಇವತ್ತು ಅವರು ವಚನ ಸಂಗೀತ ದಾಸ ಸಂಗೀತ ಕೇಳ್ತಾರೆ, ಕೇಳಿಬಿಟ್ಟು ಅದರ ಜೋಡಿ ನಾನು ಶಾಸ್ತ್ರೀಯ ಸಂಗೀತ ಹಾಡಿದ್ದನ್ನು ಕೇಳ್ತಾರೆ. ಇವತ್ತೆಲ್ಲ ನಾಳೆ ಅವರಿಗೆ ರಾಗ ಜ್ಞಾನ ಆಗ್ತದೆ, ಆಗದೇ ಇದ್ರೂ ಅದ್ರ ಬಗ್ಗೆ ಮಾಹಿತಿ ಆಗ್ತದೆ. ನಮ್ಮ ಗುರುಗಳು ಅದನ್ನು ಹೇಳೋರು, ನೀವು ಹೋದಲ್ಲಿ ರಾಗ ಹಾಡೋದು ಮಾತ್ರ ಮರಿಬ್ಯಾಡ್ರಿ, ಬರೀ ಹಾಡು ಹಾಡಿಕೊಂತ ಹೋಗ್ಬೇಡ್ರಿ ಅಂತಿದ್ರು. ಎಲ್ಲೇ ಹೋಗ್ತೀರಿ ಸ್ವಲ್ಪ ನೀವು ರಾಗ ಹಾಡಬೇಕು, ಒಂದು ರಾಗರ ಹಾಡ್ರಿ, ಆಮೇಲೆ ಆಮೇಲೆ ದಾಸರ ಪದ ವಚನ ಹಾಡ್ರಿ. ಆದ್ರೆ ರಾಗ ಹಾಡಲಿಲ್ಲ ಅಂದ್ರೆ ಮತ್ತೆ ನೀವು ಕಲ್ತ ವಿದ್ಯೆ ಯಾರು ಏನು ಮಾಡ್ಬೇಕು ಅವಾಗ?
2: ಸರ್, ಮೂಲತಃ ನಾವು ಸಂಗೀತವನ್ನು ಶ್ರವಣ ವಿದ್ಯೆ ಅಂತ ಕಲಿತೀವಿ. ಸೊ ನೀವು ಸುತ್ತಮುತ್ತ ಏನು ಸಂಗೀತ ಕೇಳ್ತೀರಿ, ಯಾವುದೇ ಒಂದು ಒಳ್ಳೆಯ ಅಂಶ ನಿಮ್ಮ ಮನಸ್ಸಿನ ಆಳಕ್ಕೆ ಹೋಗಿಬಿಡ್ತದೆ, ಅದು ನಿಮ್ಮ ಆವಾಜಿನ ಗುಣಧರ್ಮಕ್ಕೆ ನಿಮ್ಮ ಮನಸ್ಸಿಗೆ ತಕ್ಕಂಗೆ ಅದು ಇನ್ನೊಂದು ಯಾವುದೋ ಬೇರೆ ಸ್ವರೂಪ ಕಟ್ಕೊಂಡು ಹೊರಗಡೆ ಬರ್ತದೆ ಅಂತ. ಈಗ ಉದಾಹರಣೆಗೆ ಭೀಮಸೇನ್ ಜೋಶಿ ಅವ್ರಿಗೆ ಕೇಸರಿಬಾಯಿ ಕೇರ್ಕರ್ ಅವರು ತಾನ್ಬಾಜಿ ಅವ್ರ ಮೇಲೆ ಬಹಳ ಪ್ರಭಾವ ಬೀರುತ್ತಂತ. ಭೀಮಸೇನ್ ಜೋಶಿ ಅವರು ಅದನ್ನ ಒಪ್ಕೊಳ್ತಾ ಇದ್ರು. ಅವರು ಜೋಶಿ ಅವರು ಕೇಸರಿಬಾಯಿ ಅವ್ರ ಪ್ರೋಗ್ರಾಮ್ ಕೇಳಲಿಕ್ಕೆ ಅವರು ದೇಖೋ ಚೋರ್ ಆಯ ಅಂತಿದ್ರು, ಎಲ್ಲ ಕದೀಲಿಕ್ಕೆ ಬಂದ್ಯಾರಂತೆ. ಅದನ್ನು ಅವ್ರು ಬಹಳ ಹೆಮ್ಮೆಯಿಂದ, ಓ ಕೇಸರಿಬಾಯಿ ನನಗೆ ಆ ಥರ ಹೇಳ್ತಾರೆ, ನಾನು ಆಶೀರ್ವಾದ ತಗೋತೀನಿ ಅಂತ. ತಾವು ಧಾರವಾಡದಲ್ಲೇ ಇದ್ರಿ, ಧಾರವಾಡದಲ್ಲಿ ತಾವು ಸೇವೆಯನ್ನು ಮಾಡ್ತಾ ಇದ್ರಿ, ಸರ್ಕಾರಿ ಕಾಲೇಜುಗಳಲ್ಲಿ, ಸ್ಕೂಲ್ಗಳಲ್ಲಿ. ತಮಗಿಂತ ಹಿರಿಯ ಕಲಾವಿದರು ಮನ್ಸೂರ್ ಅವರಿದ್ದರು, ರಾಜಗುರುಗಳಿದ್ದರು, ನಾಕೋಡ್ ಅವರಿದ್ದರು, ಹೀಗೆಲ್ಲ. ಸೊ ಅವ್ರದ್ದು ಏನಾದರೂ ನಿಮ್ಮ ಮೇಲೆ ಪ್ರಭಾವ ಅಥವಾ ನಿಮಗೆ ಅವರ ಗಾಯಕಿಯಲ್ಲಿ ಇಷ್ಟವಾದ ಅಂಶಗಳು ಏನಾರ ಇದ್ದರೆ ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಳ್ಳಿ.
3: ಇಲ್ಲ, ನಾನು ಬಹಳ ಕೇಳೋ ಸ್ವಭಾವ ರೀ ನಂದು, ಯಾವಾಗ ಈಗಲೂ ಕೇಳ್ತೇನೆ ನಾನು. ಅಲ್ಲ, ಈಗೇನು ನನಗೇನು ಕಲಿತಿದ್ದು ಮುಗ್ದಿಲ್ಲ, ಇದನ್ನ ಈಗಲೂ ಕಲಿತಾ ಇದ್ದೀನಿ, ಅಭ್ಯಾಸ ಮಾಡ್ತಾ ಇದ್ದೇನೆ. ನಮ್ಮ ತಮ್ಮ ಗೊತ್ತಿದ್ದಂಗೆ ಕೇಳ್ತಿದ್ದೇನೆ. ಮೊದಲು ಎಲ್ಲರ ಗಾಯನ ಕೇಳ್ತೀನಿ ನಾನು, ಇದೇ ಘರಾಣದ್ದು ಕೇಳಬೇಕು, ಇವ್ರದ್ದು ಕೇಳಬಾರ್ದು ಅಂತಿಲ್ಲ. ನನಗೆ ನನ್ನ ಸ್ವಭಾವ, ನನ್ನ ವೈಯಕ್ತಿಕವಾಗಿ ಎಲ್ಲರದ್ದು ಕೇಳ್ತೀನಿ. ಅದರೊಳಗೆ ಯಾವುದು ಚಲೋ ಆಗ್ತದೆ ಅದನ್ನು ನಾವು ತಗೊಂಡು

0: ಉದಾಹರಣೆ ಕಿರಾಣ ಘರಾಣ, ಬಹಳ ಪ್ರಸಿದ್ಧ ಆಗಿದೆ ನಮ್ಮ ಇದರೊಳಗೆ. ಕಿರಾಣ ಅನ್ನೋದು ಊರದು, ಉತ್ತರ ಪ್ರದೇಶದೊಳಗೆ ಒಂದು ಹಳ್ಳಿ. ಅಲ್ಲಿ ಬಂದಿರುತ್ತೆ, ಅಲ್ಲಿಂದ ಅವರು ಕಲಾವಿದರು ಹುಟ್ಟಿದವರು, ಆ ಪ್ರವರ್ತಕರು ಅವರಿಂದ ಅಲ್ಲಿ ಬಂದಿದ್ದು ಕಿರಾಣ ಘರಾಣ. ಅಬ್ದುಲ್ ಕರೀಂ ಖಾನ್ರು ಅವ್ರ ಹಿಂದಿನ ವಂಶಸ್ಥರು, ಅಬ್ದುಲ್ ಕರೀಂ ಖಾನ್ರು ಅದನ್ನು ಬೆಳೆಸಿದರು, ಅವರಿಂದ ಪ್ರಚಾರ ಆಯಿತು ಘರಾಣ. ಘರಾಣವೇ ಸಂಗೀತ ಅಲ್ಲ, ಘರಾಣಕ್ಕೆ ಮೀರಿದ್ದು ಸಂಗೀತ.
1: ಖಂಡಿತ ಖಂಡಿತ, ಯಾವುದೇ ಘರಾಣ ಅದು ಅದರಲ್ಲೇ ಅದು ಪರಿಪೂರ್ಣ ಅಲ್ಲ. ಯಾವುದೇ ಘರಾಣ ಒಂದು ಘರಾಣಕ್ಕಿಂತ ಶ್ರೇಷ್ಠನೂ ಅಲ್ಲ,
0: ಆದರೆ
1: ಎಲ್ಲ ಘರಾಣ ಅದರದೇ ಒಂದು ವೈಶಿಷ್ಟ್ಯ.
0: ಆದರೆ ಘರಾಣ ಬೇಕು, ಒಂದು ಸಿಸ್ಟಮೆಟಿಕ್ ಗಾಯಕಿಗೆ,
1: ಒಂದು ಪದ್ಧತಿ, ಒಂದು ಪರಂಪರೆ,
0: ಒಂದು ಪದ್ಧತಿಗೆ, ಒಂದು ನಿಯಮಕ್ಕೆ ಘರಾಣ ಬೇಕು. ಘರಾಣ ಇಲ್ಲದಿದ್ರೆ ನಿಯಮ ಇಲ್ಲಿ ಸಿಗೋದಿಲ್ಲ.
1: ಖಂಡಿತ, ಒಂದು ಚೌಕಟ್ಟು ಬೇಕು,
0: ಚೌಕಟ್ಟು, ಒಂದು ಸಿಸ್ಟಮೆಟಿಕ್. ಈಗ ನಾವು ಒಂದು ಯಾವ್ದಾದ್ರು ಒಂದು ಬಿಲ್ಡಿಂಗ್ ನೋಡಿದ್ವಿ ಅಂದರೆ ಇದೇ ಇಂಜಿನಿಯರ್ ಮಾಡಿರ್ಬೇಕು ಅಂತ ಅನ್ಬೇಕು. ಅವಂದ ಇದು ಬಹುತೇಕ ಶಾಣೆತನ, ಇದೇ ಬುದ್ಧಿವಂತ, ಅವನ ಮಾಡಿರ್ಬೇಕು ಅದನ್ನು. ಹಂಗೆ ಆ ಘರಾಣ ನಮಗೆ ಬೇಕು. ಈ ಘರಾಣದ ಆ ರಾಗ ನಾವು ಪ್ರಾರಂಭ ಮಾಡಿದ್ವಿ ಅಂದರೆ ಅದನ್ನು ಬೆಳೆಸ್ತಾ ಹೋದಂಗಲ್ಲ ತಿಳಿದವ್ರಿಗೆ ಇವ ಇದಕ್ಕೆ ಘರಾಣಕ್ಕೆ ಸೇರಿದಾಗಿರ್ಬೇಕು ನೋಡು ಅಂತ ಗೊತ್ತಾಗಬೇಕು. ಆ ನಂತರ ಅವ ಸಾಧನೆ ಮಾಡಿ ಮಾಡಿ ಮಾಡಿ ಮಾಡಿದ ನಂತರ ಅವನ ಘರಾಣ ತಾನಷ್ಟು ತಾನೇ ಹೋಗ್ತದೆ, ಹಿಂದೆ ಸರಿದು ಬಿಡ್ತದೆ. ಇದು ಇದು ಬಹಳ ಹೈ ಲೆವೆಲ್.
1: ಅಷ್ಟು ದಿವಸ ನೀವು ಹಾಡ್ಕೋತಾ ಚಿಂತನೆ ಮಾಡ್ಕೋತಾ ಹೋದ್ರೆ
0: ಹೋಗ್ತಾ ಇರ್ಬೇಕಾಗೆ, ಅಯ್ಯೋ ಲಾಸ್ಟಿಗೆ ಅದು ಅದು ಇದು ಹೋಗಿಬಿಡ್ತದೆ. ಅವ ಸ್ವರದೊಳಗೆ ಲೀನ್ ಆಗ್ತಾನೆ, ಅಲ್ಲಿ ಘರಾಣ ಹೋಗ್ತದೆ, ಸಂಗೀತ ಒಂದೇ ಉಳಿತದೆ, ಸ್ವರ ಒಂದೇ ಉಳಿತದೆ.
1: ಬ್ಯೂಟಿಫುಲ್, ಬ್ಯೂಟಿಫುಲ್. ಈಗ ತಾವು ಇಷ್ಟು ಪ್ರಯಾಣ ಮಾಡ್ತೀರಿ, ಎಲ್ಲ ಕಡೆ ನೀವು ಸಾಥ್ ಸಂಗತವ್ರು ನೀವೇ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ.
0: ಹೌದು,
1: ನಿಮಗೆ ನಮ್ಮ ರವೀಂದ್ರ ಯಾವಾಗಲೂ ಇಷ್ಟ ಆಗ್ಬೋದು, ನಮ್ಮ ನಾಕೋಡ್ ಅವ್ರು ಇಷ್ಟ ಆಗ್ಬೋದು, ಅದೆಲ್ಲ ಕಡೆ ಜೊತೆ ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ. ಸೊ ಬೇರೆ ಬೇರೆ ಕಡೆ ಹೋದಾಗ ಯಾವ ಸಾಥ್ ಸಂಗತಗಾರರು ನಿಮ್ಗೆ ಸಿಗ್ತಾರೆ, ಅವ್ರಿಗೆ ನಿಮ್ಗೆ ಆದಾನ ಪ್ರದಾನ ಭಾಳ ಕಡಿಮೆ ವೇಳ ಇರ್ತದೆ, ಆದರೂ ನೀವು ಗಾನ ಜಯಿಸ್ಕೊಂಡು ಬರಬೇಕು. ಅದಕ್ಕೆ ಸಂಗೀತದ ದೃಷ್ಟಿಯಿಂದ ಏನಂದರೆ ಶಾಸ್ತ್ರೀಯ ಸಂಗೀತ ಒಂದು ಥರ ಸಾರ್ವಕಾಲಿಕ ಸತ್ಯ, ಸಾರ್ವಕಾಲಿಕ ಭಾಷೆ. ಈಗ ತೀನ್ ತಾಲ ಅಂದರೆ ಎಲ್ಲ ಕಡೆ 16 ಮಾತ್ರನೇ, 17 ಮಾತ್ರ ಇಲ್ಲ. ಭೈರವ ಅಂದರೆ ಅದೇ ಕೋಮಲ ಋಷ, ಅದೇ ಅಂದೋಳಿತು ಕೋಮಲ ದೈವತ, ಅಷ್ಟರ ಮಟ್ಟಿಗೆ ಪರಸ್ಪರ ಹೊಂದಾಣಿಕೆ ಒಂದು ಅರ್ಥ ಇರ್ತದೆ. ಆದರೂ ನಿಮ್ಗೆ ಯಾವುದೋ ಒಂದು ವಿಪರೀತ ಪರಿಸ್ಥಿತಿಯಲ್ಲಿ ಸಾಥ್ ಸಂಗತಗಾರರು ಯಾರೋ ಸಿಕ್ಕಿದ್ರೆ ನೀವು ಹೆಂಗೆ ಜಯಿಸ್ಕೊಂಡು ಬರ್ತೀರಿ, ನಮ್ಮ ಯುವ ಕಲಾವಿದರಿಗೆ ಅನುಕೂಲ ಆಗುತ್ತೆ?
0: ಒಮ್ಮೆ ನಾವು ಸಾಥ್ ಸಂಗತ ಕೇಳ್ಕೊಂಡು ಹೋಗ್ತೀವಿ, ಯಾರು ಇಂಥವ್ರು ಬೇಕಪ್ಪ ನಮಗೆ, ಅಲ್ಲಿ ಲಭ್ಯ ಇದ್ದಾರೇನು ಅವ್ರು ಬೇಕು ನಮಗೆ ಕೇಳ್ತಾರ. ಆಮೇಲೆ ಅವರು ಬಹಳ ನಮ್ಮ ಕಡೆ ಒತ್ತಡ ಆಗ್ತಾರೆ ಕೆಲವರು, ಇಲ್ಲ ಇವ್ರು ಬಹಳ ಚಲೋ ಬರ್ತಾರೆ ಇವ್ರನ್ನೇ ತಗೊಳ್ರಿ, ಇಲ್ಲ ಇವ್ರು ಬಹಳ ಚಲೋ ನೋಡಿಸ್ತಾರೆ ಇವ್ರನ್ನೇ ತಗೊಳ್ರಿ ನೀವು. ನಾನು ಹೇಳ್ತೀವಿ ನೋಡಪ್ಪ ಇವ್ರವಲ್ಲ ಯಾಕೆ ನಮಗೆ ಇವರಿದ್ರು ಚಲೋ ಆಗ್ತದೆ, ಅವ್ರಿಗೆ ಕೊಡ್ರಿ ಇವ್ರನ್ನ ಕೊಡ್ರಿ ಅಂತ ಹೇಳ್ತೀವಿ ನಾವು. ಆದರೂ ಕೆಲವೊಮ್ಮೆ ಬಹಳ ಒತ್ತಡ ತಂದು ಒಪ್ಪಿಸ್ತಾರೆ, ಆ ವೇಳೆಗೆ ನಾವು ಹೋಗ್ತೀವಿ ಅಲ್ಲಿ. ಆಮೇಲೆ ಎರಡು ಜವಾಬ್ದಾರಿ ಆಗ್ತಾವೆ ಆ ವೇಳೆಗೆ, ನನ್ನ ಹಾಡೂ ಹೌದು, ಆಮೇಲೆ ಅವ ಬಾರಿಸೋದು ಅದನ್ನ ತಗೊಂಡು ನಾವೇ ತಗೊಂಡು ಇದು ಆ ಜವಾಬ್ದಾರಿ ಬಂದು ಮನಸ್ಸಿಗೆ ಸಮಾಧಾನ ಸಿಗೋದಿಲ್ಲ. ಆದರೆ ನಾವು 90% ನಮ್ಮ ಆಯ್ಕೆನೇ ಇರ್ತದೆ, 10% ಆಗ್ತದೆ, ಇದು ಅನಿವಾರ್ಯ.
1: ಆಮೇಲೆ ಇತ್ತೀಚೆಗೆ ಈ ಫ್ಯೂಷನ್ ಸಂಗೀತ ಒಂದು ಬಹಳ ತಲೆ ಎತ್ತಿದೆ, ಇಡೀ ಪ್ರಪಂಚದ ಸಂಗೀತ ಎಲ್ಲ ಇರೋದು 7 ಸ್ವರಗಳಲ್ಲಿ. ನಾವು ಸರಿಗಮ ಪದನಿಸ ಅಂತೀವಿ, ಪಾಶ್ಚಾತ್ಯದ ಡೋರೇಮಿ ಫಾಸೋಲಾ ಟಿ ಅಂತಾರೆ. ಈ 7 ಸ್ವರಗಳಲ್ಲಿ ಎಲ್ಲ ಸಂಗೀತ ಬಂದರೂ ಕೂಡ ಆ ಸ್ವರಗಳನ್ನು ನೀವು ಯಾವ್ಯಾವ ರೀತಿಯಲ್ಲಿ ಜೋಡಿಸ್ತೀರಿ ಅನ್ನೋದ್ರ ಮೇಲೆ ಅದಕ್ಕೊಂದು ಪದ್ಧತಿ, ಅದಕ್ಕೊಂದು ಹೆಸರು ಅಂತ ಬರ್ತದೆ. ಈ ಮಧ್ಯೆ ಫ್ಯೂಷನ್ ಮ್ಯೂಸಿಕಲ್ ಕೂಡ ಹೀಗೇನೆ ಇದೆ, ನಾವು ಕರ್ನಾಟಕ ಪದ್ಧತಿಯಲ್ಲಿ ಮಾಯಾಮಾಲುಗಳಂದರೆ ಅದು ಹಿಂದೂಸ್ತಾನದಲ್ಲಿ ಭೈರವ ಆಗ್ತದೆ. ಸೊ ಹೀಗೆ ಎರಡೂ ಪದ್ಧತಿಗಳನ್ನ ಸೇರಿಸುವ ಅಥವಾ ಕೆಲವು ನಮ್ಮ ದೇಶದ ಪದ್ಧತಿಗಳನ್ನ ಬಿಟ್ಟು ಬೇರೆ ದೇಶದ ಪದ್ಧತಿಗಳನ್ನ ಸೇರಿಸುವ ಒಂದು ಪ್ರಯತ್ನ ನಡೆದಿದೆ. ಅಲ್ಲಿ ಹೇಗೆ ಆ ಪ್ರಯತ್ನ ಎಷ್ಟರ ಮಟ್ಟಿಗೆ ಯಶಸ್ಸು ಕಂಡಿದೆ ಅಂತೀರಿ? ಅದೊಂದು ಪ್ರಯತ್ನ ಮಾತ್ರನೋ, ಪ್ರಯೋಗ ಮಾತ್ರನೋ, ಅಥವಾ ಒಂದು ಪದ್ಧತಿಯಾಗಿ ಉಳಿಯಬಹುದು ಅಂತೀರೋ? ಹೇಗೆ
0: ಪದ್ಧತಿಯಾಗಿ ಉಳಿಯೋದಿಲ್ಲ, ಯಾಕಂದರೆ ನಮ್ಮ ನೆಲದಲ್ಲಿ ನಮ್ಮನ್ನೇ ನಾವು ಕುಡಿಯುವ ಸೇವಿಸುವ ನೀರಿನಲ್ಲಿ ನಾವು ಉಣ್ಣುವ ಪ್ರಸಾದದಲ್ಲಿ
1: ಅದೆಲ್ಲ
0: ನಾವು ಉಸಿರಾಡುವ ಗಾಳಿಯಲ್ಲಿ ಎಲ್ಲ ನಮ್ಮದೇ ಇರ್ತಿರ್ತದೆ. ಅಂದಾಗ ಅವು ಯಾವ ಸುಮ್ಮನೆ ಬರ್ತವೋ ಹಿಂಗೆ
1: ಹೋಗ್ತವೆ
0: ಅಷ್ಟೇ.
1: ಫ್ಲೈಯಿಂಗ್ ಸಾಸರಿಸಿದ ಇಷ್ಟೆಲ್ಲ ಪ್ರಯಾಣದ ಮಧ್ಯೆ, ಪ್ರವಾಸದ ಮಧ್ಯೆ ಕೆಲವು ಸರಿ ನಿದ್ದೆ ಆಗೋದಿಲ್ಲ, ಕೆಲವು ಸರಿ ಊಟ ಬೇರೆ ಥರ ಆಗ್ತದೆ, ನೀರು ಬೇರೆ ಥರ ಆಗ್ತದೆ, ಎಲ್ಲದರ ಮಧ್ಯೆ ಆವಾಜ್ ಕಾಯ್ಕೊಳ್ಳೋದು, ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳೋದು ಒಂದು ದೊಡ್ಡ ಜವಾಬ್ದಾರಿ.
0: ಹೌದು,
1: ಅದು ಹಾಡೋರ ಕಷ್ಟ ಹಾಡೋರಿಗೆ ಗೊತ್ತು.
0: ಹೌದು ರೀ,
1: ಅದು ಹೇಗೆ ನೀವು ನಿಭಾಯಿಸ್ತೀರಿ, ಅದಕ್ಕೇನು ಕಿವಿ ಮಾತು ಹೇಳ್ತಾರೆ?
0: ಏನು ಸ್ವಲ್ಪ ಆದಷ್ಟು ಆಹಾರ ವಿಹಾರ ನಮಗೆ ಧ್ವನಿಗೆ ಕೆಡ್ತದ ಅಂತಕ್ಕಂಥ ಕೆಲವು ಆಹಾರ ಇರ್ತಾವೆ,
1: ದೂರ ಇಟ್ಬಿಡೋದು,
0: ಅವನು ಸ್ವಲ್ಪ ದೂರ ಇಡಬೇಕು. ಅದರಾಗೆ ಒಂದು ವಾರ, ಒಂದು ವಾರ ಮುಖ್ಯ ಅಂತ, ಇನ್ನೊಂದು ವಾರ ನನ್ನ ಕಾರ್ಯಕ್ರಮದಂದು ಒಂದು ವಾರದ ಮುಂಚಿತವಾಗಿ ಅವ ವ್ಯವಸ್ಥೆ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಆಮೇಲೆ ಮತ್ತೆ ತಿನ್ನಬೇಕಾಗ್ತದೆ, ಏನಾರು ಒಂದು ಬಜಿ ತಿನ್ಬೇಕು ಅನಿಸ್ತದೆ, ತಿನ್ಬೇಕು ನಾವು ಮಿರ್ಚಿ ತಿನ್ಬೇಕು, ಇಲ್ಲಾಂದ್ರೆ ಏನಾಗ್ತದೆ ರೀ, ನಮಗೆ ಭಾಳ ಬೇಸರ ಆಗಿಬಿಡ್ತದೆ, ನಾನು ಸುಳ್ಳ ಸಂಗೀತ ಕಲ್ತು ತಿನ್ಬಿಡೋ ಅಂತ ಅನಿಸ್ತದೆ.
1: ಮಂಡಾಳು ಗಣಿ ಮೆಣಸಿನಕಾಯಿ ತಿಂದಿದ್ರೆ ಜೀವನ ಮಾಡಿ
0: ತಿನ್ನಲಿಲ್ಲಂದ್ರೆ ಏನು? ಅದಕ್ಕೆ ನಾ ಏನು ಮಾಡ್ತೀನಿ, ನಿಮ್ಮ ಮನೆಯೊಳಗನ ನಾವು ಹಿಟ್ಟು ಹಾಕ್ಸ್ಬಿಡ್ತೀವಿ, ಹಸಿ ಕಡ್ಲಿ ಇಟ್ಟು ಮನೆಗೆ ಮಾಡಿಸ್ಕೊಂಡ್ಬಿಡ್ತೀವಿ, ಹೊರಗೆ ತಿನ್ನೋದು ಬೇಡ ಅಂತೇಳಿ, ಮನೆಯೊಳಗೆ ಎಣ್ಣೆ ಚಲೋ ಎಣ್ಣೆ ಗಾಣದ ಎಣ್ಣೆ ಅದನ್ನು ತೊಗೊಂಡ್ಬಿಡ್ತೀವಿ ನಾವು ಮನೆಯಾಗ.

0: ಮಧ್ಯೆ ಸೌತೆಕಾಯಿ ಬಜ್ಜಿ ಮಾಡಿಸೋದು, ಧ್ವನಿಗೆ ಏನಾಗೋದಿಲ್ಲ.
1: ಮತ್ತು ಈಗ ಬೇರೆ ಬೇರೆ ಮಾಧ್ಯಮಗಳಲ್ಲಿ ತಾವು ಹಾಡ್ತಾರೆ, ಈ ಒಂದು ಲೈವ್ ಕಾನ್ಸರ್ಟಲ್ಲಿ ಒಂದು ರಾಗ ನೀವು ಎಷ್ಟೊತ್ತು ಬೇಕಾದ್ರೂ ಹಾಡ್ಬೋದು. ಈಗ ಒಂದು ಆಕಾಶವಾಣಿ ದೂರದರ್ಶನದ ಅರ್ಧ ತಾಸು ಹಾಡಬೇಕಾಗುತ್ತೆ, ಅರ್ಧ ತಾಸಿನಲ್ಲಿ ನೀವೆಲ್ಲ ರಾಗದ ಸ್ವರೂಪ, ನಿಮ್ಮ ವಿದ್ಯೆ, ನಿಮ್ಮ ಭಾವನೆ, ನಿಮ್ಮ ತಾಲೀಮು, ನಿಮ್ಮ ಯೋಚನೆ, ಅದೆಲ್ಲದನ್ನು ನೀವು ಅಷ್ಟರಲ್ಲೇ ಪ್ರಸ್ತುತಪಡಿಸ್ಬೇಕಾಗುತ್ತೆ. ಅದನ್ನು ಹೇಗೆ ನಿಭಾಯಿಸ್ತೀರಿ?
0: ಅದು ಶಾಣೆತನ, ಅದು ಮೊದಲು ಅಭ್ಯಾಸ ಮಾಡ್ಕೋಬೇಕು, ಅದಕ್ಕೆ ಸೆಲೆಕ್ಷನ್ ಮಾಡ್ಕೋಬೇಕು. 30 ನಿಮಿಷದೊಳಗೆ ನಮ್ದು ಎಲ್ಲ ವಿದ್ಯೆ ಅಲ್ಲಿ ಪ್ರದರ್ಶನಗೊಳ್ಬೇಕಪ್ಪ, ಯಾವುದು ಉಳಿಬಾರ್ದು ಅನ್ನೋದಕ್ಕೆ ಅದು ಟ್ರೈನಿಂಗ್, ಅದು ನಾವೇ ತಯಾರಿ ಮಾಡ್ಕೋಬೇಕು ಅದನ್ನು. ಹಿಂದಿನ ನೋಡ್ರಿ ನೀವು ಎಚ್ ಎಮ್ ಒಳಗೆ 3-4 ನಿಮಿಷದ್ದು ಹಾಡ್ಯಾರಲ್ಲ ದೊಡ್ಡ ದೊಡ್ಡವ್ರು, ಏನು ಹಾಡ್ಬೇಕೆಲ್ಲ ಹಾಡ್ಬಿಟ್ಟಾರೆ
1: 3 ನಿಮಿಷದಲ್ಲಿ ಎಲ್ಲ
0: ಬಂದ್ಬಿಡ್ತು. ಅದನ್ನು ನಾವು ಸ್ವಲ್ಪ ನೋಡ್ಬೇಕು, ವಿಚಾರ ಮಾಡ್ಬೇಕು ಹೆಂಗೆ ಹಾಡಿದ್ರಂಗ.
1: 3-6 ನಿಮಿಷ ಬಂತು, ಆಮೇಲೆ 18 ನಿಮಿಷ ಬಂತು,
0: 3-4 ನಿಮಿಷದೊಳಗೆ ಒಂದು ರಾಗ ಪೂರ್ಣ ಮುಗಿಸ್ಬಿಟ್ಟಿದ್ದಾರೆ, ಏನು ಉಳಿಸಿಲ್ಲ.
1: ಬಂದಿಶು ಬಂತು, ತಾನು ಬಂತು, ಎಲ್ಲ ಬಂತು.
0: ನೋಡ್ರಿ ನಾವು ಇನ್ನೂ ಎಷ್ಟು ದೂರ ಇದ್ದೀವಿ, ಅವ್ರ ಹಿಂದಿನವರು
1: ಎಷ್ಟು ವಿಚಾರ ಮಾಡಿ
0: ಎಷ್ಟು ಜನ ಎತ್ತಿದ್ರು ಅವ್ರನ್ನ ನಾವು ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಸ್ಮರಣೆ ಮಾಡ್ಕೊಂತಿರೋದವ್ರೆ,
1: ಒಂದು ಬಾರಿ ಸ್ಮರಣೆ ಸಾಲದ. ವೆಂಕಟೇಶ್ ಕುಮಾರ್ ಅವರೇ, ತಾವು ವಚನ ಗಾಯನದಲ್ಲಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿದರೆ, ದಾಸರ ಪದ ಹಾಡೋದ್ರಲ್ಲಿ ನಿಮ್ಮದೇ ಆದ ಒಂದು ನಿರ್ದಿಷ್ಟವಾದ ಶೈಲಿ ಇದೆ. ಖಯಾಲ್ ಗಾಯಕಿ ಅಂತೂ ಅಫ್ಕೋ ಅದೊಂದು ಜೀವನ ಪರ್ಯಂತ ಅದನ್ನು ಮಾಡ್ಕೋತಾನೆ ಬಂದಿದ್ದಾರೆ ದೊಡ್ಡ ಗುರುಗಳ ಆಶೀರ್ವಾದದಿಂದ. ಒಂದೆರಡು ಚಿಕ್ಕ ಉದಾಹರಣೆಗಳು, ಆ ಭಾಷೆ ಹೇಗೆ ಬಳಸ್ತೀರಿ, ಒಂದು ಶಬ್ದ ಹೇಗೆ ಬಳಸ್ತೀರಿ, ಈಗ ಪ್ರಣತಿ ಇದೆ ಅಂದರೆ ಆ ಪ್ರಣತಿ ಅನ್ನೋ ಶಬ್ದ ಎಲ್ಲಿ ಯಾವ ಶಬ್ದ ಮೇಲೆ ಎಷ್ಟು ಒತ್ತು ಕೊಡ್ತೀರಿ, ಒಂದು ಬಾರಿ ಸ್ಮರಣೆ ಸಾಲದೇ ಅಂದರೆ ಅದು ತಾರಸು ಗಂಧಾರಕ್ಕೆ ಹೋಗಿ ನಿಲ್ತದೆ ಅದು. ಸೊ ಇವನ್ನೆಲ್ಲ ಹೇಗೆ ಅದು ನೀವು ನಮ್ಮ ಕೇಳುಗರಿಗೆ ಹೇಗೆ ವಿವರಿಸ್ತೀರಿ?
0: ಏನಿಲ್ಲ, ಇದು ವಚನ ಸಾಹಿತ್ಯ, ದಾಸ ಸಾಹಿತ್ಯ. ಹಾಡುವ ಮುನ್ನ ಆ ವಚನ ಸಾರಾಂಶ ಏನಿದೆ ಅನ್ನೋದು ನಮಗೆ ತಿಳಿಬೇಕು. ಆ ದಾಸರ ಸಾಹಿತ್ಯದ ಅರ್ಥ, ಆ ಭಾವಾರ್ಥ ಏನಿದೆ, ಏನು ಹೇಳ್ತದೆ, ನಾವು ಮನದಟ್ಟಾಗಬೇಕು ಮೊದಲು. ಅದು ಒಮ್ಮೆಲೆ ಆಗೋದಿಲ್ಲ, ಹಾಡ್ತಾ ಹಾಡ್ತಾ ಹಾಡ್ತಾ ಹೋಗ್ತಾ ಆಗ್ತದೆ, ಅನುಭವ ಇರ್ತದೆ ಅದು. ಆದರೆ ಏನಿರ್ತದೆ, ಅವ್ರದ್ದು ಶರಣರು ದಾಸರು ಹೇಳಿದ್ದು ಜೀವನಕ್ಕೆ ಅನುಭವ, ಅದು ಜೀವನದ ಅನುಭವ. ಹಿಂಗೆ ಬಾಳ್ರಿ, ಹಿಂಗೆ ಆಗ್ಬೇಕು, ಹಿಂಗಾದ್ರೆ ಕೆಡ್ತದೆ, ಹಿಂಗಾದ್ರೆ ಒಳ್ಳೆಯ ಹಾಕಿದ್ರೆ ಸುಧಾರಣೆ. ಅದು ನಮಗೆ ಅನುಭವ, ನಾವು ಅನುಭವಿಸಿರ್ತೀವಿ ಅವನ್ನೆಲ್ಲ ಜೀವನದೊಳಗೆ. ಕಷ್ಟ ಸುಖ ಎಲ್ಲರಿಗೂ ಬಂದಿರ್ತದೆ, ಯಾರಿಗೂ ಬಿಡೋದಿಲ್ಲ, ಶ್ರೀಮಂತಗೂ ಬಿಡೋದಿಲ್ಲ, ಬಡವಿಗೂ ಬಿಡೋದಿಲ್ಲ, ಎಲ್ಲರಿಗೂ ಬರವವು. ಆ ಅನುಭವವನ್ನು ನಾವು ತಗೊಳ್ಬೇಕು ಅದಲ್ಲಿ. ಇಲ್ಲಿ ನಾನು ಏನಿದ್ದೆ, ನಾನು ಏನು, ನನಗಿದು ಯಾವ್ದು
1: ಅನುಭವಿಸ್ತದೆ,
0: ನನಗೂ ಅದಕ್ಕೆ ಏನು ಸಂಬಂಧ, ಇದ್ರ ಏನ ನಡೆದದನ್ನು, ಇದ್ರಾಗ ಹೆಂಗಿದ್ನ, ಅಲ್ಲಿ ಅನುಭವ ತಾನಾಗಿ ಬರ್ತದೆ, ಬರಬೇಕು ಅವಾಗ. ಅದು ಶುದ್ಧ ಆಗ್ತದೆ ಅಲ್ಲಿ, ಆಟೋಮೆಟಿಕ್ಲಿ ಅವಾಗ ಕೂಡ್ತದೆ ಸ್ವರದಾಗ. ನಾವು ಹೆಂಗೆ ಕೂಡ್ತೀವಿ ಹಂಗೆ ಆ ಸಾಹಿತ್ಯ ಕೂಡ್ತದೆ. ಅವಾಗ ಕೇಳೋರಿಗೂ ಚಲೋ ಆಗ್ತದೆ. ಅವ ನಾನು ಹಾಡ್ತೀನಿ ಚಲೋ ಆಗಲಿ ಅಂತಾನೆ ಅಲ್ಲಿ ಅವನ ಭಾವನೆಯೇ ಬರೋದಿಲ್ಲ, ಹಾಡ್ಕೊಂತ ಹೋಗ್ತಾನೆ ಅವ.
1: ಒಂದು ದಾಸರ ಪದದೊಂದು

0: ವೆಂಕಟೇಶ್ ಕುಮಾರ್ ಅವರೇ,
1: ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ. ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ನಾಗರಾಜ್ ರಾವ್ ಹವಾಲ್ದಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ನೀವು ಕೇಳ್ತಿದ್ರೆ ನಿಮ್ಮ ಮೆಚ್ಚಿನ ಭಾರತಿ ಆಕಾಶವಾಣಿ ಕನ್ನಡ. ಈಗ ಕೇಳಿ ಕಗ್ಗದ ಸರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
4: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನನ್ನ ಹೆಗಲಿನ ಹೊರೆಯ ದೈವ ಭುಜಕ್ಕೇರಿಸುವ ಸನ್ನಾಹ ಸಾಗೀತೆ ದೈವ ಒಪ್ಪೀತೆ. ನಿನ್ನ ಹೆಗಲಿನ ಹೊರೆಯ ದೈವ ಭುಜಕ್ಕೇರಿಸುವ ಸನ್ನಾಹ ಸಾಗೀತೆ ದೈವ ಒಪ್ಪೀತೆ. ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಭಿನ್ನಿಸಲಿ ನಿನ್ನ ಬಲವನು ಮೆರೆಸೋ ಮಂಕುತಿಮ್ಮ. ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಭಿನ್ನಿಸಲಿ ನಿನ್ನ ಬಲವನು ಮೆರೆಸೋ ಮಂಕುತಿಮ್ಮ.

ದೈವದ ಮೇಲೆ ನಿನ್ನ ಭಾರವನ್ನು ಹಾಕಿ ಕೈಕೊಟ್ಟಿ ಕುಳಿತುಕೊಳ್ಳಬೇಡ. ಅವನು ಬುದ್ಧಿಶಕ್ತಿಯನ್ನು ದೇಹಶಕ್ತಿಯನ್ನು ನಿನಗೆ ಕೊಟ್ಟಿದ್ದಾನಲ್ಲವೇ, ಬಂದದ್ದು ಬರಲಿ, ಗೋವಿಂದನ ದಯೆ ಇರಲಿ ಅಂತ ನಿನ್ನ ಪಾಲಿನ ಕರ್ತವ್ಯವನ್ನು ಮಾತ್ರ ಮನಸಿಟ್ಟು ಮಾಡು. ಕರ್ಮಣ್ಣೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಎಂದು ಗೀತಾಚಾರ್ಯರು ಹೇಳಿದಂತೆ ಆ ಭಾವದಿಂದ ನಿನ್ನ ಕೆಲಸವನ್ನು ಮುಂದುವರಿಸುವಂತ ಹೇಳ್ತಾರೆ. ನೀನು ಮಾತ್ರ ನಿನಗೆ ದೇವರು ಕೊಟ್ಟಿರುವ ದೇಹ ಮತ್ತು ಬುದ್ಧಿಶಕ್ತಿಯನ್ನು ಉಪಯೋಗಿಸು, ತಪ್ಪೇನಿಲ್ಲ. ಹೀಗೆ ಜೀವನವನ್ನು ಆನಂದದಾಯಕಿಸುವಾಗಲೂ ಬರೀ ದೈವವನ್ನು ಹೇಳಿಲ್ಲ, ನಿನ್ನ ಬಲವನ್ನು ಮೆರೆಸು, ಒಬ್ಬ ವಿಶ್ವಾಮಿತ್ರನಂತೆ ಪ್ರಯತ್ನಿಸು. ನೆವರ್ ನೆವರ್ ಗಿವ್ ಅಪ್, ಮರಳಿ ಯತ್ನವ ಮಾಡು, ಪ್ರಯತ್ನವನ್ನು ಬಿಡಬೇಡ ಅಂತ ಹೇಳ್ತಾರೆ. ಈಗ ನಾವು ವಿಶ್ವಾಮಿತ್ರನ ಉದಾಹರಣೆ ತೆಗೆದುಕೊಂಡರೆ ಅವನು ಕೂಡ ರಾಜಋಷಿ ಇದ್ದವನು, ದೇವಋಷಿ ಅನ್ನಿಸ್ಕೋಬೇಕಾದ್ರೆ ಎಷ್ಟು ಪ್ರಯತ್ನ ಮಾಡಿದ್ದಾನೆ. ನಾವು ಅದೊಂದು ಉದಾಹರಣೆ ತಗೊಂಡ್ರೆ ನಮ್ಮ ಜೀವನಕ್ಕೆ ಬಲವಾದ ಒಂದು ಫೋರ್ಸ್ ಅಂದರೆ ಒಂದು ಶಕ್ತಿಯಾಗಿ ಪರಿಣಮಿಸಬಹುದು.

ಭಕ್ತಿಯರ್ಥ ವಿಷದ ಒಪ್ಪುದು ಪುರುಷ ಭಾಷ್ಯದಿಂ ಶ್ರುತಿಮತಿಗಳ ಅನ್ಯೋನ್ಯ ಪರಿಪೂರಕಂಗಳ್ ಶ್ರುತಿಯರ್ಥ ವಿಷದ ಒಪ್ಪುದು ಪುರುಷ ಭಾಷ್ಯದಿಂ ಶ್ರುತಿಮತಿಗಳ ಅನ್ಯೋನ್ಯ ಪರಿಪೂರಕಂಗಳ್ ಯುತಿಯೊಳವು ಸೇರಿರಲು ಸತ್ಯದರ್ಶನ ನಿನಗೆ ಕೃತ ಸಮನ್ವಯನಾಗು ಮಂಕುತಿಮ್ಮ. ಯುತಿಯೊಳವು ಸೇರಿರಲು ಸತ್ಯದರ್ಶನ ನಿನಗೆ ಕೃತ ಸಮನ್ವಯನಾಗು ಮಂಕುತಿಮ್ಮ.

0: ಅಲೌಕಿಕ ವಿಷಯಗಳನ್ನು ತಿಳಿಯಲು ವೇದವೇ ಪ್ರಮಾಣವಾಗುತ್ತದೆ. ಲೌಕಿಕ ವಿಷಯಗಳನ್ನು ಬಗೆಹರಿಸಲು ಪುರುಷ ಬುದ್ಧಿಯ ವಿವೇಕಕ್ಕೆ ಮೊದಲನೇ ಸ್ಥಾನ. ವೇದಶಾಸ್ತ್ರಗಳಲ್ಲಿಯೂ ಕೂಡ ಬುದ್ಧಿ ಕಾರ್ಯ ಅನಿವಾರ್ಯವೇ, ಆದರೆ ವೇದದ ಪರಿಧಿಯೊಳಗೆ ನಡೆಸಬೇಕು. ಸ್ಮೃತಿ ಆದಿಶಾಸ್ತ್ರಗಳು ವಿಧಿಸುವ ಸಂಸ್ಕಾರಗಳಿಂದ ಮನಸ್ಸು ಶುದ್ಧವಾಗುತ್ತದೆ. ಎಲ್ಲಿ ರಾಮನೋ ಅಲ್ಲಿ ಕಾಮನಿಲ್ಲ, ಎಲ್ಲಿ ಕಾಮನೋ ಅಲ್ಲಿ ರಾಮನಿಲ್ಲ. ಅದಕ್ಕೆ ಕಾಮನ ಹಬ್ಬ ಮುಗಿದ ಮೇಲೆ ರಾಮನ ಹುಟ್ಟಿದ ಹಬ್ಬ ಬರುತ್ತದೆ. ಆಸುರಿ ಪ್ರವೃತ್ತಿ ತಗ್ಗಿದಂತೆ ದೈವಿಕ ಪ್ರವೃತ್ತಿ ಜಾಗೃತಿಯಾಗುತ್ತದೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಹೇಳುವಂತೆ ಶ್ರದ್ಧೆ ಬುದ್ಧಿಗಳೆರಡರ ಸಮನ್ವಯ, ಲೌಕಿಕೋಪಾಯಗಳ ಸಮನ್ವಯ, ಇವೆರಡೂ ಒಂದಕ್ಕೊಂದು ಪೂರಕ. ಅವು ಹೊಂದಿಕೊಂಡು ಹೋದಾಗ ಸತ್ಯದರ್ಶನವಾಗುತ್ತದೆ. ಅಮಂತ್ರಂ ಅಕ್ಷರಂ ನಾಸ್ತಿ, ನಾಸ್ತಿ ಮೂಲಂ ಅನೌಷಧಂ, ಅಯೋಗ್ಯಂ ಪುರುಷಂ ನಾಸ್ತಿ, ಪುರುಷ ನಾಸ್ತಿ ಯೋಜಕಸ್ತತ್ರ ದುರ್ಲಭ. ಯಾರಲ್ಲಿ ಯಾವ ಶಕ್ತಿ ಇದೆ ಎಂದು ಗುರುತಿಸಿ ಸಮನ್ವಯದಿಂದ ಎಲ್ಲವನ್ನೂ ಸಾಧಿಸಬಹುದು. ಇನ್ನೊಂದೆಡೆ DVG ಅವರು ಹೇಳುತ್ತಾರೆ, ಕತ್ತೆ ಮೈ ಹೊರತಕ್ಕೆ ನವಿಲ ಮೈ ಮೆರತಕ್ಕೆ, ಹೊತ್ತು ತರಲಾದೀತೆ ನವಿಲು ಭಾರುಗಳ ನೃತ್ಯಕ್ಕೆ, ಗೆಜ್ಜೆ ತೊಡುವುದೇ ಕತ್ತೆ ಧರ್ಮಗಳ ಗೊತ್ತು ಗುಣಯುಕ್ತಿಯೇನೋ ಅಂತ ಹೇಳ್ತಾರೆ. ಯಾವುದು ಯಾವ ಕಾರ್ಯಕ್ಕೆಂಬ ಯುಕ್ತಾಯುಕ್ತ ವಿವೇಚನೆಯಿಂದ ಜೀವನವನ್ನು ಸಾಗಿಸಬೇಕು, ಅದೇ ಧರ್ಮಗಳ ಉದ್ದೇಶ. ಅವುಗಳನ್ನು ಅವುಗಳ ಸ್ವಭಾವ ಮತ್ತು ಯುಕ್ತಾಯುಕ್ತಗಳಿಂದ ತಿಳಿಯಬೇಕು. ಶುದ್ಧವಾದ ಬಟ್ಟೆಯು ನೀರನ್ನು ಬೇಗ ಹೀರಿಕೊಳ್ಳುವಂತೆ ಶ್ರದ್ಧಾವಂತನ ಮನಸ್ಸು ಆಧ್ಯಾತ್ಮಿಕ ಸತ್ಯಗಳನ್ನು ಸುಲಭವಾಗಿ ಗ್ರಹಿಸುತ್ತದೆ.
1: ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ R. ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ HS ಘಳಿಗಿ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MShivaram. ಕಗ್ಗದ ಸಿರಿ.
2: ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಸ್ನೇಹಿತರೆ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದ್ರಿ. ಇದು ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ.
3: ವಿವಿಧ ಭಾರತಿ 102.9 FM.
2: ಗಾನಭಿಜನ ಕಾರ್ಯಕ್ರಮದಲ್ಲಿ ಈಗ ಒಂದು ಗೀತೆಯನ್ನು ಕೇಳುವಂತಹ ಸಮಯ. 45 ಚಿತ್ರದ ಗೀತೆ ಇದು. ಇಂದು ನಾಗರಾಜ್ ಅವರ ಗಾಯನ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಅರ್ಜುನ್ ಜಿನ್ನಿ ಅವರ ಸಂಗೀತ.

ನಾನಾದೇ ತರಗಲೆ ದುಗುಡ ತುಂಬಾನದ ಕಡಿದಿನದ ಸುಲ್ಮಳೆ ಕೈ ಹಿಡಿದು ಮುನ್ನಡೆಸು ಓ ಜೀವದಾಸಲೆ.

ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿದ್ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಏನೇನು 7:35 ಆಗಲಿದೆ ಸ್ನೇಹಿತರೆ. ವಾರ್ತೆಗಳನ್ನು ಕೇಳ್ತೀರಾ, ನಂತರ ನಮ್ಮ ಭೇಟಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಡಿಜಿಟಲ್ ಪಾವತಿ, ಪ್ರವಾಸೋದ್ಯಮ ಹಾಗೂ ಸಂಸ್ಕೃತಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ತಿಳಿವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದ ಭಾರತ ವಿಯೆಟ್ನಾಂ. ತಮಿಳುನಾಡಿನಲ್ಲಿ ರಾಜ್ಯಪಾಲರ ಬಳಿ ಸರ್ಕಾರ ರಚಿಸಲು ಹಕ್ಕು ಮಂಡಿಸಿದ ಟಿವಿಕೆ ನಾಯಕ ವಿಜಯ್. ಇದೇ 9ರಂದು ಪಶ್ಚಿಮ ಬಂಗಾಳದಲ್ಲಿ ನೂತನ ಬಿಜೆಪಿ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್: ಹೈದರಾಬಾದ್ ವಿರುದ್ದ ಟಾಸ್ ಗೆದ್ದ ಪಂಜಾಬ್ ತಂಡ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ನಡುವಿನ ದ್ವಿಪಕ್ಷೀಯ ಸಂಬಂಧಗಳ ಮತ್ತು ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವ್ಯಾಪಕ ಚರ್ಚೆ ನಡೆಯಿತು. ಈ ಮಾತುಕತೆಯ ನಂತರ ಭಾರತ ಮತ್ತು ವಿಯೆಟ್ನಾಂ ನಡುವೆ ಇಂದು ಡಿಜಿಟಲ್ ತಂತ್ರಜ್ಞಾನ, ವೈದ್ಯಕೀಯ ಉತ್ಪನ್ನಗಳ ನಿಯಂತ್ರಣ, ಸಾರ್ವಜನಿಕ ವಲಯದ ಲೆಕ್ಕ ಪರಿಶೋಧನೆ, ಡಿಜಿಟಲ್ ಪಾವತಿ ವ್ಯವಸ್ಥೆ ಮತ್ತು ಸಂಸ್ಕೃತಿ ಹಾಗೂ ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಹಲವಾರು ತಿಳುವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ವಿಯೆಟ್ನಾಂ ಅಧ್ಯಕ್ಷರಾಗಿ ಆಯ್ಕೆಯಾದ 1 ತಿಂಗಳ ಒಳಗೆ ಅಧ್ಯಕ್ಷ ಟೋ ಲಾಮ್ ಅವರು ಭೇಟಿ ನೀಡುತ್ತಿರುವಂತಹ ಮೊದಲ ರಾಷ್ಟ ಭಾರತವಾಗಿದ್ದು, ಉಭಯ ದೇಶಗಳ ನಡುವಿನ ಸಂಬಂಧಗಳಿಗೆ ಅವರು ಎಷ್ಟು ಆದ್ಯತೆ ನೀಡುತ್ತಾರೆ ಎಂಬುದನ್ನು ಇದು ತೋರಿಸುತ್ತದೆ ಎಂದು ಪ್ರಧಾನಿ

0: ನರೇಂದ್ರ ಮೋದಿಯವರು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ವಿಯೆಟ್ನಾಂನ ಪ್ರಾಚೀನ ಚಂಪಾ ನಾಗರಿಕತೆಯ ಮೈಸನ್ ಮತ್ತು ನಾನ್ ಟೌನ್ ದೇಗುಲಗಳನ್ನು ಭಾರತ ಪುನಃ ಸ್ಥಾಪಿಸುತ್ತಿದೆ. ಚಂಪಾ ನಾಗರಿಕತೆಯ ಹಸ್ತಪ್ರತಿಗಳನ್ನು ಭಾರತ ಡಿಜಿಟಲೀಕರಣಗೊಳಿಸುತ್ತದೆ ಮತ್ತು ಭವಿಷ್ಯದ ಪೀಳಿಗೆಗೆ ಈ ಅಮೂಲ್ಯ ಪರಂಪರೆಯನ್ನು ಸಂರಕ್ಷಿಸುತ್ತದೆ. ಎರಡೂ ದೇಶಗಳ ನಡುವಿನ ಪಾಲುದಾರಿಕೆಯಲ್ಲಿ ಪರಂಪರೆ ಮತ್ತು ಅಭಿವೃದ್ಧಿ ಎರಡೂ ಮಹತ್ವದ ವಿಷಯಗಳಾಗಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಭಾರತದ ಕೃಷಿ, ಮೀನುಗಾರಿಕೆ ಮತ್ತು ಪ್ರಾಣಿ ಉತ್ಪನ್ನಗಳು ವಿಯೆಟ್ನಾಂಗೆ ಸುಗಮವಾಗಿ ರಫ್ತಾಗುತ್ತಿದ್ದು ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸಲು ಇಂದು ಎರಡೂ ದೇಶಗಳು ಕೇಂದ್ರ ಬ್ಯಾಂಕುಗಳ ನಡುವಿನ ಸಹಕಾರ ಹೆಚ್ಚಿಸಲು ನಿರ್ಧರಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತದ ಯುಪಿಎ ಮತ್ತು ವಿಯೆಟ್ನಾಂನ ತ್ವರಿತ ಪಾವತಿ ವ್ಯವಸ್ಥೆಯನ್ನು ಶೀಘ್ರದಲ್ಲೇ ಒಂದುಗೂಡಿಸಲಾಗುವುದು. ವಿಯೆಟ್ನಾಂ ಭಾರತದ ಆಕ್ಟ್ ಈಸ್ಟ್ ಯೋಜನೆ ಮತ್ತು ವಿಷನ್ ಓಷನ್ನ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ರಕ್ಷಣಾ ಮತ್ತು ಭದ್ರತಾ ಸಹಕಾರವನ್ನು ಬಲಪಡಿಸುವ ಮೂಲಕ ಉಭಯ ದೇಶದವರು ಕಾನೂನು, ನಿಯಮ, ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಗೆ ಕೊಡುಗೆ ನೀಡುವುದನ್ನು ಮುಂದುವರಿಸುತ್ತವೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ಬಲವಾಗಿ ಖಂಡಿಸಿದ್ದಾಗಿ ಮತ್ತು ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ನೀಡಿದ ಸಹಕಾರಕ್ಕಾಗಿ ಭಾರತವು ವಿಯೆಟ್ನಾಂಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತದೆ ಎಂದು ಪ್ರಧಾನಿಯವರು ತಿಳಿಸಿದ್ದಾರೆ. ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರ ಭಾರತ ಭೇಟಿಯು ಮತ್ತು ವಿಯೆಟ್ನಾಂ ನಡುವಿನ ಬಲವಾದ ಕಾರ್ಯತಂತ್ರದ ಪಾಲುದಾರಿಕೆ ಹಾಗೂ ಶಾಶ್ವತ ಸ್ನೇಹವನ್ನು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಅಭಿಪ್ರಾಯಪಟ್ಟಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆಯೋಜನೆ ಮಾಡಿದಂತಹ ಔಪಚಾರಿಕ ಸ್ವಾಗತ ಸಮಾರಂಭದಲ್ಲಿ ಭಾಗಿಯಾದಂತಹ ಸಚಿವರು ಈ ಭೇಟಿಯು ಎರಡೂ ರಾಷ್ಟ್ರಗಳ ನಡುವೆ ಬೆಳೆಯುತ್ತಿರುವಂತಹ ಸಂಬಂಧಗಳನ್ನು ಒತ್ತಿ ಹೇಳುತ್ತದೆ ಎಂದು ತಮ್ಮ ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ತಮಿಳುನಾಡಿನಲ್ಲಿ ಟಿವಿಕೆ ಮುಖ್ಯಸ್ಥ ವಿಜಯ್ ರಾಜ್ಯಪಾಲರಾದಂತಹ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರೊಂದಿಗೆ ನಡೆಸಿದಂತಹ ಸಭೆಯಲ್ಲಿ ಮುಂದಿನ ಸರ್ಕಾರ ರಚಿಸಲು ಹಕ್ಕು ಮಂಡಿಸಿದ್ದಾರೆ. ಪಕ್ಷದ ಹಿರಿಯ ನಾಯಕರಾದ ಕೆಎ ಸೆಂಟೋಟಯ್ಯನ್, ಎನ್ ಆನಂದ್, ಸಿಟಿಆರ್ ನಿರ್ಮಲ್ ಕುಮಾರ್ ಮತ್ತು ಇತರರೊಂದಿಗೆ ರಾಜ್ಯಪಾಲರನ್ನು ಅವರು ಭೇಟಿಯಾದರು. ಟಿವಿಕೆ 108 ಸ್ಥಾನಗಳನ್ನು ಗೆದ್ದಿದೆ. ತನ್ನ ಬಹುಮತವನ್ನು ಸಾಬೀತುಪಡಿಸಲು ಇನ್ನು 10 ಸ್ಥಾನಗಳು ಅವಶ್ಯಕವಾಗಿವೆ. ಇದಕ್ಕೆ ರಾಜ್ಯಪಾಲರ ಬಳಿ 2 ವಾರಗಳ ಕಾಲ ಅವಕಾಶವನ್ನು ಪಕ್ಷವು ಕೋರಿದೆ. ಇಂದು ಮುಂಜಾನೆ ಕಾಂಗ್ರೆಸ್ ನಾಯಕ ಗಿರೀಶ್ ಚೋಡಂಕರ್ ಮತ್ತು ಪಕ್ಷದ ಇತರ ನಾಯಕರು ಟಿವಿಕೆ ಮುಖ್ಯಸ್ಥರನ್ನು ಭೇಟಿ ಮಾಡಿ 5 ಶಾಸಕರ ಬೆಂಬಲವನ್ನು ಸೂಚಿಸಿದ್ದಾರೆ. ಮತ್ತೊಂದು ಬೆಳವಣಿಗೆಯಲ್ಲಿ ವೇಸಿಕೆ ಮುಖ್ಯಸ್ಥರಾದಂತಹ ಥೋಲ್ ತಿರುಮಾವಲವನ್ ಅವರು ತಮ್ಮ ಮೈತ್ರಿಕೂಟಕ್ಕೆ ಸೇರಲು ಟಿವಿಕೆ ನೀಡಿದ ಆಹ್ವಾನದ ಬಗ್ಗೆ ತಮ್ಮ ಪಕ್ಷ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಹೇಳಿದ್ದಾರೆ. ರಾಜ್ಯಪಾಲರು 1 ಅಥವಾ 2 ದಿನಗಳಲ್ಲಿ ಏಕೈಕ ಅತಿದೊಡ್ಡ ಪಕ್ಷವಾದ ಟಿವಿಕೆಯನ್ನು ಸರ್ಕಾರ ರಚಿಸಲು ಕರೆಯುವ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. ಇನ್ನೊಂದು ಬೆಳವಣಿಗೆಯಲ್ಲಿ AIADMK ಚುನಾಯಿತ ಶಾಸಕರ ಒಂದು ಭಾಗವು ಪಕ್ಷದ ನಾಯಕತ್ವವು ಟಿವಿಕೆಯನ್ನು ಬೆಂಬಲಿಸಬೇಕೆಂದು ಬಯಸುತ್ತದೆ. ದೇಶದಲ್ಲಿ ಅಡುಗೆ ಅನಿಲ ಮತ್ತು ಪೆಟ್ರೋಲ್ ಡೀಸೆಲ್ ಪೂರೈಕೆ ಸುಗಮವಾಗಿ ನಡೆಯುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೆಹಲಿಯಲ್ಲಿಂದು ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದ ಪೆಟ್ರೋಲಿಯಂ ಉತ್ಪನ್ನಗಳ ಆಮದಿಗೆ ಅಡಚಣೆಯಾಗಿತ್ತು, ಆದರೂ ಸರ್ಕಾರ ಶೇಕಡ 100 ಪ್ರಮಾಣದಲ್ಲಿ ಗ್ರಾಹಕರಿಗೆ ಗೃಹ ಬಳಕೆ ಅಡುಗೆ ಅನಿಲ ಪೂರೈಸಲು ಎಲ್ಲಾ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ. ವಾಣಿಜ್ಯ ಬಳಕೆ ಅನಿಲ ಸಿಲಿಂಡರ್ಗಳ ಪೂರೈಕೆಯು ಶೇಕಡ 70 ಎಂದು ಮಾಹಿತಿ ನೀಡಿದ್ದಾರೆ. ವಾಣಿಜ್ಯ ಅಡುಗೆ ಅನಿಲ ದರ ಏರಿಕೆಯಾಗಿದ್ದು ಗೃಹ ಬಳಕೆ ಅಡುಗೆ ಅನಿಲ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿಲ್ಲ. 5 ಕೆಜಿ ಎಲ್ಪಿಜಿ ಸಿಲಿಂಡರ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾಗುತ್ತಿವೆ. ಹೊಸ ಪೈಪ್ಲೈನ್ ಮೂಲಕ ನೈಸರ್ಗಿಕ ಅನಿಲ ಪೂರೈಕೆ ಸಂಪರ್ಕಗಳನ್ನು ಒದಗಿಸಲಾಗುತ್ತಿದೆ. ದೇಶದಲ್ಲಿ ಕಚ್ಚಾ ತೈಲ ಶುದ್ಧೀಕರಣ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪಶ್ಚಿಮ ಬಂಗಾಳದ ನೂತನ ಬಿಜೆಪಿ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವು ಇದೇ 9ರಂದು ಬ್ರಿಗೇಡ್ ಪೆರೇಡ್ ಮೈದಾನದಲ್ಲಿ ನಡೆಯಲಿದೆ. ಈ ಸಮಾರಂಭವು ಬೆಳಗ್ಗೆ 10 ಗಂಟೆಯಿಂದ ಆರಂಭವಾಗಲಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಸಮೀಕ್ ಭಟ್ಟಾಚಾರ್ಯ ಸುದ್ದಿಗಾರರಿಗೆ ಮಾಹಿತಿ ನೀಡಿದ್ದಾರೆ. ಪಕ್ಷದ ಮೂಲಗಳ ಪ್ರಕಾರ ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು

ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ಆಡಳಿತವಿರುವಂತಹ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗಿಯಾಗುವ ನಿರೀಕ್ಷೆ ಇದೆ. ಇದು ಅತ್ಯಂತ ಮಹತ್ವದ ರಾಜಕೀಯ ಸಮಾವೇಶವಾಗಿ ಹೊರಹೊಮ್ಮಲಿದೆ. ಬ್ರಿಗೇಡ್ ಪರೇಡ್ ಮೈದಾನವು ಐತಿಹಾಸಿಕವಾಗಿ ಬಂಗಾಳದ ಪ್ರಮುಖ ರಾಜಕೀಯ ರ್ಯಾಲಿಗಳು ಮತ್ತು ಜನ ಬೆಂಬಲ ಪ್ರದರ್ಶನದ ತಾಣವಾಗಿರುವುದರಿಂದ ಸಮಾರಂಭಕ್ಕಾಗಿ ಈ ಸ್ಥಳವನ್ನು ಆಯ್ಕೆ ಮಾಡಿರುವುದು ಸಾಂಕೇತಿಕವಾಗಿದೆ. ರಾಷ್ಟ್ರೀಯ ಮಟ್ಟದ ಅಗ್ರ ನಾಯಕರ ಉಪಸ್ಥಿತಿಯು ಈ ಆಡಳಿತ ಬದಲಾವಣೆಗೆ ಬಿಜೆಪಿ ನೀಡುತ್ತಿರುವಂತಹ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ನವದೆಹಲಿಯಲ್ಲಿ ಇಂದು ಜಪಾನ್ನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವೆ ಒನಾಡಾ ಕಿಮಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಉಪಕರಣಗಳ ಕ್ಷೇತ್ರ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಪರಸ್ಪರ ಸಹಕಾರದ ಬಗ್ಗೆ ಚರ್ಚೆ ನಡೆಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ಮತ್ತು ಜಪಾನ್ ನಡುವೆ ನೈಸರ್ಗಿಕ ಸಮನ್ವಯತೆ ಇದ್ದು, ಉಭಯ ದೇಶಗಳು ಜಂಟಿಯಾಗಿ ಮುಂಚೂಣಿಯ ಕ್ಷೇತ್ರಗಳಲ್ಲಿ ನಾವೀನ್ಯತೆಯನ್ನು ವೇಗಗೊಳಿಸಬಹುದು ಮತ್ತು ಸಂಶೋಧನೆಗಳನ್ನು ಸಮಾಜಕ್ಕೆ ಪ್ರಯೋಜನಕಾರಿ ಫಲಿತಾಂಶಗಳಾಗಿ ಪರಿವರ್ತಿಸಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕ್ವಾಂಟಮ್ ತಂತ್ರಜ್ಞಾನಗಳು, ಸೈಬರ್ ಭೌತಿಕ ವ್ಯವಸ್ಥೆಗಳು, ವಿದ್ಯುತ್ ಚಲನಶೀಲತೆ, ಶುದ್ಧ ಇಂಧನ ಮತ್ತು ಸುಧಾರಿತ ಕಂಪ್ಯೂಟಿಂಗ್ನಲ್ಲಿ ಈ ಕ್ಷೇತ್ರಗಳಿಗೆ ಭಾರತ ಹೆಚ್ಚಿನ ಒತ್ತು ನೀಡುತ್ತಿದ್ದು, ಜಂಟಿ ಸಂಶೋಧನೆ ಮತ್ತು ಕೈಗಾರಿಕಾ ಪಾಲುದಾರಿಕೆಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಸಚಿವೆ ಒನಾಡಾ ಕಿಮಿ ಕ್ಷಿಪ್ರ ಆರ್ಥಿಕ ಬೆಳವಣಿಗೆ ಮತ್ತು ನಾವೀನ್ಯತೆಯತ್ತ ಭಾರತಕ್ಕಿರುವಂತಹ ಬದ್ಧತೆಯನ್ನು ಶ್ಲಾಘಿಸಿದ್ದಾರೆ. ಈ ಸಭೆಯಲ್ಲಿ ವಿನಿಮಯ ಮಾಡಿಕೊಂಡ ಒಪ್ಪಂದಗಳು ಸಂಶೋಧನೆ ಮತ್ತು ಅನ್ವಯಿಕ ಕ್ಷೇತ್ರಗಳಲ್ಲಿ ಗಾಢವಾದ ಸಹಕಾರಕ್ಕೆ ದಾರಿ ಮಾಡಿಕೊಡಲಿವೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಪಂಜಾಬ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ಗೆ 10 ವಕೀಲರನ್ನು ನ್ಯಾಯಾಧೀಶರನ್ನಾಗಿ ನೇಮಿಸುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಕೊಲಿಜಿಯಂ ಇದೇ ಸೋಮವಾರ ನಡೆದ ಸಭೆಯಲ್ಲಿ ವಕೀಲರಾದಂತಹ ಮೋನಿಕಾ ಚಿಬ್ಬರ್ ಶರ್ಮಾ, ಹರ್ಮಿತ್ ಸಿಂಗ್ ಡಿಯೋಲ್, ಪೂಜಾ ಚೋಪ್ರಾ, ಸುಶೀತ್ ಬಿನ್ಲಿಶ್, ನವನೀತ್ ಸಿಂಗ್, ದಿವ್ಯಾ ಶರ್ಮಾ, ರವೀಂದ್ರ ಮಲ್ಲಿಕ್, ಪ್ರವೀಂದ್ರ ಸಿಂಗ್ ಚೌಹಾಣ್, ರಾಜೇಶ್ ಗೌರ್ ಮತ್ತು ಮೇಂದರ್ಜೀತ್ ಯಾದವ್ ಅವರನ್ನು ನ್ಯಾಯಾಧೀಶರನ್ನಾಗಿ ಅನುಮೋದಿಸಿದೆ. ಮತ್ತೊಂದು ನಿರ್ಧಾರದಲ್ಲಿ ಆಂಧ್ರಪ್ರದೇಶ ಹೈಕೋರ್ಟ್ಗೆ 3 ನ್ಯಾಯಾಂಗ ಅಧಿಕಾರಿಗಳನ್ನು ನ್ಯಾಯಾಧೀಶರನ್ನಾಗಿ ನೇಮಿಸುವ ಪ್ರಸ್ತಾವನೆಯನ್ನು ಕೊಲಿಜಿಯಂ ಅನುಮೋದಿಸಿದೆ. ಸುನೀತಾ ಗಾಂಧವ್, ಅಲಪತಿ ಗಿರಿಧರ್ ಮತ್ತು ಪುರುಷೋತ್ತಮ್ ಕುಮಾರ್ ಚಿಂತಲಪುಡಿ ನಿರ್ದೇಶಿತ ಅಧಿಕಾರಿಗಳಾಗಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ನಾಳೆ 40 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಕಾರ್ಮಿಕರಿಗಾಗಿ ರಾಷ್ಟ್ರವ್ಯಾಪಿ ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ನವದೆಹಲಿಯ ಇಎಸ್ಐಸಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಚಾಲನೆಯನ್ನು ನೀಡಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಜಿಟಲ್ ಪಾವತಿ, ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ತಿಳಿವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದ ಭಾರತ ವಿಯೆಟ್ನಾಂ. ತಮಿಳುನಾಡಿನಲ್ಲಿ ರಾಜ್ಯಪಾಲರ ಬಳಿ ಸರ್ಕಾರ ರಚಿಸಲು ಹಕ್ಕು ಮಂಡಿಸಿದ ಟಿವಿಕೆ ನಾಯಕ ವಿಜಯ್. ಇದೇ 9 ಪಶ್ಚಿಮ ಬಂಗಾಳದಲ್ಲಿ ನೂತನ ಬಿಜೆಪಿ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಹೈದರಾಬಾದ್ ವಿರುದ್ದ ಟಾಸ್ ಗೆದ್ದ ಪಂಜಾಬ್ ತಂಡ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: 90.9 FM. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ.

0: ಸಂಸ್ಥೆ ನಮ್ಮ ವಿಕಾಸ.
1: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಕೆಲವು ಗೀತೆಗಳನ್ನ ಕೇಳುವಂತಹ ಸಮಯ, ಹಾಗೆ ನಿಮ್ಮ ಸಂದೇಶಗಳನ್ನು ಸಹ ನೋಡುವಂತಹ ಸಮಯ. ಸಂದೇಶಗಳನ್ನ ನೋಡ್ತೀನಿ ಆದಷ್ಟು ಬೇಗನೆ. ಈಗ ಕಾಂತಾರ ಲೆಜೆಂಡ್ ಚಾಪ್ಟರ್ 1 ಚಿತ್ರದ ಈ ಗೀತೆ ವಿಜಯ್ ಪ್ರಕಾಶ್ ಮತ್ತು ಅನನ್ಯ ಭಟ್ ಹಾಗೂ ತಂಡದವರ ಗಾಯನ ಪ್ರಮೋದ್ ಮರವಂತೆ ಅವರ ರಚನೆ, ಅಜನೀಶ್ ಲೋಕನಾಥ್ ಅವರ ಸಂಗೀತ.

ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಜಾನ ಕಾರ್ಯಕ್ರಮದಲ್ಲಿ ಮಕ್ಕಳೆಂಬ ಮೊಗ್ಗುಗಳು ಹೂವಾಗಿ ಅರಳುವ ಸಮಯ ಅನ್ನುವಂಥ ವಿಷಯದ ಕುರಿತು ಮಾತನಾಡಿದ್ವಿ. ನಿಮ್ಮ ಸಂದೇಶಗಳನ್ನ ನೋಡುವಂಥ ಸಮಯ ಇದು ಸ್ನೇಹಿತರೆ. ಯಾರ ಸಂದೇಶ? ನಾನು ಜ್ಯೋತಿ, ಬೆಂಗಳೂರು ಆರ್ ಪಿ ಸಿ ಲೇಔಟಿಂದ. ನಾನು ಮೀಡಿಯಾದಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಮತ್ತು ನಾನು ನಿಮ್ಮ ಅಭಿಮಾನಿ. ಹೇಗಿದೆ?

ವಿವಿಧ ಭಾರತಿ ಕೇಳ್ತಾನೆ ಇರ್ತೀನಿ, ಮತ್ತು ಒಂದಿನ ಕೂಡ ಕೇಳಿಲ್ಲ ಅಂದರೆ ಏನೋ ಕಳ್ಕೊಂಡ ಫೀಲ್ ಆಗುತ್ತೆ. ಸೊ ನಾನು ತುಂಬ ಸಾಂಗ್ಸ್ ಕೇಳ್ತಾ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಕಾರ್ಯಕ್ರಮವನ್ನು ಕೇಳ್ತಾ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ ಜ್ಯೋತಿಯವರು. ಧನ್ಯವಾದ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಹಾಗೆ ದಾವಣಗೆರೆಯಿಂದ ಚಂದ್ರಿಕಾ ನೆಲಗುಂಡಿಯವರ ಸಂದೇಶ, ಮಕ್ಕಳ ಮನಸ್ಸೇ ಸುಂದರ, ಮಕ್ಕಳೇ ನಮಗೆ ಆಧಾರ, ಮಕ್ಕಳೇ ದೇಶದ ಸುಸ್ಥಿರ, ಮಕ್ಕಳೇ ಭವಿಷ್ಯ ಬಲು ಭಾರ, ಮಕ್ಕಳೇ ನಮಗೆ ಹಿತಕರ, ಮಕ್ಕಳ ಮುಂದಿನ ಭವಿಷ್ಯಕ್ಕೆ ನಾವೇ ಜವಾಬ್ದಾರ, ಮಕ್ಕಳಾಗಲಿ ದೇಶಕ್ಕೆ ಹಿತಕರ, ಮಕ್ಕಳೇ ಬಾಳಿಗೆ ಆಸರ, ಅವರ ಮುಡಿಗೆ ನಾವಾಗಬೇಕು ಹೂವಿನ ಹಾರ, ಮಕ್ಕಳಿಗೆ ಬಿಡೋಣ ಆಯ್ಕೆಯ ನಿರ್ಧಾರ ಅಂತ ಕವಿತೆಯನ್ನು ಕಳಿಸಿದ್ದಾರೆ. ಹಾಗೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪುಷ್ಪ ಶಾನ್ಭೋಗರ್ ಗದಗಿಂದ, ನಿಜ ಮಕ್ಕಳ ಬಗ್ಗೆ ನಮಗೆ ಎಲ್ಲ ಥರ ಗಮನ ಹರಿಸಬೇಕು, ಅವರಿಗೆ ನಾವು ಹೇಗೆ ನಡವಳಿಕೆ ಕೊಡ್ತೇವೆ ಆ ಥರ ಇರ್ತಾರೆ, ಎಲ್ಲ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಶಿವಮೊಗ್ಗದಿಂದ ರಾಜಾ ಹುಸೇನ್ ಅವರ ಸಂದೇಶ ಬಂದಿದೆ, ಈಗಿನ ಮಕ್ಕಳ ಮಾತು ಕೇಳಲ್ಲ ಅಂತ ಹೇಳ್ತಾ ಇದ್ದಾರೆ. ಕೇಳಿಸ್ಬೇಕು ಮಕ್ಕಳೇ ಅಲ್ವಾ? ಹಾಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮಲ್ಲಿ ಬಹಳ ಮುಗ್ಧ ಮನಸ್ಸಿನ ಹೃದಯಗಳು ಇವೆ, ಆದರೆ ಅವುಗಳನ್ನು ಮಿಸ್ ಯೂಸ್ ಮಾಡಿಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು ರತ್ನ ಅವರು ಬೆಂಗಳೂರಿನಿಂದ, ಹಾಗೆ ಮಂಜುಶ್ರೀ ಧಾರವಾಡದಿಂದ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಇವರ ಸಂದೇಶ, ಗಾನಭಜನ ಕಾರ್ಯಕ್ರಮದಲ್ಲಿ ಹಾಡುಗಳು ಹಾಗೂ ವಿಷಯ ತುಂಬ ಚೆನ್ನಾಗಿದೆ ನಿಮಗೆ, ಹಾಗೂ ಪ್ರಸಾರ ಮಾಡಿದ ನಿಲಯಕ್ಕೆ ತುಂಬು ಹೃದಯದ ಅಭಿನಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಕ್ಕಳ ಸಾಧನೆ ಹಾದಿಗೆ ಮನೆಯ ಮೊದಲ ಪಾಠಶಾಲೆ ಹೆತ್ತವರೇ ಗುರುಗಳು, ಮನೆಯಾಗಲಿ ಮನವಾಗಲಿ ದೀರ್ಘಾಯುಷ್ಯ ಆಲೋಚನೆ ಇರಬೇಕು, ಅಂದರೆ ಮಕ್ಕಳಿಗೆ ಶಿಸ್ತು ಸಂಯಮ ಸಂಬಂಧಗಳು ಮತ್ತು ಗುರು ಹಿರಿಯರ ಬಗ್ಗೆ ಮೌಲ್ಯ, ಇದರೊಟ್ಟಿಗೆ ಚಿಕ್ಕಂದಿನಿಂದಲೇ ಅವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಅವರಿಂದಲೇ ಪರಿಹಾರ ಹುಡುಕೋ ಥರ ಮಾಡಿ ಬರುವ ಸೋಲನ್ನು ಒಪ್ಪಿಕೊಳ್ಳುವ ಮನೋಭಾವ ಬೆಳೆಸಿ ಅವರನ್ನು ಬರುವ ಸವಾಲುಗಳಿಗೆ ಮೈಯೊಡ್ಡಿ ನಿಲ್ಲುವ ಸಾಮರ್ಥ್ಯ ಬೆಳೆಸಿ ದಿನನಿತ್ಯದ ಬದುಕಲ್ಲಿ ಎದುರಾಗುವ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರ ಎರಡನ್ನು ಅವಲೋಕಿಸಿ ತೀಕ್ಷ್ಣ ಸಂಗತಿಗಳ ಬಗ್ಗೆ ಅರಿವು ಮೂಡಿಸಿದರೆ, ಅಕಸ್ಮಾತ್ ಅವರು ಓದಿನಲ್ಲಿ ಹಿಂದುಳಿದರೆ ಸಹ ಕಲಿತ ಮೌಲ್ಯಗಳು ಮುಂದೆ ಉತ್ತಮ ಶ್ರೇಣಿಯ ಜೀವನ ನಡೆಸೋ ಕಡೆ ಕರೆದೊಯ್ದು ಉತ್ತಮ ಪ್ರಜೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಕಲ್ಲೇಶ್ವರ ಕುಮಾರ್ ಶ್ರೀನಗರ ತುಮಕೂರಿನಿಂದ, ಅರಸೀಕೆರೆಯಿಂದ ಜ್ಯೋತಿ ಸಂಗಮ್ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಹಾಗೆ ರಾಣಿಯವರು ಹಳೆಬೀಡಿನಿಂದ, ಕಾರ್ಯಕ್ರಮದ ವಿಷಯ ಮತ್ತು ಗೀತೆಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾರಿದು ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ, ಒಳ್ಳೆ ಮಾಹಿತಿ ಅದಕ್ಕೆ. ಸರಿಯಾದ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಲಸೂರಿನ ರಾಜೇಶ್ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ತಂದೆ ಮತ್ತು ತಾಯಿ ಮಕ್ಕಳ ಜವಾಬ್ದಾರಿ ತೆಗೆದುಕೊಳ್ಳಬೇಕು, ಮಕ್ಕಳ ಸರಿಯಾಗಿ ಪಾಠ ಮತ್ತು ಹೋಮ್ವರ್ಕ್ ಮತ್ತು ಶಾಲೆಯಲ್ಲಿ ಸರಿಯಾಗಿ ಪಾಠ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ 574-68 ಇವರ ಮೆಚ್ಚುಗೆ ಸಂದೇಶ ಬಂದಿದೆ. ಆಳಂದ ತಾಲೂಕಿನ ಮಾದನ ಹಿಪ್ಪರಗಿಂದ, ಶಿವಲಿಂಗಪ್ಪ ಭದ್ರೆ ಭಾಗ್ಯ ಜ್ಯೋತಿ ಹಾಗೂ ಭದ್ರೆ ಬಂಧುಗಳು, ಕಾರ್ಯಕ್ರಮ ತುಂಬ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಡುಗಳು ಖುಷಿ ಕೊಡ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಡಾಕ್ಟರ್ ಅಂಬುಜಾ ಮಳಕೇಡ್ಕರ, ಒಳ್ಳೆಯ ವಿಷಯ ಆಯ್ಕೆ ಮಾಡಿಕೊಂಡಿದ್ದೀರಿ, ಇಂತಹ ಚರ್ಚೆ ವಿಚಾರ ಮಂಥನಗಳು ಆಗಬೇಕು, ಇಂದಿನ ಮಕ್ಕಳೇ ನಾಳಿನ ಭವಿಷ್ಯ, ಸಂಸ್ಕಾರ ಸಂಸ್ಕೃತಿ ಕಲಿಸಿಕೊಡುವುದು ನಮ್ಮೆಲ್ಲರ ಕರ್ತವ್ಯ, ವಿಷಯ ಹಾಡುಗಳು ತುಂಬ ಇಷ್ಟ ಆಯಿತು ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಇನ್ನು ಇದಾಗಿತ್ತು ಇಂದಿನ ಗಾನಭಜನ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತಹ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 8 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಹೊಸ ಆಧಾರ್ ಆಪ್ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆಯುತ್ತಿದ್ದು, ಕೇವಲ 3 ತಿಂಗಳ ಅವಧಿಯಲ್ಲಿ 2.1 ಕೋಟಿಗೂ ಹೆಚ್ಚು ಬಾರಿ ಡೌನ್ಲೋಡ್ಗಳನ್ನು ಕಂಡಿದೆ ಎಂದು ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ತಿಳಿಸಿದೆ. ಸಚಿವಾಲಯದ ಮಾಹಿತಿ ಪ್ರಕಾರ ಇದುವರೆಗೆ 28 ಲಕ್ಷಕ್ಕೂ ಹೆಚ್ಚು ಜನರು ಈ ನೂತನ ಆಧಾರ್ ಆಪ್ ಬಳಸಿಕೊಂಡು ತಮ್ಮ ಮೊಬೈಲ್ ಸಂಖ್ಯೆಯನ್ನು ಅಪ್ಡೇಟ್ ಮಾಡಿದ್ದಾರೆ. ಭಾರತೀಯ ಪೌರತ್ವ ಹೊಂದಿರುವಂತಹ ಮತ್ತು ಭಾರತದಲ್ಲಿ ವಾಸಿಸುತ್ತಿರುವ 5 ವರ್ಷಕ್ಕಿಂತ ಮೇಲ್ಪಟ್ಟ ಮತ್ತು 18 ವರ್ಷ ಮೀರದ ಯಾವುದೇ ಮಗು ಪ್ರಧಾನಮಂತ್ರಿ ಬಾಲ ಪುರಸ್ಕಾರ ಪ್ರಶಸ್ತಿಗೆ ಅರ್ಹರಾಗಿದ್ದು, ನಾಮನಿರ್ದೇಶನ ಸಲ್ಲಿಸಲು ಜುಲೈ 31 ಕೊನೆಯ ದಿನಾಂಕವಾಗಿದೆ. ಕೃತಕ ಬುದ್ದಿಮತ್ತೆಗೆ ಸಂಬಂಧಪಟ್ಟಂತೆ ಹೆಚ್ಚುತ್ತಿರುವ ಸೈಬರ್ ಭದ್ರತಾ ಅಪಾಯಗಳನ್ನು ಎದುರಿಸಲು ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸೆಬಿ ಸೈಬರ್ ಸುರಕ್ಷಾ ಎಐ ಎಂಬ ವಿಶೇಷ ಕಾರ್ಯಪಡೆಯನ್ನು ರಚಿಸಿದೆ. ರಾಜ್ಯದಲ್ಲಿ ಪರಿಶಿಷ್ಟ ಸಮುದಾಯಗಳಲ್ಲಿನ ಅಸಮಾನತೆ ಹೋಗಲಾಡಿಸಲು ಒಳ ಮೀಸಲಾತಿ ಹಂಚಿಕೆಗೆ ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿಂದು ಆಯೋಜನೆ ಮಾಡಲಾಗಿದ್ದಂತಹ ಸಿದ್ದರಾಮೇಶ್ವರ ಜಯಂತಿ ಉದ್ಘಾಟಿಸಿ ಮಾತನಾಡಿದ ಅವರು, ಒಳ ಮೀಸಲಾತಿಯಂತೆ ಎಡಗೈ ಮತ್ತು ಬಲಗೈಗೆ ತಲಾ ಶೇಕಡ 5.25 ಹಾಗೂ ಇತರ ಉಪಜಾತಿಗಳಿಗೆ ಶೇಕಡ 4.5 ಹಂಚಿಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ.

ಸುಗಳ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರತಿಯೊಬ್ಬ ರೈತರು ತಮ್ಮ ಜಾನುವಾರುಗಳಿಗೆ ಕಾಲುಬಾಯಿ ಲಸಿಕೆ ಹಾಕಿಸಬೇಕು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಕೋರಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ಇಂದು ಕಾಲುಬಾಯಿ ಲಸಿಕೆಯ ಪೋಸ್ಟರ್ ಬಿಡುಗಡೆ ಮಾಡಿ ಅವರು ಮಾತನಾಡಿದರು. ಉತ್ತರ ಕನ್ನಡ ಜಿಲ್ಲೆಯ ಯಾವುದೇ ಭಾಗದಲ್ಲಿ ಬೇಸಿಗೆ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದ ರೀತಿ ನೋಡಿಕೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಗಳ ವೈದ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅವರು ಕುಮಟದಲ್ಲಿಂದು ಕುಡಿಯುವ ನೀರಿನ ಸಮಸ್ಯೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಪಂಜಾಬ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಾನು ನಿಮ್ಮ ಆಕಾಶವಾಣಿ
2: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
1: ನಂಗೀಗ 90ರ ಸಂಭ್ರಮ.
2: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
1: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
2: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
1: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
3: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ. ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೋತೀರಾ ಅಂತ ಹೇಳಿ. ಅವರುಗಳಿಗೆಲ್ಲ ಆಶ್ಚರ್ಯ, ಏನು ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
1: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ. ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
4: ಹೀಗೆ ಸಾಗಲಿ ನಮ್ಮಿ ಪಯಣ, ಹಾಡಿನಲ್ಲಿ ಸರಳ ಗಗನ.
1: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

ನೀವು ಕೇಳ್ತಾ ಇದ್ದೀರ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 8:05. ಈ ಸಮಯ ಮಧುರ ಆಲಾಪ ಕಾರ್ಯಕ್ರಮದ ಸಮಯ. ಮಧುರ ಆಲಾಪ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಮಧುರ ಆಲಾಪ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲ ಸ್ನೇಹಿತರೆ, ಕನ್ನಡ ಮತ್ತು ಹಿಂದಿ ಗೀತೆಗಳನ್ನು ವಿಶೇಷವಾಗಿ ಗಝಲ್ಸನ್ನು ಕೇಳ್ತೀರಾ, ಕನ್ನಡ ಸಿನಿಮಾ ಹಾಗೆ ಸಿನಿಮೇತರ ಗೀತೆಗಳನ್ನು ಕೇಳುವಂತಹ ಸಮಯ ಇದು. ಕನ್ನಡ ಮತ್ತು ಹಿಂದಿಯ ಮೆಲೋಡಿಯಸ್ ಗೀತೆಗಳ ಗಝಲ್ಸ್ ಗೀತೆಗಳ ಗುಚ್ಛವನ್ನು ನಿಮ್ಮ ಮುಂದೆ ಹೊತ್ತು ತಂದಿದ್ದೀನಿ. ಮೊದಲನೇ ಗೀತೆಯನ್ನು, ಒಂದು ಕನ್ನಡ ಗೀತೆಯನ್ನು ಕೇಳೋದ್ರ ಮೂಲಕ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಹಾಗೆ ಕಾರ್ಯಕ್ರಮದ ಕುರಿತಾಗಿ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ತಾ ಇರಿ, ಗೀತೆಗಳನ್ನ ಮೆಚ್ಚಿಕೊಳ್ತಾ ನಿಮ್ಮ ಪ್ರೀತಿಯ ಮಾತುಗಳನ್ನು ಹೇಳ್ತಾ ಸಾಕ್ತಾ ಇರಿ. ನಮ್ಮ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ 2 ನಕ್ಷತ್ರಗಳು ಚಿತ್ರದ ಗೀತೆ ಇದು. ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನ, ಚಿ ಉದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಮಧುರ ಆಲಾಪ ಕಾರ್ಯಕ್ರಮ ಇದು ಸ್ನೇಹಿತರೆ. ಕನ್ನಡ ಮತ್ತು ಹಿಂದಿ ಗಜಲ್ ಶೈಲಿಯ ಗೀತೆಗಳನ್ನು ಕೇಳ್ತಾ ಸಾಗೋಣ. ಈಗ ಒಂದು ಹಿಂದಿ ಗೀತೆಯನ್ನು ಕೇಳುವಂಥ ಸಮಯ. ಕಭಿ ಕಭಿ ಚಿತ್ರದ್ದು, ಲತಾ ಮಂಗೇಶ್ವರ್ ಮತ್ತು ಮುಕೇಶ್ ಅವರ ಗಾಯನ, ಸಾಹಿರ್ ಅವರ

ಮೇರೆ ದಿಲ್ ಮೇ ಔರ್ ಮಹಾರೆ ದಿಲ್ ಮೇ, ಕನ್ನಡ ಮತ್ತು ಹಿಂದಿಯ ಒಂದು ಮಧುರವಾದ ಆಲಾಪ ಇರುವಂತಹ ಗೀತೆಗಳನ್ನ ಕೇಳ್ತಾ ಇದ್ದೀವಿ ಸ್ನೇಹಿತರೆ. ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮುಂದಿನ ಗೀತೆ ಸ್ಪರ್ಶ ಚಿತ್ರದ್ದು, ಪಂಕಜ್ ಉದಾಸ್ ಅವರ ಗಾಯನ, ಇಟಗಿ ಈರಣ್ಣ ಅವರ ರಚನೆ, ಹಂಸಲೇಖ ಅವರ ಸಂಗೀತ.

ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಹಿಂದಿ ಗಜಲ್ಸ್ಗಳ ಗುಚ್ಛವನ್ನು ಕೇಳ್ತಾ ಇದ್ದೀವಿ ಸ್ನೇಹಿತರೆ. ಮುಂದಿನ ಗೀತೆ ಉಮ್ರಾವ್ ಜಾನ್ ಚಿತ್ರದ್ದು, ಆಶಾ ಭೋಸ್ಲೆ ಅವರ ಗಾಯನ, ಶಾಯಿರಾರ್ ಅವರ ರಚನೆ, ಖಯಾಮ್ ಅವರ ಸಂಗೀತ.

ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಹಿಂದಿ ಗಜಲ್ಸ್ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಮುಂದಿನ ಗೀತೆ ಕನ್ನಡ ಚಿತ್ರದ್ದು, ಅನುರಾಗ ಅರಳಿತು ಚಿತ್ರದ ಗೀತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನ, ಚಿವುದಯಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಟಾಗೋರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ.

ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ ಭಾರತೀಯ ಆಕಾಶವಾಣಿ ಕನ್ನಡ ಮಧುರ ಹಾಲಪ್ಪ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮಧುರ ಹಾಲಪ್ಪ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರದ ಗೀತೆಗಳನ್ನು ಕೇಳ್ತೀವಿ, ವಿಶೇಷವಾಗಿ ಗಜಲ್ಸ್ ಇರುವಂತಹ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಈಗ ಒಂದು ಹಿಂದಿ ಚಿತ್ರದ ಗೀತೆಯನ್ನು ಕೇಳುವಂತಹ ಸಮಯ. ಸಾಜನ್ ಚಿತ್ರದ ಗೀತೆ, ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಗಾಯನ, ಸಮೀರ್ ಅವರ ರಚನೆ, ನದೀಮ್ ಶ್ರವಣ್ ಅವರ ಸಂಗೀತ.

ಮಧುರಾಲಾಪ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮುಂದಿನ ಗೀತೆ ಕನ್ನಡ ಚಿತ್ರದ್ದು, ಡ್ರಾಮಾ ಚಿತ್ರದ ಗೀತೆಯನ್ನು ಕೇಳುವಂತಹ ಸಮಯ. ಸೋನು ನಿಗಮ್ ಅವರ ಗಾಯನ, ಯೋಗರಾಜ್ ಭಟ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ.

ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಹಿಂದಿ ಚಿತ್ರದ್ದು ಸಾಥ್ ಸಾಥ್. ಚಿತ್ರದ ಗೀತೆ ಜಗಜಿತ್ ಸಿಂಗ್ ಚಿತ್ರಸಿಂಗ್ ಅವರ ಗಾಯನ, ಹಾಗೆ ಗೀತೆಗೆ ಸಂಗೀತವನ್ನು ನೀಡಿದ್ದಾರೆ ಕುಲದೀಪ್ ಸಿಂಗ್ ಅವರು.

ಮಧುರ ಅಲಪ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಅದ್ಭುತವಾದ ಗೀತೆಯೊಂದನ್ನು ಕೇಳಿ ಬಂದ್ವಿ. ಈಗ ಮುಂದಿನ ಗೀತೆ ಮಧುರ ಅಲಪ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತಾಯಿದೆ, ಕನ್ನಡ ಮತ್ತು ಹಿಂದಿ ಚಿತ್ರದ ಗೀತೆಗಳು, ವಿಶೇಷವಾಗಿ ಗಜಲ್ ಗೀತೆಗಳನ್ನು ಕೇಳ್ತೀವಿ. ಮುಂದಿನ ಗೀತೆ ಸಿಲ್ಸಿಲಾ ಚಿತ್ರದ್ದು, ಲತಾ ಮಂಗೇಶ್ಕರ್ ಅವರ ಗಾಯನ, ಜಾವೇದ್ ಅಖ್ತರ್ ಅವರ ರಚನೆ, ಶಿವ್ ಹರಿ ಅವರ ಸಂಗೀತ.

0: ಮಧುರ ಅಲಾಪ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಕನ್ನಡ ಮತ್ತು ಹಿಂದಿ ಚಿತ್ರದ ಗಜಲ್ಸ್ ಗೀತೆಗಳನ್ನು ಕೇಳುವಂತಹ ಸಮಯ ಇದು. ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳು ಬಂದಿದೆ ಸ್ನೇಹಿತರೆ. ಅದರಲ್ಲಿ ಕೆಲವೇ ಸಂದೇಶಗಳನ್ನ ನೋಡಿ ಮಿಕ್ಕಿದ ಸಂದೇಶಗಳನ್ನು ನಾನು ಹಿಂದಿ ಗೀತೆಗಳ ನಂತರ ನೋಡ್ತೀನಿ. ತೀರ್ಥೇಶ್ವರು ಜನ್ನಪಟ್ಟಣದಿಂದ ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ. ರಾಣಿಯವರು ಹಳೆಬೀಡಿನಿಂದ ಸಾಜನ್ ಚಿತ್ರದ ಗೀತೆಯನ್ನು ಮೆಚ್ಚಿಕೊಂಡಿದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಸಂದೇಶಗಳನ್ನೆಲ್ಲ ನೋಡೋಣ. ಇನ್ನು ಇದಾಗಿತ್ತು ಇಂದಿನ ಮಧುರ ಆಲಾಪ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಂತ ಕೇಳಿ ಮೆಚ್ಚಿಕೊಂಡು ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇನ್ನೇನು ಸ್ಟುಡಿಯೋ ಸಮಯ 9 ಗಂಟೆ ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: Good evening. This is Akashvani. I am Valsa Williams with the news at 9. The headlines. India and Vietnam agree to enhance trade, investment and technological partnership. Prime Minister Narendra Modi and visiting Vietnamese President Tho Lam announce several measures to keep shared heritage of the two countries alive. TVK Chief C. Joseph Vijay stakes claim to form government in Tamil Nadu. Swearing-in ceremony of BJP government in West Bengal to be held on Saturday at Brigade Parade Ground in Kolkata. US and Iran reported to be close to an agreement to end conflict and relax movement through Strait of Hormuz. And Indian boxers ensure 27 out of 30 medals at Asian Boxing Under 15 Championships in Tashkent. India and Vietnam have signed multiple agreements in areas including digital technology, rare earths, medical regulation, public sector audit, digital payments and culture and tourism. The MOUs were inked after talks between Prime Minister Narendra Modi and Vietnamese President Tho Lam in New Delhi. In a joint statement, Prime Minister Modi announced that both nations have decided to elevate their ties to an enhanced comprehensive strategic partnership following wide-ranging discussions.
2: Culture, connectivity aur capacity building ke saath saath security, sustainability aur supply chain resilience हर क्षेत्र में हमारा सहयोग नए स्तर पर पहुंचेगा. भारत और वियतनाम का बायलेटरल ट्रेड पिछले एक दशक में डबल होकर $16 बिलियन तक पहुंच चुका है. 2030 तक इसे $25 बिलियन तक पहुंचाने के लिए हमने आज कई महत्वपूर्ण निर्णय लिए हैं.
1: The Prime Minister said to keep the shared heritage alive, India is restoring the Mai Son and Nan Tao temples of Vietnam's ancient Champa civilization.
2: Bharat aur Vietnam ki saajedari mein virasat aur vikas dono ka mahatva hai. Hamari saajha virasat ko jeevant rakhne ke liye hum Vietnam ke prachin Champa sabhyata ke Mai Son aur Nan Tower मंदिरों का रेस्टोरेशन कर रहे हैं. अब हम चंपा सभ्यता की मैन्युस्क्रिप्ट को डिजिटलाइज करेंगे.
1: President Tho Lam said Vietnam attaches great importance to the outcome of 50 years of relations with India as well as

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 9:15:15 ಈ ಸಮಯ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಸಮಯ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಹಿಂದಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಸಾಗೋದು ಈ ಸಮಯ ಸ್ನೇಹಿತರೆ. ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9489910092948309140291029. ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಸನಮ್ ರೈ ಚಿತ್ರದ ಟೈಟಲ್ ಟ್ರ್ಯಾಕ್. ಮಿಥುನ್, ಅರಿಜಿತ್ ಸಿಂಗ್, ಅನಿರುದ್ಧ್ ಭೋಲಾ ಅವರ ಗಾಯನ, ಮಿಥುನ್ ಅವರ ರಚನೆ ಮತ್ತು ಸಂಗೀತ.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಬಾಂಬೆ ಚಿತ್ರದ ಗೀತೆ ಇದು. ಹರಿಹರನ್ ಕವಿತಾ ಕೃಷ್ಣಮೂರ್ತಿಯವರ ಗಾಯನ, ಮೆಹಬೂಬ್ ಅವರ ರಚನೆ, ಎ ಆರ್ ರೆಹಮಾನ್ ಅವರ ಸಂಗೀತ.

ಎಂ.ಎಸ್. ಧೋನಿ ಚಿತ್ರದ ಗೀತೆ ಇದು. ಪಾಲಕ್ ಮುಚ್ಚಲ ಅವರ ಗಾಯನ, ಮನೋಜ್ ಮುಂಟಶೀರ್ ಅವರ ರಚನೆ, ಅಮಾಲ್ ಮಲ್ಲಿಕ್ ಅವರ ಸಂಗೀತ.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮುಂದಿನ ಗೀತೆ ಥಾಲ್ ಚಿತ್ರದ್ದು, ಎ ಆರ್ ರೆಹಮಾನ್ ಅವರ ಸಂಗೀತ. ತನಕ

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಹಿಂದಿ ಮೆಲೋಡಿಸ್ ಗೀತೆಗಳನ್ನ ಕೇಳ್ತಾ ಇದ್ದೀವಿ. ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳು ಬರ್ತಾ ಇದೆ, ನಿಮ್ಮ ಸಂದೇಶಗಳನ್ನೆಲ್ಲ ಆದಷ್ಟು ಬೇಗ ನಾನು ನೋಡ್ತೀನಿ. ಮುಂದಿನ ಗೀತೆ ಧೂಮ್ ಚಿತ್ರದ್ದು, ಅಭಿಜಿತ್ ಸಾವಂತ್ ಮತ್ತು ಸೌಮ್ಯ ರಾವ್ ಅವರ ಗಾಯನ, ಸಮೀರ್ ಅವರ ರಚನೆ, ಪ್ರೀತಮ್ ಅವರ ಸಂಗೀತ.

ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳಂತೂ ಬರ್ತಾ ಇದೆ. ಹಿಂದಿ ಮೆಲೋಡಿಸ್ ಗೀತೆಗಳನ್ನು ಮೆಚ್ಚಿ ಆದಷ್ಟು ಬೇಗ ನಿಮ್ಮ ಸಂದೇಶಗಳನ್ನ ನೋಡುವಂಥ ಕೆಲಸವನ್ನು ಮಾಡ್ತೀನಿ ಸ್ನೇಹಿತರೆ. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ರಾಜ್ಕುಮಾರ್ ಚಿತ್ರದ ಗೀತೆ ಇದು. ನಕಾಶ್ ಅಜೀಜ್ ಮತ್ತು ಅಂತರ ಮಿತ್ರ ಅವರ ಗಾಯನ, ಅನುಪಮ್ ಅಮೋದ್ ಅವರ ರಚನೆ, ಪ್ರೀತಮ್ ಅವರ ಸಂಗೀತ.

0: ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಈಗ ನಿಮ್ಮ ಸಂದೇಶಗಳನ್ನ ನೋಡುವಂತ ಸಮಯ ಆಗಿದೆ ಸ್ನೇಹಿತರೆ. ನೀ ಹಾಡಿದರೆ ಸೊಗಸು, ನೀ ನಿಂತರೆ ಅಳುವುದು ಮನಸ್ಸು, ನೀ ಕೋಪಕೊಂಡರೆ ಕಳವಳಿಸುವುದು ವಿವಿಧ ಭಾರತಿ, ನಿನ್ನ ಮರೆತು ಹೋದರೆ ಆ ದಿನವೆಲ್ಲ ಕವಿಯುವುದು ಮಂಕು ನನ್ನ ಮನಸ್ಸು ಅಂತ ಹೇಳ್ತಾ ಹಾಗೆ ನನ್ನ ಫೇವರೇಟ್ ಹಾಡು ಕವಿ ಕವಿ ಮೇರೆ ದಿಲ್ ಮೇ, ಹೇಳಲಾಗದ ಮನಸ್ಸಿನ ಭಾವಗಳು ನಾಯಕಿ ಹಾಡಿನಲ್ಲಿ ತುಂಬಿ ಹಾಡುವುದು ತುಂಬ ಇಷ್ಟ ಆಯಿತು. ಧನ್ಯವಾದಗಳು ಈ ಮಧುರ ಗೀತೆ ಪ್ರಸಾರ ಮಾಡಿದ್ದಕ್ಕೆ. ಈ ದಿನ ತುಂಬ ಇಷ್ಟ ಆಗ್ತದೆ, ಕಾರಣ ನೀವು ಪ್ರಸಾರ ಮಾಡ್ತಿರೋ ಗೀತೆಗಳು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ, ತುಂಬ ಖುಷಿ ಕೊಡ್ತಾ ಇದ್ದಾವೆ. ಉತ್ತಮವಾದ ಪ್ರೇಮ ಗೀತೆಗಳನ್ನು ಪ್ರಸಾರ ಮಾಡ್ತಿರೋದಕ್ಕೆ ಅಂತ ವರಲಕ್ಷ್ಮಿಯವರು ಪೀಣ್ಯದಿಂದ ಮೆಚ್ಚುಗೆಯ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಾಜನ್ ಚಿತ್ರದ ಗೀತೆಯನ್ನು ಮೆಚ್ಚಿ ಅಮೃತ ರಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಡಾಕ್ಟರ್ ಅಂಬುಜ ಮಳ್ಕೇಡ್ಕರ್ ಅವರ ಸಂದೇಶ, ಒಂದಕ್ಕಿಂತ ಒಂದು ಸೂಪರ್ ರೊಮ್ಯಾಂಟಿಕ್ ಹಾಡುಗಳನ್ನು ನಮ್ಮ ಕಲಬುರಗಿಯ ಬಿಸಿಲಿಗೆ ಸುಸ್ತಾದ ದೇಹಕ್ಕೆ ಚೈತನ್ಯ ನೀಡಿದವು, ಪ್ರಸಾರಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ದೊಡ್ಡ ಮಾತು. ಹಾಗೆ ಮಾದನ ಹಿಪ್ಪರಿಗಿಂದ ಶಿವಲಿಂಗಪ್ಪ ಭದ್ರೆ ಅವರ ಸಂದೇಶ ಬಂದಿದೆ. ಮಧುರ ಅಲಪ ಕಾರ್ಯಕ್ರಮದಲ್ಲಿ ಗಜಲ್ ಗೀತೆಯೊಂದು ಕೇಳಿ ಬಹಳ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಮೇಶ್ ಮಠ ಕೋರಮಂಗಲ ಬೆಂಗಳೂರಿನಿಂದ, ಮಧುರ ಆಲಾಪ ಅದ್ಭುತವಾಗಿ ಮೂಡಿ ಬರ್ತಾ ಇದೆ, ತೇಲಿ ಬರುತ್ತಿರುವ ಹಾಡುಗಳು ನಮ್ಮನ್ನು ಯಾವುದೋ ಲೋಕಕ್ಕೆ ಕರೆದೊಯ್ಯುತ್ತಿವೆ, ಅತ್ಯುತ್ತಮ ಆಯ್ಕೆಗಳು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಇವರು. ಈರಣ್ಣ ಅವರು ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರಾಣಿಯವರು ಹಳೇಬೀಡಿನಿಂದ, ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರದ ಗೀತೆಗಳ ಆಯ್ಕೆ ಚೆನ್ನಾಗಿದೆ, ಎಲ್ಲ ಗೀತೆಗಳು ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರತ್ನ ಅವರು ಬೆಂಗಳೂರಿನಿಂದ ಗೀತೆಗಳೆಲ್ಲವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಜಯಪುಟ್ಟಸ್ವಾಮಿ ಕೆನಡಾದಿಂದ, ಕಾರ್ಯಕ್ರಮದಲ್ಲಿ ನಿಮ್ಮ ಆಯ್ಕೆಯ ಹಾಡುಗಳು ಹಿಂದಿ ಹಾಡುಗಳೆಲ್ಲ ತುಂಬ ಸೊಗಸಾಗಿ ಮೂಡಿ ಬರ್ತಾ ಇದೆ, ಎಲ್ಲ ಹಾಡುಗಳು ತುಂಬ ಇಷ್ಟವಾಗ್ತಿದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಚೆನ್ನಪ್ಪ ಅವರು ಜೆ ಪಿ ನಗರಿಂದ, ಎಲ್ಲ ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ನಾಗರಾಜ್ ಕೊಡೆಕಲ್ ಗಂಗಾವತಿಯಿಂದ, ಕಾರ್ಯಕ್ರಮದ ಹೆಸರಿಗೆ ತಕ್ಕಂತೆ ಹಿಂದಿ ಮೆಲೋಡಿಸ್ ಪ್ರಸಾರವಾಗುತ್ತಿವೆ, ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎಲ್ಲ ಸಾಂಗ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 5-7-4-6-8. ಹಾಗೆ ಯಾರಿದು ನಂಬರ್ ಎಂಡಿಂಗ್ ವಿತ್ 7-7-1-8, ಇವರ ಮೆಚ್ಚುಗೆ ಸಂದೇಶ ಬಂದಿದೆ. ಹಿಂದಿ ಹಾಡುಗಳು ಎಷ್ಟು ಕೇಳಿದರೂ ಬೇಜಾರು ಬರೋದಿಲ್ಲ, ಸಂತೋಷ. ಅದರಲ್ಲಿ ವಿವಿಧ ಭಾರತಿಯಲ್ಲಿ ಕೇಳುವುದನ್ನು ಮತ್ತಷ್ಟು ಮಜಾನೇ ಮಜಾ. ನಿಮ್ಮ ಜೊತೆಗೆ ಊಟ ಮಾಡ್ತಾ ರೇಡಿಯೋ ಕೇಳ್ತಾ ಇದ್ದೀವಿ ಅಥಣಿ ಅಂತ ಹೇಳ್ತಾ ಇದ್ದಾರೆ. ಅಥಣಿಯಿಂದ ಚಂದ್ರಕಾಂತ್ ಅಂಬಟ್ ಅವರು, ಬಹಳ ಧನ್ಯವಾದ. ಹಾಗೆ ಮತ್ತೆ ಯಾರಿದು ಟೈಪ್ ಮಾಡ್ತಾನೆ ಇದ್ದಾರೆ. ಮಧುರ ಆಲಾಪದಲ್ಲಿ ಪ್ರಸಾರವಾದ ಪ್ರತಿಯೊಂದು ಹಾಡು ತುಂಬಾ ಮಧುರವಾಗಿತ್ತು, ಜೇನಿನ ಹಾಗೆ ಮಿತುರ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸುಮಧುರವಾದ ಹಿಂದಿ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದೀರಾ, ಖುಷಿ ಆಗ್ತಿದೆ. ಸದ್ಯಕ್ಕೆ ಫುಲ್ ಸೇ ಕಬ್ಬಿ ಮ್ಯಾಚಿಕಿಯಾರೆ, ಈ ಹಾಡಿನ ಸ್ಟೆಪ್ ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಮತ್ತು ಒಂದೆರಡು ಸ್ಟೆಪ್ ಹಾಕೋದಲ್ವಾ. ವನಿಷ್ ಅವರು ಧಾರವಾಡದಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇನ್ನು ಕಾರ್ಯಕ್ರಮದ ಕೊನೆಯ ಗೀತೆಯೊಂದನ್ನು ಕೇಳುವಂತಹ ಸಮಯ. ಯಾವ ಗೀತೆ ಇದು ಅಂತ ಅಂದರೆ ಇಶ್ಕ್ ಚಿತ್ರದ ಗೀತೆ. ಉದಿತ್ ನಾರಾಯಣ್ ಮತ್ತು ವಿಭಾ ಶರ್ಮಾ ಅವರ ಗಾಯನ, ಜಾವೇದ್ ಅಖ್ತರ್ ಅವರ ರಚನೆ, ಅನು ಮಲ್ಲಿಕ್ ಅವರ ಸಂಗೀತ.
1: देखो तुम नहीं कहोगी तो मेरी जान निकल जाएगी.
2: आई लव यू.
3: यहाँ

ಇದಾಗಿತ್ತು ಇಂದಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮ. ಸ್ನೇಹಿತರೆ, ಕಾರ್ಯಕ್ರಮವನ್ನು ಕೇಳಿದಂತಹ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇದು ನಿಮ್ಮ ಮೆಚ್ಚಿನ ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 10:00. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಶಾಲಾ ನಿರ್ವಹಣಾ ಸಮಿತಿಗಳ ನೂತನ ಮಾರ್ಗಸೂಚಿಗಳನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನವದೆಹಲಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಈ ಮಾರ್ಗಸೂಚಿಗಳು ದೇಶಾದ್ಯಂತ ಪರಿಣಾಮಕಾರಿ ಶಾಲಾ ಆಡಳಿತಕ್ಕಾಗಿ ಬಲವಾದ ಮತ್ತು ಭವಿಷ್ಯಕ್ಕೆ ಸಿದ್ಧವಾದ ಚೌಕಟ್ಟನ್ನು ಒದಗಿಸಲಿವೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ 100ನೇ ಹೊಸ ತಲೆಮಾರಿನ ಅಂಚೆ ಕಚೇರಿಯನ್ನು ಮೇಘಾಲಯದ ನಾರ್ತ್ ಈಸ್ಟರ್ನ್ ಹಿಲ್ ಯೂನಿವರ್ಸಿಟಿ ಆವರಣದಲ್ಲಿ ವರ್ಚುವಲ್ ಆಗಿ ಉದ್ಘಾಟಿಸಿದರು. ಜೆನ್ಜಿ ಯುವ ಪೀಳಿಗೆಯ ಆಸಕ್ತಿಗಳಿಗೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾದಂತಹ ಈ ನೂತನ ಸೌಲಭ್ಯವು ಶಿಲಾಂಗ್ನ ಯುವಜನತೆಯ ಆಕಾಂಕ್ಷೆಗಳು ಮತ್ತು ಸೃಜನಶೀಲತೆಯನ್ನು ಪ್ರತಿಬಿಂಬಿಸುವ ಯುವ ಕೇಂದ್ರಿತ ಮತ್ತು ಸಾಂಸ್ಕೃತಿಕವಾಗಿ ರೋಮಾಂಚಕವಾದಂತಹ ಅಂಚೆ ಕೇಂದ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಇರಾನ್ ಜೊತೆಗಿನ ಯುದ್ಧ ಮತ್ತು ದಿಗ್ಬಂಧನವು ಒಂದು ಒಪ್ಪಂದದ ಮೂಲಕ ಕೊನೆಗೊಳ್ಳಬಹುದು. ಆದರೆ ಇರಾನ್ ಈ ಒಪ್ಪಂದಕ್ಕೆ ಒಪ್ಪದಿದ್ದರೆ ಬಾಂಬ್ ದಾಳಿಯನ್ನು ತೀವ್ರಗೊಳಿಸಬೇಕಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಒಪ್ಪಂದದ ಪ್ರಕಾರ ನೀಡಬೇಕಾದ ಅಂಶಗಳಿಗೆ ಇರಾನ್ ಸಮ್ಮತಿಸಿದರೆ ಆಪರೇಷನ್ ಎಪಿಕ್ ಫ್ಯೂರಿ ಅಂತ್ಯಗೊಳ್ಳಲಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಹಾಸನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜನೆ ಮಾಡಲಾಗಿದ್ದಂತಹ ಹಾಸನದ ಹೆಮ್ಮೆ 2026 ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳು ಹಾಗೂ ಶಾಲೆಗಳನ್ನು ಅಭಿನಂದನೆ ಸಲ್ಲಿಸಲಾಯಿತು. ರಾಜ್ಯದಲ್ಲಿ ಪೊಲೀಸ್ ಸಿಬ್ಬಂದಿಗೆ ಹಂತ ಹಂತವಾಗಿ ವಸತಿ ಗೃಹ ಒದಗಿಸಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ 40% ಪೊಲೀಸ್ ಸಿಬ್ಬಂದಿ ವಸತಿ ಗೃಹ ಒದಗಿಸಲಾಗಿದೆ. ಪೊಲೀಸ್ ವಸತಿ ಯೋಜನೆಯಡಿ 80%-90% ಸಿಬ್ಬಂದಿಗೆ ವಸತಿ ಗೃಹ ಕಲ್ಪಿಸುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳ ಪ್ರಯೋಜನಗಳನ್ನು ಚುನಾವಣಾ ಆಮಿಷ ರೀತಿಯಲ್ಲಿ ನೀಡುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಬೆಂಗಳೂರಿನಲ್ಲಿ ಇಂದು ಆರೋಪ ಮಾಡಿದ್ದಾರೆ. ಕೌಶಲ್ಯ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಸೂಚನೆ ನೀಡಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದಂತಹ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಪಂಜಾಬ್ ತಂಡಕ್ಕೆ 236 ರನ್ಗಳ ಗುರಿಯನ್ನು ನೀಡಿದೆ. ಈ ಗುರಿಯನ್ನು ಬೆನ್ನತ್ತಿರುವಂತಹ ಪಂಜಾಬ್ ತಂಡ ಇತ್ತೀಚಿನ ವರದಿಯ ಪ್ರಕಾರ 6.3 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 63 ರನ್ ಗಳಿಸಿ ಆಟ ಆಡುತ್ತಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 10:37 ಈ ಸಮಯ ಪ್ರೇಮನಿನಾದ ಕಾರ್ಯಕ್ರಮದ ಸಮಯ. ಪ್ರೇಮನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಪ್ರೇಮನಿನಾದ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಸ್ನೇಹಿತರೆ? ಪ್ರೇಮದ ವಿವಿಧ ಭಾವಗಳನ್ನು ಹೊತ್ತು ತಂದು ಅಭಾವದ ಕುರಿತು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳ್ತಾ ಸಾಗೋದೇ ಪ್ರೇಮನಿನಾದ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲೂ ಸಹ ಅಂಥದ್ದೇ ಮಾತುಗಳನ್ನು ಹೊತ್ತು ತಂದಿದ್ದೀವಿ. ಆ ಮಾತುಗಳು ಏನು ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ. 9483091029.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾನು ಇಂದು ತೆಗೆದುಕೊಂಡಿರುವಂತಹ ಮಾತುಗಳು ಹೀಗಿದೆ ಸ್ನೇಹಿತರೆ. ಎಲ್ಲರ ಹಾಗೆ ನನ್ನ ಹುಡುಗ ಅಥವಾ ನನ್ನ ಹುಡುಗಿಯಲ್ಲ ಅಂತ ಅಂದ್ಕೊಂಡಿರ್ತಾರೆ, ಅವರ ಮೇಲೆ ನಂಬಿಕೆನ ಇಟ್ಕೊಂಡಿರ್ತಾರೆ. ಆದರೆ ಮುಂದೊಂದು ದಿನ ಎಲ್ಲರಂತೆ ನನ್ನ ಹುಡುಗ ಅಥವಾ ನನ್ನ ಹುಡುಗಿ ನಡ್ಕೊಂಡ್ರೆ ಹೇಗಿರುತ್ತೆ ಪರಿಸ್ಥಿತಿ ಅನ್ನೋದು ಇಂದಿನ ಸಿಚುವೇಶನ್. ಎಲ್ಲರ ಹಾಗೆ ನನ್ನ ಹುಡುಗ ಅಲ್ಲಪ್ಪ, ನನ್ನ ಹುಡುಗಿ ಅಲ್ಲ, ಅವನು ಅವಳು ನನಗೆ ಮೋಸ ಮಾಡಲ್ಲ ಅನ್ನೋದಿರುತ್ತೆ. ಆದರೆ ಒಂದು ದಿನ ಆತನು ಸಹ ತಾನು ಇಷ್ಟು ದಿನದಿಂದ ಪ್ರೀತಿಸಿದಂತಹ ಹುಡುಗಿ ಆ ಹುಡುಗ ಎಲ್ಲರ ಥರನೇ ಮೋಸ ಮಾಡಿಬಿಟ್ರು ಅನ್ನೋದು ಬಂದಾಗ ಹೇಗಿರುತ್ತೆ ಅನ್ನುವಂಥ ಪ್ರಶ್ನೆ. ಯೂಶ್ವಲಿ ಎಲ್ಲರೂ ಹೇಳುವಂಥ ಮಾತಿದೆ, ನನ್ನ ಹುಡುಗಿ ಆ ಥರ ಅಲ್ಲ, ನನ್ನ ಹುಡುಗ ಆ ಥರ ಅಲ್ಲ ಅಂತ ಅನ್ನುವಂಥ ಮಾತು. ಈ ಮಾತಿಗೆ ನಿಮ್ಮ ಮಾತುಗಳು ಬರಲಿ. ಒಂದು ಗೀತೆಯ ಕಾಲಾವಕಾಶ ನಿಮ್ಮ ಸಂದೇಶಗಳನ್ನ ನೋಡೋದಕ್ಕೆ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಕಾರ್ಯಕ್ರಮದಲ್ಲಿ ಕೇವಲ ನಿಮ್ಮ ಸಂದೇಶಗಳನ್ನಷ್ಟೇ ತೆಗೆದುಕೊಳ್ತಾ ಇದ್ದೀನಿ. ಕೊಟ್ಟಿರುವಂಥ ವಿಷಯ ಎಲ್ಲರ ಹಾಗೆ ನನ್ನ ಹುಡುಗಿ ಅಥವಾ ಹುಡುಗಿ ಅಲ್ಲ ಅಂತ ಯೂಶ್ವಲಿ ಹೇಳ್ತಾ ಇರ್ತಾರೆ ಪ್ರೇಮಿಗಳು. ಆದರೆ ಒಂದು ದಿನ ಗೊತ್ತಾಗುತ್ತೆ ಎಲ್ಲರಂತೆ ಇವರು ಆದರು ಅಂತ ಅನ್ನುವಂಥ ಮಾತು ಇಂದಿನ ಕಾರ್ಯಕ್ರಮದಲ್ಲಿ. ಈ ಒಂದು ಸಿಚುವೇಶನ್ ಕುರಿತು ನಿಮ್ಮ ಮಾತುಗಳನ್ನು ತಿಳಿಸಿ ಮತ್ತೊಂದು ಗೀತೆಯ ಕಾಲಾವಕಾಶ ಸಂದೇಶಗಳು ಆದಷ್ಟು ಬೇಗನೆ ಬರಲಿ ಸ್ನೇಹಿತರೆ. ಕಾರ್ಯಕ್ರಮದ ಕೊನೆಯವರೆಗೂ ಕಾಯಬೇಡಿ.

0: ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ, ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಮಾತನಾಡ್ತಿರುವಂಥ ವಿಷಯ, ಪ್ರೇಮಿಗಳು ಯೂಶ್ವಲಿ ಅನ್ಕೊಳ್ಳೋದು ನನ್ನ ಹುಡುಗಿ ಅಥವಾ ನನ್ನ ಹುಡುಗ ಆ ಥರ ಅಲ್ಲ ಅಂತ. ಆದರೆ ಒಂದು ದಿನ ಎಲ್ಲರ ಹಾಗಲ್ಲ ಅಂತ ಅಂದ್ಕೊಂಡಿರುವಂತಹ ಪ್ರೇಮಿಗಳಿಗೆ ಗೊತ್ತಾಗುತ್ತೆ ಎಲ್ಲರ ಥರನೇ ಮಾಡಿದ್ರು ಅಂತ. ಈ ಒಂದು ಸಿಚುವೇಶನನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸಂದೇಶಗಳು ಬರ್ತಾ ಇದೆ, ಸಂದೇಶವನ್ನು ನೋಡುವಂತಹ ಸಮಯ. ನಂಬಿಕೆಗೆ ಭಂಗ ಆದಾಗ ಜಸ್ಟ್ ಸಡನ್ಲಿ ಒಂದು ಶಾಕ್ ಆಗುತ್ತೆ. ಪ್ರೀತಿ ಹಿಂದೆ ಈ ರೀತಿಯ ಮೋಸದ ಇನ್ನೊಂದು ಮುಖ ಇತ್ತೇ ಅಂತ. ಅಂದರೆ ನಾನು ನನ್ನ ಹುಡುಗನಿಂದ ಮೋಸ ಹೋದೇನೆ ಅಂತ. ಆಮೇಲೆ ಎಲ್ಲ ಬ್ಲ್ಯಾಂಕ್ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ರತ್ನ ಅವರು ಬೆಂಗಳೂರಿನಿಂದ, ಹೌದು ಇಷ್ಟೇ ವಿಷಯ, ನಿಮ್ಮ ಮಾತುಗಳು ಪೂರಕವಾಗಿದೆ. ಹಾಗೆ ಮೆಚ್ಚುಗೆಯ ಸಂದೇಶಗಳು ತುಂಬ ಬಂದಿದೆ ಸ್ನೇಹಿತರೆ. ಆದಷ್ಟು ಕಾರ್ಯಕ್ರಮದ ಕುರಿತಾದ ಇರುವಂತಹ ಮಾತುಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ನಿಮ್ಮ ಸಂದೇಶಗಳು ಆದಷ್ಟು ಬೇಗನೆ ಬರಲಿ.
1: ಮದುವೆ ಆಗ್ತಿದೀಯಾ? ಹಂಗಾರೆ ನಿನ್ನ ಹೆಂಡ್ರಾಗಳು ಹೆಂಗಿರ್ಬೇಕು ಹೇಳಪ್ಪ ನೋಡವ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಕೊಟ್ಟಿರುವಂಥ ವಿಷಯ, ಪ್ರೇಮಿಗಳು ಯೂಶ್ವಲಿ ಅಂದ್ಕೊಳ್ಳುವಂಥದ್ದು ಎಲ್ಲರಾಗಲ್ಲ ನನ್ನ ಪ್ರೇಮಿ ಅನ್ನುವಂಥ ಮಾತು. ಬಟ್ ಮುಂದೊಂದು ದಿನ ಎಲ್ಲರ ಹಾಗೆ ಆದರೆ ಹೇಗಿರುತ್ತೆ, ಆಗದೇ ಇದ್ದರೆ ಹೇಗಿರುತ್ತೆ, ಅವರ ಮನಸ್ಥಿತಿ ಏನು ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಮ ಸಂದೇಶಗಳು ಬರಲಿ, ಆದಷ್ಟು ಮೆಚ್ಚುಗೆ ಸಂದೇಶಗಳು ಬರ್ತಾಯಿದೆ, ಆದರೆ ವಿಷಯವನ್ನು ಕುರಿತು ಮಾತನಾಡಿರುವಂಥ ಸಂದೇಶಗಳನ್ನ ಕಳಿಸಿ ಸ್ನೇಹಿತರೆ. ನಾನು ಅಂಥ ಸಂದೇಶಗಳನ್ನಷ್ಟೇ ತೆಗೆದುಕೊಳ್ತೀನಿ. ಈಗ ಮತ್ತೊಂದು ಗೀತೆಯ ಕಾಲಾವಕಾಶ ಕಾರ್ಯಕ್ರಮದ ವಿಷಯ, ಪ್ರೇಮಿಗಳು ಯೂಶ್ವಲಿ ಅಂದ್ಕೊಳ್ಳುವಂಥ ನನ್ನ ಪ್ರೇಮಿ ಎಲ್ಲರ ಆಗಲ್ಲ ಅನ್ನುವಂಥ ಒಂದು ನಂಬಿಕೆ ಇರುತ್ತಲ್ಲ, ಆ ನಂಬಿಕೆ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದೀವಿ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ, ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮಿಗಳಿಗೆ ಅದೊಂದು ನಂಬಿಕೆ ಇರುತ್ತೆ, ನನ್ನ ಪ್ರೇಮಿ ಎಲ್ಲರ ಹಾಗಲ್ಲ ಅಂತ. ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ, ನಿಮ್ಮ ಸಂದೇಶಗಳು ಬರಲಿ. ಆದರೆ ಒಂದು ದಿನ ರಿಯಲೈಸ್ ಆಗುತ್ತೆ, ಎಲ್ಲರಂತೆ ಇರುವವರು ಅಥವಾ ಎಲ್ಲರಂತಲ್ಲದವರು ಅನ್ನೋದು ಗೊತ್ತಾಗುತ್ತೆ. ಈ ಒಂದು ಸಿಚುವೇಶನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮುಂದಿನ ಸಂದೇಶವನ್ನು ನೋಡೋಣ. ಈಗ ಮುಂದೆ ರಾಣಿಯವರು ಹಳೆಬೀಡಿನಿಂದ ಸಂದೇಶವನ್ನು ಕಳಿಸಿದರೆ, ಪ್ರೀತಿಸಿದವರು ಹೀಗೆ ಮೋಸ ಮಾಡಿದ್ದಾರೆ ಎಂದು ತಿಳಿದರೆ ನಿಜಕ್ಕೂ ಆ ನೋವು ತಡೆಯುವ ಶಕ್ತಿ ಇರುವುದಿಲ್ಲ. ನಾನು ನಂಬಿದವರು ಮಾಡಿದ ಮೇಲೆ ಈ ಪ್ರಪಂಚವೇ ಬೇಡ ಎನಿಸುತ್ತದೆ. ಸುಮ್ಮನೆ ಕಾಲ ಕಳೆಯಲು ಪ್ರೀತಿಯ ನಾಟಕ ಮಾಡಬಾರದು. ಅವರಿಗೂ ಒಂದು ಮನಸ್ಸಿರುತ್ತದೆ, ಅವರ ಭಾವನೆಗೆ ಬೆಲೆ ಕೊಡಬೇಕು ಅನ್ನುವುದೇ ನನ್ನ ಅನಿಸಿಕೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮತ್ತಷ್ಟು ಮೆಚ್ಚುಗೆ ಸಂದೇಶಗಳು ಬಂದಿದೆ, ಆದರೆ ವಿಷಯವನ್ನು ಕುರಿತು ಮಾತನಾಡ್ತಿರುವಂಥ ಸಂದೇಶಗಳನ್ನ ತೆಗೆದುಕೊಳ್ತಾ ಇದ್ದೀನಿ. ಮತ್ತೊಂದು ಗೀತೆಯ ಕಾಲಾವಕಾಶ. ಇಂದಿನ ಕಾರ್ಯಕ್ರಮದ ವಿಷಯ ಎಲ್ಲ ಪ್ರೇಮಿಗಳ ಒಂದು ಅಚಲವಾದ ನಂಬಿಕೆ,

ನನ್ನ ಪ್ರೇಮಿ ಎಲ್ಲರಂತಲ್ಲ ಅಂತ. ಒಂದು ದಿನ ಗೊತ್ತಾಗುತ್ತೆ ಆ ಪ್ರೇಮಿ ಎಲ್ಲರಂತೆಯೋ ಅಥವಾ ಎಲ್ಲರಂತಲ್ಲದವರೋ ಅನ್ನುವುದು ಗೊತ್ತಾಗುತ್ತೆ. ಈ ವಿಷಯದ ಕುರಿತು ನಿಮ್ಮ ಮಾತುಗಳು ಬರಲಿ. ಮತ್ತೊಂದು ಗೀತೆಯ ಕಾಲಾವಕಾಶ.

ಕಾರ್ಯಕ್ರಮದಲ್ಲಿ ಪ್ರೇಮಿಗಳ ಒಂದು ಅಚಲವಾದ ನಂಬಿಕೆ, ನನ್ನ ಹುಡುಗ ನನ್ನ ಪ್ರೇಮಿ ಎಲ್ಲರಂತಲ್ಲ ಅನ್ನುವಂತಹ ನಂಬಿಕೆ ಇರುತ್ತೆ. ಆದರೆ ಒಂದು ದಿನದಲ್ಲಿ ಗೊತ್ತಾಗುತ್ತೆ ಎಲ್ಲರಂತವರವರು ಎಲ್ಲರಂತಲ್ಲದವರವರು ಅನ್ನೋದು ಗೊತ್ತಾಗುತ್ತೆ. ಈಗ ಮತ್ತಷ್ಟು ಸಂದೇಶಗಳನ್ನ ನೋಡುವಂತಹ ಸಮಯ. ಪ್ರೇಮನಿನಾದ ಕಾರ್ಯಕ್ರಮದ ಗೀತೆಗಳು ಇಷ್ಟ ಆಗ್ತಾ ಇದೆ. ನಮ್ಮ ಯಜಮಾನರಂತೂ ಅಪ್ಪಟ ಚಿನ್ನ 24 ಕ್ಯಾರೆಟ್ ಗೋಲ್ಡ್ ಅಂತ ಹೇಳ್ತಾ ಇದ್ದಾರೆ. ಭಾಳ ಖುಷಿ ಐತಿ ಈ ಸಂದೇಶವನ್ನು ನೋಡಿ. ಕವಿತಾ ಶ್ರೀನಿವಾಸ ಅವರು ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹೌದು, ಒಮ್ಮೊಮ್ಮೆ ಪ್ರೇಮಿಗಳು ಪರಸ್ಪರ ಅತಿಯಾಗಿ ನಂಬಿ ಮೋಸ ಹೋಗಬಹುದು. ಅತಿ ಸೂಕ್ಷ್ಮ ಮನಸ್ಸಿನವರಾದರೆ ಈ ವಿಶ್ವಾಸ ದ್ರೋಹವನ್ನು ಸಹಿಸಲಾಗದೆ ಏನಾದರೂ ತೊಂದರೆಯನ್ನು ಮಾಡಿಕೊಳ್ಬಹುದು. ಆದರೆ ಪ್ರೇಮಿಗಳೇ ದಯವಿಟ್ಟು ದುಡುಕಬಾರ್ದು. ನಿಮ್ಮ ಅಮೂಲ್ಯವಾದ ಜೀವನವನ್ನು ವ್ಯರ್ಥ ಮಾಡ್ಕೋಬೇಡಿ. ನಿಮ್ಮ ಮನಸ್ಸಿಗೆ ನೋವಾದಾಗ ಸಮಾಧಾನದಿಂದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತಮ್ಮ ಮನಸ್ಸನ್ನು ಬೇರೆ ಸಾಧನೆ ಮಾಡುವ ಕಡೆ ತಿರುಗಿಸಿ ಈ ಒಂದು ಸಿಚುವೇಶನಿಂದ ಹೊರಗೆ ಬರ್ಬೋದು ಅಂತ ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಓಕೆ, ಮುಂದಿನ ಸಂದೇಶಗಳು ಬರಲಿ. ಮೆಚ್ಚುಗೆ ಸಂದೇಶವನ್ನು ಕೇವಲ ಕಾರ್ಯಕ್ರಮದ ಕೊನೆಯಲ್ಲಷ್ಟೇ ಓದ್ತೀನಿ. ಕಾರ್ಯಕ್ರಮಕ್ಕೆ ಪೂರಕವಾದ ಸಂದೇಶಗಳನ್ನಷ್ಟೇ ನೋಡ್ತಾ ಸಾಗೋಣ ಸ್ನೇಹಿತರೆ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮಿಗಳಿಗಿರುವಂತಹ ಅಚಲವಾದ ನಂಬಿಕೆ, ಎಲ್ಲರಂತಲ್ಲ ನನ್ನ ಪ್ರೇಮಿ ಅನ್ನುವಂತಹ ಒಂದು ನಂಬಿಕೆ ಇರುತ್ತೆ. ಮುಂದೆ ಒಂದಿನ ಗೊತ್ತಾಗುತ್ತೆ ಎಲ್ಲರಂತೆ ಇವರು ಅನ್ನೋದು ಅಥವಾ ಎಲ್ಲರಂತ ಅಲ್ಲದವರು ಅನ್ನೋದು ಗೊತ್ತಾಗುತ್ತೆ. ಇಂತಹ ಸಂದರ್ಭಕ್ಕೆ ನಿಮ್ಮ ಮಾತುಗಳು ಬರಲಿ. ಮತ್ತಷ್ಟು ಮೆಚ್ಚುಗೆ ಸಂದೇಶಗಳಿದೆ ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ. ಕಾರ್ಯಕ್ರಮಕ್ಕೆ ಪೂರಕವಾದ ಸಂದೇಶಗಳನ್ನಷ್ಟೇ ನೋಡೋಣ. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಇಂದು ಪ್ರೇಮಿಗಳಿಗೆ ಒಂದು ನಂಬಿಕೆ ಇರುತ್ತೆ, ನನ್ನ ಪ್ರೇಮಿ ಎಲ್ಲರಂತಲ್ಲ ಅಂತ. ಆದರೆ ಒಂದು ದಿನ ಗೊತ್ತಾಗುತ್ತೆ ತನ್ನ ಪ್ರೇಮಿ ಎಲ್ಲರಂತವರೇ ಅಂತ. ಹಾಗೆ ಎಲ್ಲರಂತಲ್ಲದವರು ಅಂತ ಸಹ ಗೊತ್ತಾಗುತ್ತೆ. ಈ ಒಂದು ಸಿಚುವೇಶನ್ನ ನಿಮ್ಮ ಮುಂದೆ ಕೊಟ್ಟಿದ್ದೀನಿ. ಮೆಚ್ಚುಗೆಯ ಸಂದೇಶಗಳು ಬರ್ತಾ ಇದೆ, ಪೂರಕವಾದ ಸಂದೇಶಗಳಿಲ್ಲ. ಆದಷ್ಟು ಪೂರಕವಾದ ಸಂದೇಶಗಳು ಬರಲಿ, ಇನ್ನೊಂದು ಗೀತೆ ಕಾಲಾವಕಾಶ ಅಷ್ಟರಲ್ಲಿ ನಿಮ್ಮ ಸಂದೇಶಗಳು ಬರಲಿ ಸ್ನೇಹಿತರೆ. ಈಗ ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾ ವಿದ್ಯುತ್ ಸ್ನೇಹಿತರೆ, ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮಿಗಳಿಗಿರುವಂಥ ಒಂದು ಅಚಲವಾದ ನಂಬಿಕೆ ಎಲ್ಲರಂತಲ್ಲ ನನ್ನ ಪ್ರೇಮಿ ಅನ್ನೋದಿರುತ್ತೆ. ಆದರೆ ಒಂದು ದಿನ ಗೊತ್ತಾಗುತ್ತೆ ಅವರು ಎಲ್ಲರಂಥವರೇ ಅಂತ. ಹಾಗೆ ಎಲ್ಲರಂತಲ್ಲದವರು ಅನ್ನುವಂಥ ಸಿಚುವೇಶನ್ನು ಬರುತ್ತೆ. ಈ ಸಿಚುವೇಷನಲ್ಲಿ ನಿಮ್ಮ ಮಾತುಗಳು ಏನು ಅಂತ ಕೇಳಿದ್ದೆ, ಹಾಗೆ ಸಂದೇಶಗಳು ಬಂದಿದೆ. ಪ್ರೇಮ ನಿನಾದದ ಮಾತುಗಳು, ನಾನು ಮೆಚ್ಚಿದ ಹುಡುಗ ಅವನು ಎಲ್ಲರಂತಲ್ಲ ಎಂದು ಅಪಾರ ನಂಬಿಕೆ ಇಟ್ಟು ಕೊನೆಗೊಮ್ಮೆ ಎಲ್ಲರಂತೆಯೇ ಅವನು ಎಂದು ಗೊತ್ತಾದ ಕ್ಷಣ ಒಂದು ಕ್ಷಣ ನಂಬಿಕೆಯ ಗೋಪುರ ಕಳಚಿ ಸೋತಂತಾದರೂ ಅವನನ್ನು ಓಲೈಸಿ ನಮ್ಮ ಮನದಲ್ಲಿ ಅಂದುಕೊಂಡಂತೆ ಇರಲು ಕೇಳಿಕೊಳ್ಳುತ್ತೇನೆ. ವಾವ್. ಇಲ್ಲವಾದಲ್ಲಿ ಅವನಿಂದ ಕೆಲವು ಕಾಲ ದೂರ ಸರಿದು ನಮ್ಮ ಅವಶ್ಯಕತೆ ಅವರಿಗೂ ಇದೆ ಎಂಬುದು ಅರಿವಾಗುವಂತೆ ಮಾಡಿದರೆ ಸರಿ ಹೋಗಬಹುದೆಂದು ನನ್ನ ಅನಿಸಿಕೆ ಅಂತ ವರಲಕ್ಷ್ಮಿಯವರು ಪೀಣ್ಯದಿಂದ ಹೇಳ್ತಿದ್ದಾರೆ. ಅದ್ಭುತವಾದ ಮಾತುಗಳು, ಎಷ್ಟು ಒಳ್ಳೆಯ ಪ್ರೇಮದ ಮಾತುಗಳನ್ನು ಹೇಳಿದಿರ ನೋಡಿ. ಅವನನ್ನು ಓಲೈಸಿ ನಮ್ಮ ಮನದಲ್ಲಿ ಅಂದುಕೊಂಡಂತೆ ಇರಲು ಕೇಳಿಕೊಳ್ಳುತ್ತೇನೆ. ಒಂದು ಅವಕಾಶವನ್ನು ಕೊಡ್ತಾ ಇದ್ದೀರಲ್ಲ, ಪ್ರೇಮಗಳು ಉಳಿದು ಬಾಳೋದು ಇಂಥ ಅವಕಾಶಗಳಿಂದನೇ. ಬಹಳ ಖುಷಿಯಾಯಿತು ವರಲಕ್ಷ್ಮಿಯವರೇ, ನಿಮ್ಮ ಸಂದೇಶ. ಹಾಗೆ ಮೆಚ್ಚುಗೆ ಸಂದೇಶಗಳು ನೋಡ್ತೀನಿ ಕಾರ್ಯಕ್ರಮದ ಕೊನೆಯಲ್ಲಿ. ವಾಣಿಶಿಯವರು ಧಾರವಾಡದಿಂದ ಕಳಿಸಿದ್ದಾರೆ. ಪ್ರತಿ ಪ್ರೇಮಿಯ ಹೃದಯದಲ್ಲೂ ಒಂದು ಅಚಲ ನಂಬಿಕೆ ಇರುತ್ತದೆ, ನನ್ನ ಪ್ರೇಮಿ ಎಲ್ಲರಂತಲ್ಲ, ಲೋಕ ಏನೇ ಹೇಳಲಿ ನನ್ನ ಮನಸ್ಸು ಮಾತ್ರ ಒಂದೇ ಮಾತು ಹೇಳುತ್ತದೆ, ನನ್ನ ಪ್ರೇಮಿ ಎಲ್ಲರಂತಲ್ಲ ಅಂತ. ಪ್ರತಿ ಪ್ರೀತಿಯ ಕಥೆಯಲ್ಲೂ ಒಂದೇ ನಂಬಿಕೆ, ನನ್ನ ಪ್ರೇಮಿ ಎಲ್ಲರಂತಲ್ಲ, ಅವನು ವಿನ. ಹೃದಯಕ್ಕೆ ಕಾರಣ ಬೇಕಾಗಿಲ್ಲ, ಅದು ಪ್ರೀತಿಯನ್ನು ಮಾತ್ರ ನಂಬುತ್ತದೆ. ನನ್ನ ಪ್ರೀತಿ ಎಲ್ಲರಂತೆ ಇದ್ದರೂ ನನ್ನ ಕಣ್ಣಿಗೆ ಮಾತ್ರ ನೀನು ಭಿನ್ನ, ಅದಕ್ಕೆ ನನ್ನ ನಂಬಿಕೆ ಸಾಕ್ಷಿ ನೀನು ಎಲ್ಲರಂತಲ್ಲ. ಹಾಡುಗಳು ಎಕ್ಸಲೆಂಟ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕವಿತೆ ಚೆನ್ನಾಗಿದೆ ನೋಡಿ, ಬರ್ತಾ ಬರ್ತಾ ಕವಿ ಆಗ್ತಿದ್ದೀರ ನೀವು, ಅದೇ ಖುಷಿ ಆಗ್ತಿದೆ ನನಗೆ. ಹಾಗೆ ಮುಂದಿನ ಸಂದೇಶ, ತುಂಬ ಬೇಜಾರಾಗುತ್ತೆ ಇಂದಿನ ಕಾನ್ಸೆಪ್ಟ್. ಎಲ್ಲರಂತೆಲ್ಲ ನನ್ನ ಪ್ರೇಮಿಸುವವನು ಅಂದುಕೊಂಡು ಅಪಾರವಾದ ನಂಬಿಕೆಯಿಂದ ಇದ್ದಾಗ ಇವನು ಸಹ ಎಲ್ಲರಂಥವನೇ ಅನ್ನುವ ಸಂದರ್ಭ ಉಂಟಾದರೆ ಆಗುವ ನೋವು ಅತ್ಯಂತ ಭೀಕರ ಮತ್ತು ಆಳವಾಗಿರುತ್ತದೆ. ಇದು ಹೃದಯವನ್ನು ಒಡೆದು ನುಚ್ಚು ನೂರು ಮಾಡುವಂತಹ ಭಾವನೆ ಮೂಡುತ್ತದೆ. ಆನಂತರ ಮುಂದಿನ ದಿನಗಳಲ್ಲಿ ಯಾರ ಮೇಲೂ ನಂಬಿಕೆ ಬರೋದಿಲ್ಲ, ಹೌದಲ್ವಾ ಅಂತ ಹೇಳ್ತಾ ಇದ್ದಾರೆ ಎಸ್ ಎಂ ಶೋಭಾ ಅವರು. ಹೆಲ್ತ್ ಡಿಪಾರ್ಟ್ಮೆಂಟ್ ಆಸನಿಂದ ಒಳ್ಳೆಯ ಸಂದೇಶ, ಇಷ್ಟ ಆಯಿತು. ಮೂರು ಸಂದೇಶಗಳು, ಮೂರು ಮುತ್ತಿನಂಥ ಸಂದೇಶಗಳು ಬಂತು ನಮ್ಮ ಸ್ನೇಹಿತರಿಂದ. ಈಗ ಮತ್ತೊಂದು ಗೀತೆಯ ಕಾಲಾವಕಾಶ. ಗೀತೆಗೆ ಮುಂಚೆ ಮೆಚ್ಚುಗೆ ಸಂದೇಶಗಳನ್ನ ನೋಡೋಣ. ಶಾಂತಾ ಅವರು ಬ್ಯಾಂಕ್ ಕಾಲೋನಿಯಿಂದ ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ. 5 7 4 6 8 ಇವರ ಮೆಚ್ಚುಗೆ ಸಂದೇಶ ಬಂದಿದೆ. ಹಾಗೆ ನಮ್ಮ ಕೆಲವು ಸ್ನೇಹಿತರು ಏಕ್ ಹಾಕ್ಬಿಟ್ಟು ಅದರಲ್ಲಿ ಬರೋ ಮಾತನ್ನೆಲ್ಲ ಹೇಳ್ತಾರೆ. ಓಕೆ, ಯಾರಿದು? ಚಂದ್ರಶೇಖರ್, ರಿಷಭ್ ದೇವರಾಯ, ಜಯಲಕ್ಷ್ಮಿ ಪಾಪಚ್ಚಮ್ಮ ವಿದ್ಯಾರಣ್ಯಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯಾರಿದು? ಚಿದಾನಂದವರು ಟಿ ವಿ ಸರ್ಕಲ್ ವಸ್ತುರ್ಗದಿಂದ, ಸುರೇಶ್ ಬಸನವರು ಕಲಬುರಗಿಯಿಂದ. ಹಾಗೆ ನಂಬರ್ ಎಂಡಿಂಗ್ ವಿತ್ 5 4 8 7 6 ಇವರ ಸಂದೇಶ ಬಂದಿದೆ. ಹಾಗೆ ಮಮತಾ ಮೇಘ, ಧ್ರುವ ಬಡ್ನಿ, ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನಗೆ ಯಾವ ಪ್ರೇಮಿಯೂ ಇಲ್ಲ, ಹಾಗಾಗಿ ಇಂದಿನ ಕಾನ್ಸೆಪ್ಟ್ ಬಗ್ಗೆ ನನಗೆ ಏನು ಹೇಳೋದು ಗೊತ್ತಾಗ್ತಿಲ್ಲ ಅಂತ 2571 ಇವರ ಸಂದೇಶ ಹೇಳ್ತಾ ಇದೆ. ಹಾಗೆ ಯಾರಿದು? ಪಿ ಬಿಂದುಮತಿ ಅಲಹಂಕದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೌದತ್ತಿಯಿಂದ ಪ್ರಸನ್ನ ಆಶಾ ಪ್ರಜಿಕ್ತ್ ಅವರ ಸಂದೇಶ. ಅಮ್ಮಣಿಯವರು ಕಾರ್ಕಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅನ್ನಪೂರ್ಣ ಯಶಸ್ವಿನಿ ಗಿರಿಜ ಮೈನೇಸ್ ಬಡಾವಣೆ ವಸ್ತುರುಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯಾರಿದು? ಸುರೇಶ್ ಶೆಟ್ಟಿ, ಸುದೇಖಾರು, ಗುರುವಾಯನಕೆರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ ದನ್ನಿಯವರ ಸಂದೇಶ. ಹಾಗೆ ಯಾರಿದು? ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದ. ಕಾರ್ಯಕ್ರಮದ ಕೊನೆಯ ಗೀತೆ ಈಗ

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾನು ಕೊಟ್ಟಿದ್ದಂಥ ವಿಷಯ, ಎಲ್ಲ ಪ್ರೇಮಿಗಳಿಗೂ ಒಂದು ನಂಬಿಕೆ ಇರುತ್ತೆ, ನನ್ನ ಪ್ರೇಮಿ ಎಲ್ಲರಂತಲ್ಲ ಅನ್ನುವಂಥ ನಂಬಿಕೆ ಇರುತ್ತೆ, ಆದರೆ ಸಿಚುವೇಶನ್ ಬಂದಾಗ ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನು ಕೇಳಿದೆ. ಇನ್ನು ನನ್ನ ಮಾತುಗಳೇನಪ್ಪ ಅಂತ ಅಂದರೆ, ಎಲ್ಲ ಪ್ರೇಮಿಗಳು ಒಂದು ಯಾವುದೇ ಅವರಿಗೆ ಕಿವಿಗೆ ಬೀಳುವಂತಹ ಬ್ರೇಕಪ್ ಸ್ಟೋರಿ

ಗಳನ್ನು ಕೇಳಿದಾಗೆಲ್ಲ ಅವರ ಮನಸ್ಸಿಗನ್ಸೋದು ನನ್ನ ಪ್ರೇಮಿ ಆಗಲ್ಲ ಅಂತ. ಈ ಅಚಲವಾದ ನಂಬಿಕೆಯಿಂದ ನನ್ನ ಪ್ರೇಮಿ ಪ್ರೇಯಸಿ ಆಗಲ್ಲ ಅನ್ನುವಂಥ ನಂಬಿಕೆಯಿಂದ ಭರವಸೆಯಿಂದ ಬದುಕ್ತಾ ಇರ್ತಾರೆ. ಆದರೆ ಆ ಒಂದು ದಿನ ಬಂದೇ ಬಿಡುತ್ತೆ ನೋಡಿ, ತಮ್ಮ ಪ್ರೇಮಕ್ಕೆ ಒಂದು ಸಾರ್ಥಕತೆಯ ಭಾವವನ್ನು ತರುವಂತಹ ಆ ದಿನದಲ್ಲಿ ತನ್ನ ಹುಡುಗ ಹುಡುಗಿ ಅವರ ಪ್ರೀತಿ ಏನು ಅನ್ನೋದು, ಅವರ ಪ್ರೀತಿ ಎಷ್ಟು ಸತ್ಯ ಅನ್ನೋದು ಗೊತ್ತಾಗುತ್ತೆ. ಗೆದ್ರೆ ಎಸ್ ಎಲ್ಲರಂತಲ್ಲ ನಮ್ಮ ಹುಡುಗ ನಮ್ಮ ಹುಡುಗಿ ಅಂತ ಹೆಮ್ಮೆಯಿಂದ ಹೇಳ್ಕೋಬೋದು. ಬಟ್ ಸೋತ್ರೆ, ಇಷ್ಟು ವರ್ಷದಿಂದ ನಂಬಿಕೊಂಡು ಬಂದಿದ್ದಂತಹ ಆ ಪ್ರೇಮ, ಆ ಒಂದು ಭಾವ, ಎಲ್ಲರಂತಲ್ಲ ನನ್ನ ಪ್ರೇಯಸಿ ಪ್ರೇಮಿ ಅನ್ನುವಂತಹ ಭಾವ, ಆ ನಂಬಿಕೆನೇ ಸುಳ್ಳಾಗೋಗುತ್ತೆ. ಆಗ ಆಗುವಂತಹ ಶಾಕ್ ನೋವು ಬಹಳವಾಗಿ ಕಾಡ್ಬಿಡುತ್ತೆ. ಪ್ರೇಮವನ್ನು ಎಲ್ಲರೂ ಮಾಡ್ತಾರೆ ನಿಜ, ಆದರೆ ಕೆಲವರಷ್ಟೇ ಪ್ರೇಮದ ಪ್ರತೀಕವಾಗ್ತಾರೆ. ಬಿದ್ದ ಮಳೆ ಹನಿಗಳೆಲ್ಲ ಕಪ್ಪೆ ಚಿಪ್ಪಿನಲ್ಲಿ ಮುತ್ತಾಗಲ್ಲ. ನಿಜ ಪ್ರೇಮಿಯೂ ಹಾಗೇನೆ, ಮುತ್ತಿನಂಥವರು, ಎಲ್ಲರಂತಲ್ಲದವರು, ಹಾಗೆ ಎಲ್ಲರಿಗೂ ಸಿಗದವರು. ಇದಾಗಿತ್ತು ನನ್ನ ಮಾತುಗಳು, ಹಾಗೂ ಇದಾಗಿತ್ತು ಇಂದಿನ ಪ್ರೇಮನಿನಾದ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತಹ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸ್ದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತುರ ಸಂತೋಷ್. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 10 ಗಂಟೆ, ಈಗ 11 ಗಂಟೆ, ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ವಿಯೆಟ್ನಾಂ ದೇಶಗಳು ಡಿಜಿಟಲ್ ತಂತ್ರಜ್ಞಾನ, ವೈದ್ಯಕೀಯ ಉತ್ಪನ್ನ ನಿಯಂತ್ರಣ, ಪ್ರವಾಸೋದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ ಸಂಬಂಧಿಸಿದಂತೆ ತಿಳಿವಳಿಕೆ ಪತ್ರಗಳಿಗೆ ಇಂದು ಸಹಿ ಹಾಕಿವೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ವಿಯೆಟ್ನಾಂ ಅಧ್ಯಕ್ಷ ಟೋನ್ ಲ್ಯಾಮ್ ನವದೆಹಲಿಯಲ್ಲಿ ಇಂದು ಮಾತುಕತೆ ನಡೆಸಿದ ಬಳಿಕ ಈ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಜಪಾನಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರಾದಂಥ ಒನೋಡೋ ಕಿಮಿ ಅವರು ನವದೆಹಲಿಯಲ್ಲಿ ಇಂದು ಭಾರತದ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿ ಮಾಡಿ ಆರೋಗ್ಯ ಮತ್ತು ವೈದ್ಯಕೀಯ ಉಪಕರಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಹಯೋಗ ಹೊಂದುವ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಂಡರು. ಕೇಂದ್ರ ಭಾರಿ ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರಿ ಸ್ವಾಮ್ಯದ ಬಿಎಚ್ಇಎಲ್ ಉದ್ದಿಮೆಗೆ ಇಂದು ಭೇಟಿ ನೀಡಿ ಕಲ್ಲಿದ್ದಲು ಅನಿಲೀಕರಣ ಮತ್ತು ಶುದ್ದ ಇಂಧನ ತಂತ್ರಜ್ಞಾನ ಕುರಿತ ಉಪಕ್ರಮಗಳ ಪ್ರಗತಿ ಪರಿಶೀಲಿಸಿದರು. ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಸ್ಥಾನ ಪಡೆದಿರುವ ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್, ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಳೇಕರ್ ಅವರನ್ನು ಇಂದು ಭೇಟಿಯಾಗಿ ಸರ್ಕಾರ ರಚನೆ ಕುರಿತಂತೆ ಹಕ್ಕೊತ್ತಾಯ ಮಂಡಿಸಿದರು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಬಿಜೆಪಿಯ ಡಿಎನ್ ಜೀವರಾಜ ವಿಧಾನಸಭಾ ಸದಸ್ಯರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಬೆಂಗಳೂರಿನ ವಿಧಾನಸೌಧದಲ್ಲಿಂದು ಅವರಿಗೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಪ್ರಮಾಣ ವಚನ ಬೋಧಿಸಿದರು. ವನ್ಯಜೀವಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದ್ದು ಜನರ ಅಮೂಲ್ಯ ಜೀವ ಬೆಳೆಹಾನಿ ತಪ್ಪಿಸಲು ಆಯ್ದ ಪ್ರದೇಶಗಳಲ್ಲಿ ಆಯ್ದ ವನ್ಯಜೀವಿಗಳ ಸಂತಾನ ನಿಯಂತ್ರಣದ ಸಲಹೆಗಳು ಬಂದಿವೆ. ಈ ಬಗ್ಗೆ ಸಾರ್ವಜನಿಕವಾಗಿ ಹಾಗೂ ತಜ್ಞರ ಮಟ್ಟದಲ್ಲಿ ಚರ್ಚೆ ಆಗುವ ಅಗತ್ಯವಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಹೇಳಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಜನನ ಮರಣ ನೋಂದಣಿಯನ್ನು ಸಂಪೂರ್ಣವಾಗಿ ಸಾಧಿಸಲು ಅಗತ್ಯ ಕ್ರಮ ವಹಿಸಬೇಕು ಎಂದು ಬೆಂಗಳೂರು ದಕ್ಷಿಣ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಆರ್ ಚಂದ್ರಯ್ಯ ಸಮನ್ವಯ ಸಮಿತಿ ಸಭೆಯಲ್ಲಿಂದು ಸೂಚಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ಮಧ್ಯಾಹ್ನ 1-3 ಗಂಟೆಯವರೆಗೆ ವಿಶ್ರಾಂತಿ ನೀಡುವುದು ಗುತ್ತಿಗೆದಾರರ ಮಾಲೀಕರ ಜವಾಬ್ದಾರಿಯಾಗಿದೆ ಎಂದು ಕಾರ್ಮಿಕ ಅಧಿಕಾರಿ ವರಲಕ್ಷ್ಮಿ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 11:13 ಸ್ನೇಹಿತರೆ, ಸಂಜೆಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ನನ್ನ ಜೊತೆಯಾಗಿದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಸಂಜೆಯಿಂದ ಪ್ರಸ್ತುತಪಡಿಸಿದಂಥ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಮೆಚ್ಚುಗೆ ಆಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಆಂಬುಲೆನ್ಸ್ಗೆ ದಾರಿ ಬಿಡೋಣ, ಜೀವ ರಕ್ಷಣೆಗೆ ಸಹಾಯ ಮಾಡೋಣ. ಸಮಾನತೆಯ, ಸಂಪ್ರೀತಿಯ, ಸಂತೃಪ್ತಿಯ ಜೀವನ ನಿಮ್ಮದಾಗಲಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.